ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ

ಬ್ರಹ್ಮನಿಂದ ಹೊರಪಡದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮರಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದೆ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ

ಮಾರ್ತಾಂಡ ಭೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಮೇ 24 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಅಷ್ಟಮಿ ತಿಥಿ, ಮಖ ನಕ್ಷತ್ರ, ವ್ಯಾಘಾತ ಯೋಗ, ಭವಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ರಂಗಪಾಠಗಳು ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ, ಮಕ್ಕಳ ಪ್ರತಿಭೆಗೊಂದು ವೇದಿಕೆ, ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ, ಕವನ, ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ, ಸಂತ ಭದ್ರಗಿರಿ ಅಚ್ಯುತಾದಾಸರು ನಡೆಸಿಕೊಡುವ ದತ್ತ ಜನ್ಮ ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನ ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿ ಶುಭೋದಯ. ವೀಕೆಂಡ್ ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಡಿಸೆಂಬರ್ 2025 ಕನ್ನಡದ ಅಮೂಲ್ಯ ಕಲಾವಿದರು ಎಂಬ ಭಾವ ಮೂಡಿಸಿದವರು ಮಹಾನ್ ನಟ ನಿರ್ಮಾಪಕ ಎಸ್ ಶಿವರಾಮ್ ಹಾಗೂ ಕನ್ನಡ ಚಲನಚಿತ್ರ ರಂಗದಲ್ಲಿ ಮಹಾನ್ ನಿರ್ದೇಶಕರೆಂದು ಖ್ಯಾತರಾದವರು ಎಸ್ಆರ್ ಪುಟ್ಟಣ್ಣ ಕಣಗಾಲ್ ಅವರು. ಇವರ ಪುಣ್ಯ ಸ್ಮರಣೆಯನ್ನು ನೆನಪ್ ಮಾಡ್ಕೊಳ್ತಾ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೆಯದಾಗಿ ಎಸ್ಆರ್ ಪುಟ್ಟಣ್ಣ ಕಣಗಾಲ್ ಅವರು, ಇವರು ಕಣಗಾಲ್ ಎಂದೇ ಜನಮನದಲ್ಲಿ ಹಸಿರಾದ ಪುಟ್ಟಣ್ಣ ಕಣಗಾಲರು 1933 ಡಿಸೆಂಬರ್ 1 ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲು ಗ್ರಾಮದಲ್ಲಿ ಜನಿಸಿದರು. ಅವರ ಹಿರಿಯ ಸಹೋದರ ಪ್ರಭಾಕರ ಶಾಸ್ತ್ರಿ ಕಣಗಾಲ್. ಕನ್ನಡ ಲೋಕ ಕಂಡ ಮಹಾನ್ ಚಿತ್ರ ಸಾಹಿತಿಗಾರರು. ಪುಟ್ಟಣ್ಣನವರು ಚಿತ್ರರಂಗಕ್ಕೆ ಬರುವ ಮುಂಚೆ ಹಲವು ನಾಟಕ ಕಂಪನಿಗಳಿಗೆ ಡ್ರೈವರ್ ಕೆಲಸದಿಂದ ಹಿಡಿದು ವಿವಿಧ ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ದವರು. ಪುಟ್ಟಣ್ಣ ಕಣಗಾಲ್ ಅವರು ಸಾಮಾನ್ಯರಿಂದ ಹಿಡಿದು ಬುದ್ಧಿವಂತ ಜನಾಂಗದವರಿಗೆ ತಮ್ಮ ಅಸಾಮಾನ್ಯ ಸಾಮರ್ಥ್ಯದಿಂದ ಕನ್ನಡ ಚಿತ್ರರಂಗದಲ್ಲಿ ಹೆಸರಾದವರು. ಪ್ರಖ್ಯಾತ ನಟ ನಟಿಯರು ಮಾತ್ರ ಜನಮಾನಸದಲ್ಲಿ ಉಳಿಯುವ ಜಗಮಗದ ಚಿತ್ರ ಜಗತ್ತಿನಲ್ಲಿ ಒಬ್ಬ ಸಿನಿಮಾ ತಂತ್ರಜ್ಞ ಕೂಡ ಅದೇ ಮಟ್ಟಕ್ಕೆ ಅಥವಾ ಅದಕ್ಕೂ ಮೇಲ್ಪಟ್ಟಕ್ಕೆ ಉಳಿಯಲು ಸಾಧ್ಯವೆಂದರೆ ಆ ತಂತ್ರಜ್ಞ ಮೌಲ್ಯ ಎಷ್ಟು ಔನ್ಯತದ್ದು ಅಂತ ಊಹಿಸಬಹುದು. ಸ್ನೇಹಿತರೆ, ಭಾರತೀಯ ಚಿತ್ರ ಜಗತ್ತಿನ ಇತಿಹಾಸದಲ್ಲಿ ಅಂತಹ ಅಪೂರ್ವರ ಸಾಲಿಗೆ ಸೇರತಕ್ಕವರು ಪುಟ್ಟಣ್ಣನವರು. ಚಲನಚಿತ್ರ ನಿರ್ದೇಶನಕ್ಕೆ ಎಲ್ಲ ರೀತಿಯಲ್ಲೂ ಹಿರಿಮೆಯನ್ನು ತಂದುಕೊಟ್ಟ ಅಮೋಘ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು. ಪುಟ್ಟಣ್ಣ ಕಣಗಾಲ್ರ ಚಿತ್ರಗಳಾದ ಬೆಳ್ಳಿ ಮೋಡ, ಸಾಕ್ಷಾತ್ಕಾರ, ಗೆಜ್ಜೆ ಪೂಜೆ, ಶರಪಂಜರ, ನಾಗರಹಾವು, ಎಡಕಲ್ಲು ಗುಡ್ಡದ ಮೇಲೆ, ಉಪಾಸನೆ, ಕಥಾಸಂಗಮ, ಪಡುವರಹಳ್ಳಿ ಪಾಂಡವರು, ರಂಗನಾಯಕಿ, ಮಾನಸ ಸರೋವರ ಅಂತಹ ಚಿತ್ರಗಳು ಅವು ತೆರೆ ಕಂಡ 4-5 ದಶಕಗಳಿಂದ ಆ ಚಿತ್ರಗಳಲ್ಲಿನ ಚಿತ್ರಕತೆ, ದೃಶ್ಯ ವೈಭವ, ಸಂಗೀತ, ನಟನೆ ಹೀಗೆ ಸಮಗ್ರ ಸೊಬಗುಗಳಿಂದ ಜನಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈಗ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ರಂಗನಾಯಕಿ ಚಲನಚಿತ್ರದಿಂದ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ.

1970ರ ದಶಕದಲ್ಲಿ ಆಗ ತಾನೇ ಒಬ್ಬ ನಟನ ಕ್ಷೇತ್ರದಲ್ಲಿ ಹೆಜ್ಜೆ ಇಡಲು ಪ್ರಾರಂಭಿಸಿದ್ದ. ಆತ ಕಥಾಸಂಗಮ ಎಂಬ ತ್ರಿವಳಿ ಕಥೆಗಳ ಚಿತ್ರದಲ್ಲಿ ಮುನಿತಾಯಿಯಲ್ಲಿನ ಒಂದು ಸಣ್ಣ ಪಾತ್ರಕ್ಕೆ ಆಯ್ಕೆಯಾದ. ಆ ಪಾತ್ರದಲ್ಲಿ ಆತನ ಅಭಿನಯ ಎಲ್ಲರ ಬಾಯ್ಮಾತಾಗಿ ಹೋಯಿತು. ಆ ನಟನನ್ನು ಪತ್ರಕರ್ತರು ಹೊಗಳಿದರು, ಅದೆಂತಹ ಅದ್ಭುತ ಅಭಿನಯ ನಿಮ್ಮದು. ಅದಕ್ಕೆ ಆ ನಟ ಉತ್ತರ ನೀಡಿದ್ದು ಹೀಗೆ: ಆ ಅದ್ಭುತ ಎಂಬ ಪ್ರಶಂಸೆ ಸೇರ್ಬೇಕಿದ್ದು ನಿರ್ದೇಶಕ ಪುಟ್ಟಣ್ಣ ಕಣಗಲವರಿಗೆ. ಅವರು ನನಗೆ ಮಾಡಿ ತೋರಿಸಿದ ಅಭಿನಯದ ಕಾಲು ಭಾಗ ಕೂಡ ನಾನು ಮಾಡಿದ್ದೇನೆ ಅಂತ ಅನಿಸುವುದಿಲ್ಲ. ಸ್ನೇಹಿತರೆ, ಆ ಪಾತ್ರಧಾರಿ ಯಾರು ಗೊತ್ತಾ? ಮತ್ಯಾರೂ ಅಲ್ಲ, ಇವತ್ತು ಕೂಡ ಭಾರತದ ಚಿತ್ರರಂಗದಲ್ಲಿ ಜನಪ್ರಿಯತೆಯ ತುತ್ತು ತುದಿಯಲ್ಲಿರುವ ರಜನೀಕಾಂತ್ ಅವರು. ಪುಟ್ಟಣ್ಣ ಕಣಗಾಲರ ಬಹಳಷ್ಟು ಚಿತ್ರಗಳನ್ನ ನೋಡಿ ಅವರ ಏಳು ಬೀಳುಗಳ ಬಗೆಗೆ ನಿರಂತರವಾಗಿ ಓದುತ್ತಾ ಬಂದಿರುವ ಕನ್ನಡಿಗರಿಗೆ ಆ ಹೆಸರಿನ ಬಗೆಗೆ ದೊರಕುವ ಒಂದು ಅತ್ಯುತ್ತಮ ವ್ಯಾಖ್ಯಾನ ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ಅಂದು ರಜನೀಕಾಂತ್ ಅವರು ಹೇಳಿದ್ದರಲ್ಲಿ ಅಚ್ಚರಿ ಏನೂ ಇಲ್ಲ ಅಂತ ಕನ್ನಡ ಚಿತ್ರಲೋಕಕ್ಕೆ ಕಣಗಾಲರು ನೀಡಿರುವ ಹೊಚ್ಚ ಹೊಸ ಕೊಡುಗೆಗಳಾದ ವಿಷ್ಣುವರ್ಧನ್, ಅಂಬರೀಷ್, ಆರತಿ ಹೆಸರುಗಳು ಪ್ರಧಾನವಾಗಿ ನೆನಪಿಗೆ ಬರುತ್ತವೆ. ಅಷ್ಟೇ ಅಲ್ಲ, ಕನ್ನಡ ಚಲನಚಿತ್ರರಂಗದಲ್ಲಿ ಅಂದು ವಿಭಿನ್ನ ಸ್ತರಗಳಲ್ಲಿ ಪ್ರಸ್ತುತರಾಗಿದ್ದ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯಕುಮಾರ್, ಗಂಗಾಧರ್, ಶ್ರೀನಾಥ್, ರಾಜೇಶ್, ರಂಗ, ಬಿ ಸರೋಜಾದೇವಿ, ಕಲ್ಪನಾ, ಜಯಂತಿ, ಭಾರತಿ, ಲೀಲಾವತಿ, ಸೀತಾರಾಮ್, ಬಾಲಕೃಷ್ಣ, ಧೀರೇಂದ್ರ ಗೋಪಾಲ್, ಉಮೇಶ್, ಎಂಪಿ ಶಂಕರ್, ರಾಜಾನಂದ್ ಮುಂತಾದ ಕಲಾವಿದರು ಪುಟ್ಟಣ್ಣನವರ ಚಿತ್ರಗಳಲ್ಲಿ ತೋರಿದ ವಿಭಿನ್ನತೆ ಹಾಗೂ ಅಂತಹ ಚಿತ್ರಗಳಿಂದ ಪಡೆದ ಪ್ರಖ್ಯಾತಿ ಕೂಡ ಅಷ್ಟೇ ಪ್ರಮುಖವಾಗಿ ಕಾಣ್ತವೆ. ಪುಟ್ಟಣ್ಣನವರು ಕಪ್ಪು ಬಿಳುಪು, ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಶರಪಂಜರಗಳಲ್ಲಿ ಮೂಡಿಸಿದ ಕಲ್ಪನಾ, ನಾಗರಹಾವುನಲ್ಲಿ ಮೂಡಿಸಿದ ವಿಷ್ಣುವರ್ಧನ್ ಹಾಗೆ ಅಶ್ವಥ್, ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಗಳ ಜಯಂತಿ, ಹಾಗೆ ಶುಭಮಂಗಳ, ಮುನಿತಾಯಿ, ಉಪಾಸನೆ, ರಂಗನಾಯಕಿ ಚಿತ್ರಗಳ ಆರತಿ, ಧರ್ಮಸೆರೆ, ಮಾನಸ ಸರೋವರಗಳ ಶ್ರೀನಾಥ್, ಪಡುವಾರಳ್ಳಿ ಪಾಂಡವರು ಚಿತ್ರದಲ್ಲಿನ ಮುಸುರೆ ಕೃಷ್ಣಮೂರ್ತಿ ಹಾಗೆ ಧೀರೇಂದ್ರ ಗೋಪಾಲ್, ರಂಗನಾಯಕಿಯಲ್ಲಿ ರಾಜಾನಂದ್, ಹಲವಾರು ಚಿತ್ರಗಳಲ್ಲಿ ಶಿವರಾಮ್ ಅವರು ಕೂಡ ಇರ್ತಾರೆ. ಹೀಗೆ ಈ ಕಲಾವಿದರ ನಟನೆಯ ಹಿರಿಮೆಯಲ್ಲೆಲ್ಲ ಪುಟ್ಟಣ್ಣನವರು ಪ್ರಭೆಯಂತೆ ಬೆಳಗುತ್ತಾರೆ. ನಟನೆಯಲ್ಲಷ್ಟೇ ಅಲ್ಲದೆ ಗಾಯನ ಕ್ಷೇತ್ರದಲ್ಲೂ ಸಹ ಅವರ ಅಂದಿನ ಹೊಸ ಆಯ್ಕೆಗಳಾದ ಬಿ ಕೆ ಸುಮಿತ್ರ, ಕಸ್ತೂರಿ ಶಂಕರ್, ಬಿ ಆರ್ ಛಾಯಾ ಮುಂತಾದವರು ಕೂಡ ಅಷ್ಟೇ ವಿಶಿಷ್ಟ ಕೊಡುಗೆಗಳು ಅಂತಾನೆ ಹೇಳಬಹುದು. ವಿಭಿನ್ನತೆ ಬೇಕು ಎಂದು ಅನಿಸಿದಾಗ ರವಿ, ಸುದರ್ಶನ್ ಅಂತಹ ಸಾಮಾನ್ಯ ಧ್ವನಿಗಳನ್ನ ಹಿನ್ನೆಲೆ ಗಾಯನದಲ್ಲಿ ಅಸಾಮಾನ್ಯ ರೀತಿಯಲ್ಲಿ ಬಳಸಲು ಅವರು ಪ್ರೇರಕರಾದರು. ಸ್ನೇಹಿತರೆ, ಅಂಬಿಕಾತನಯ್ಯ ದತ್ತ, ಜಿ ಎಸ್ ಶಿವರುದ್ರಪ್ಪ ಅವರ ಕಾವ್ಯಗಳನ್ನು ಸುಂದರ ಚಿತ್ರಗೀತೆಯಾಗಿಸಿದ್ದವರು ಕೂಡ ಪುಟ್ಟಣ್ಣ ಕಣಗಲವರೇ. ಹಾಗೆ ಎಂ ಎನ್ ವ್ಯಾಸರಾಯರಂತಹ ಯುವ ಕವಿಗಳನ್ನು ಚಿತ್ರರಂಗಕ್ಕೆ ಉಪಯೋಗಕ್ಕೆ ತಂದವರು ಕೂಡ ಪುಟ್ಟಣ್ಣ ಕಣಗಲವರೇ. ಹಾಗೆಂದ ಮಾತ್ರಕ್ಕೆ ಪುಟ್ಟಣ್ಣ ಕಣಗಲವರು ಕಲಾವಿದರನ್ನ ಹುಟ್ಟುಹಾಕುವ ಕಾರ್ಖಾನೆ ಮಾತ್ರ ಅಲ್ಲ ಸ್ನೇಹಿತರೆ, ಅವರು ಕನ್ನಡದ ನೆಲದಲ್ಲಿರುವ ಮುತ್ತು ರತ್ನಗಳನ್ನು ಹೆಕ್ಕಿ ತೆಗೆದು ಶೇಖರಿಸಿದ ಕಣಜವೂ ಹೌದು. ಕನ್ನಡ ನಾಡಿನ ಬರಹಗಾರರ ಕತೆ ಕಾದಂಬರಿಗಳನ್ನು ಹೇಗೆ ಚಿತ್ರ ಮಾಧ್ಯಮಕ್ಕೆ ಉಪಯೋಗಿಸಬೇಕೆಂದು ಚಿತ್ರ ಜಗತ್ತಿಗೆ ವಿಶಿಷ್ಟವಾಗಿ ತೋರಿಸಿಕೊಟ್ಟವರು ಕೂಡ ಅವರೇ. ಅಷ್ಟೇ ಅಲ್ಲ, ಸೊಬಗಿನ ಕನ್ನಡ ನಾಡನ್ನು ಹೇಗೆ ಚಿತ್ರೀಕರಣದಲ್ಲಿ ಸೆರೆ ಹಿಡಿದು ಪ್ರೇಕ್ಷಕರಿಗೆ ಸೊಗಸಾಗಿ ಉಣಬಡಿಸಬಹುದೆಂದು ತೋರಿಸಿಕೊಟ್ಟವರು ಕೂಡ ಪುಟ್ಟಣ್ಣನವರು. ಕವಿಗಳ ಹಾಡನ್ನು ಹೇಗೆ ಚಿತ್ರಗೀತೆಗಳಲ್ಲಿ ನವೀನ ರೀತಿಯಿಂದ ಹೊಂದಿಸಬೇಕೆಂಬ ಸೃಜನ ಕೂಡ ಅವರದ್ದೇ ಆಗಿರುತ್ತೆ. ಮೂಡಲ ಮನೆಯ ಮುತ್ತಿನ ನೀರಿನ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕೋ, ಕೊಡಗಿನ ಕಾವೇರಿ, ಬಾರೆ ಬಾರೆ ಚಂದದ ಚಲುವಿನ ತಾರೆ, ಜನುಮ ಜನುಮದ ಅನುಬಂಧ, ವಿರಹ ನೂರು ನೂರು ತರಹ, ವೇದಾಂತಿ ಹೇಳಿದನು ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ, ಹೀಗೆ ಒಂದಕ್ಕಿಂತಲೂ ಒಂದು ಪ್ರಭಾವಶಾಲಿ ವ್ಯಕ್ತತೆಗಳನ್ನು ಇಲ್ಲಿ ಹೆಸರಿಸಬಹುದು. ಸ್ನೇಹಿತರೆ, ಕತೆ ಹೇಳುವೆ, ನನ್ನ ಕತೆ ಹೇಳುವೆದಂತಹ ಹಾಡುಗಳಲ್ಲಿ ಹಾಡುಗಳನ್ನ ಹೇಗೆ ಕಥನದ ಒಂದು ಭಾಗದ ಮುಂದುವರಿಕೆಯಾಗಿ ಬಳಸಬಹುದೆಂದು ತೋರಿಸಿಕೊಟ್ಟವರು ಪುಟ್ಟಣ್ಣ ಕಣಗಲವರು. ಕನ್ನಡ ನಾಡಿನ ವೀರರಮಣೀಯ ಮೂಲಕ ಓಬವ್ವನಿಗೆ ನೀಡಿದ ಪ್ರಸಿದ್ಧಿ ವಿಶಿಷ್ಟವಾದದ್ದು ಅಂತಾನೆ ಹೇಳಬಹುದು. ಹೀಗೆ ಪುಟ್ಟಣ್ಣ ಚಲನಚಿತ್ರರಂಗದ ಒಂದು ಸಮಗ್ರತೆಯ ಬಿಂದುವೇ ಹೌದು ಸ್ನೇಹಿತರೆ.

ಶರಪಂಜರ ಚಿತ್ರದಿಂದ ಒಂದೊಳ್ಳೆ ಗೀತೆಯನ್ನ ಕೇಳ್ಕೊಂಬಂದಿದ್ದಾಯ್ತು. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್ ಅವರು, ಹಾಗೆ ಹಾಡಿದವರು ಪಿ ಶ್ರೀನಿವಾಸ್ ಅವರು, ಹಾಗೆ ಪಿ ಸುಶೀಲಮ್ಮ ಅವರು. ಪುಟ್ಟಣ್ಣ ಕಣಗಾಲರು ದಕ್ಷಿಣ ಭಾರತ ಚಿತ್ರರಂಗದ ಪ್ರಖ್ಯಾತ ಚಿತ್ರ ನಿರ್ದೇಶಕ ನಿರ್ಮಾಪಕ ಬಿಆರ್ ಪಂತಲು ಅವರ ಶಿಷ್ಯರಾಗಿ ನಿರ್ದೇಶಕ ವೃತ್ತಿಯನ್ನ ಆರಂಭಿಸಿದರು. ಪುಟ್ಟಣ್ಣ ಅವರ ಚಿತ್ರಗಳು ಬೆಳ್ಳಿ ಮೋಡ, ಸಾವಿರ ಮೆಟ್ಟಿಲು, ಮಲ್ಲಮ್ಮನ ಪವಾಡ, ಕಪ್ಪು ಬಿಳುಪು, ಗೆಜ್ಜೆ ಪೂಜೆ, ಕರುಳಿನ ಕರೆ, ಶರಪಂಜರ, ಸಾಕ್ಷಾತ್ಕಾರ, ಅಮೃತಗಳಿಗೆ, ಋಣಮುಕ್ತಳು, ಮಸಣದ ಹೂವು, ಹೆಸರುಗಳೇ ಹೇಳುವಂತೆ ಇವುಗಳಲ್ಲಿ ಬಹುತೇಕವು ಕಾದಂಬರಿ ಆಧಾರಿತ ಚಿತ್ರಗಳು. ಅವರು ಹಿಂದಿಯಲ್ಲಿ ಹಮ್ ಪಾಂಚ್ ಮತ್ತು ಧರ್ಲಿಲಾ ಇನ್ಸಾನ್ ಎಂಬ ಚಿತ್ರಗಳನ್ನು ನಿರ್ದೇಶಿಸಿದರು. ಮಸಣದ ಹೂವು ಚಿತ್ರದ ಚಿತ್ರಣ ಸಂದರ್ಭದಲ್ಲಿ 1985 ಜೂನ್ 5 ಪುಟ್ಟಣ್ಣ ಕಣಗಾಲರು ನಿಧನರಾದರು. ಸಾವು ಯಾರನ್ನೂ ಬಿಡುವುದಿಲ್ಲ. ಪುಟ್ಟಣ್ಣ ಅಂತಹ ಮೇಧಾವಿ ವ್ಯಕ್ತಿ ಕೂಡ ಮೋಹಗಳ ಬಲೆಗೆ ಸಿಲುಕಿದವರು. ಅದರಿಂದ ಸೋಲುಗಳ ಕಡೆಗೆ, ಕೊನೆಗೆ ಬದುಕಿನ ಅಂತ್ಯಕ್ಕೂ ಬಂದರು. ಈ ಪ್ರಪಂಚದಲ್ಲಿ ಆಯ್ಕೆ ಮಾಡಿದ ಕೆಲವೊಂದು ಮಹನೀಯರ ಮೂಲಕ ಒಂದಷ್ಟು ಅಚ್ಚಳಿಯದ ಕೃತಿಗಳನ್ನು ಮೂಡಿಸಿ ಅರಳಿಸಿದವರನ್ನು ಮಾತ್ರ ನಾವು ಅನುಭವಿಸಲು ಸಾಧ್ಯ. ಈ ನಮ್ಮ ಪುಟ್ಟಣ್ಣ ಕಣಗಾಲೆಂಬ ಮಹಾನ್ ಚೇತನಕ್ಕೆ ನಮ್ಮ ಅನಂತ ನಮನಗಳು ಸಲ್ಲಿಸುತ್ತಾ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಒಂದು ಹಾಡನ್ನ ನಾವೀಗ ಕೇಳಿ ವಾಪಸ್ ಬರೋಣ.

ಸ್ನೇಹಿತರೇ, ಕನ್ನಡದ ಅಮೂಲ್ಯ ಕಲಾವಿದರು ಎಂಬ ಭಾವ ಮೂಡಿಸಿದವರು ಮಹಾನ್ ನಟ ನಿರ್ಮಾಪಕ ಎಸ್ ಶಿವರಾಮ್ರವರು. ಶಿವರಾಮ್ ಅವರು 1938 ಜನವರಿ 28 ರಾಜ್ಯದ ಗಡಿಯಲ್ಲಿರುವ ಚೂಡಸಂದ್ರ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ ತಮ್ಮ ಹಿರಿಯ ಸಹೋದರ ಶ್ರೀಕಂಠೇಶ್ವರ ಅಯ್ಯರ್ ಅವರೊಂದಿಗೆ ಬೆಂಗಳೂರಿಗೆ ಬಂದು ವಾಣಿ ಟೈಪ್ರೈಟಿಂಗ್ ಮತ್ತು ಶೀಘ್ರಲಿಪಿ ಕಲಿಕಾ ಸಂಸ್ಥೆಯನ್ನ ನಡೆಸ್ತಾ ಇದ್ರು. ಗುಬ್ಬಿ ವೀರಣ್ಣನವರ ರಂಗಭೂಮಿಯ ಪ್ರದರ್ಶನಗಳಿಂದ ಪ್ರಭಾವಿತರಾದ ಶಿವರಾಮ್ ಅವರು ಚಲನಚಿತ್ರ ನಿರ್ಮಾಣ ಮತ್ತು ನಟನೆಯ ಕಡೆಗೆ ತೀವ್ರ ಒಲವು ಬೆಳೆಸಿಕೊಂಡರು. ಹಲವಾರು ರಂಗನಾಟಕಗಳಲ್ಲಿ ನಟಿಸಲು ಪ್ರಾರಂಭಿಸಿದ ಅವರು 1958 ಚಿತ್ರರಂಗಕ್ಕೆ ಬಂದು ಕು.ರಾ.ಸೀತಾರಾಮ ಶಾಸ್ತ್ರಿ ಅವರಿಗೆ ಸಹಾಯಕರಾಗಿ ದುಡಿದರು. ಹಿರಿಯ ಛಾಯಾಗ್ರಾಹಕ ಭೂಮಂಡಿ ಇರಾನಿ ಅವರ ಕ್ಯಾಮರಾ ಸಹಾಯಕರಾಗಿಯೂ ಕೆಲಸ ಮಾಡಿದರು. ಕೆ.ಎಸ್.ಎಲ್. ಸ್ವಾಮಿ, ಗೀತಾಪ್ರಿಯ, ಸಂಗೀತಂ ಶ್ರೀನಿವಾಸ್ ರಾವ್ ಮತ್ತು ಪುಟ್ಟಣ್ಣ ಕಣಗಾಲ್ರವರಂತಹ ಪ್ರಮುಖ ನಿರ್ದೇಶಕರಿಗೆ ಸಹಾಯ ಮಾಡ್ತಾ ಇದ್ರು. ಶಿವರಾಮ್ ಅವರು 1958 ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ನಂತರ ಕಲ್ಯಾಣ್ ಕುಮಾರ್ ನಟಿಸಿದ ಕು.ರಾ.ಸೀತಾರಾಮ ಶಾಸ್ತ್ರಿಯವರ ಬೆರೆತ ಜೀವ ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದರು. ಶರಪಂಜರ, ನಾಗರಹಾವು, ಶುಭಮಂಗಳ ಮುಂತಾದ ಪುಟ್ಟಣ್ಣ ಕಣಗಾಲರ ಚಿತ್ರಗಳಲ್ಲಿ ಅವರ ಅಭಿನಯ ಅವಿಸ್ಮರಣೀಯವೆನಿಸಿತು. ಅದೇಕೆ ಪದೇ ಪದೇ ನೀವು ಹಾಗೆ ನನ್ನ ನೋಡುವುದು? ಅದೇ ನಮ್ ರಾಮಚಾರಿ ಸ್ಪೆಷಾಲಿಟಿ ಕಣಯ್ಯ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು ಮುಂತಾದ ಸನ್ನಿವೇಶಗಳಿದ್ದ ಈ ಚಿತ್ರಗಳಲ್ಲಿ ವಾಹ್, ಅವರೇ ಅಲ್ಲಿ ಅವಿಸ್ಮರಣೀಯ ಕೇಂದ್ರ ಬಿಂದು ಆಗಿದ್ರು. ಸ್ನೇಹಿತರೆ, ಬಂಧನ ಚಿತ್ರದ ತಳ್ಳು ಗೋವಿಂದ, ಶೂನ್ಯ ಸಾರು ಶೂನ್ಯ, ಪಾಷಾಣದ್ದು ಪ್ರವೀಣ, ಪಂಡಿತಂದು ರತ್ನ, ಅದೆಲ್ಲ ಹಾಸ್ಯ ಪಾತ್ರಧಾರಿಗಳ ಪೆಕರು ಅಭಿನಯವಾಗಿರದೆ ನಿಜ ಜೀವನದಲ್ಲಿ ನಮ್ಮ ಸುತ್ತ ಕಾಣುವ ಜೀವಂತ ಪಾತ್ರಗಳಾಗಿ ನಮ್ಮ ತನ್ಮಯರಾಗಿಸಿದಂತಹವರು ಶಿವರಾಮ್ರವರು.

ಶಿವರಾಮ್ ರವರು ನಟಿಸಿದ ಚಿತ್ರಗಳು ಅನೇಕ. ಚಲಿಸುವ ಮೋಡಗಳು, ಶ್ರಾವಣ ಬಂತು, ಹಾಲು ಜೇನು, ಹೊಂಬಿಸಿಲು, ಹೊಸ ಬೆಳಕು, ಗುರು ಶಿಷ್ಯರು, ಸಿಂಹದ ಮರಿ ಸೈನ್ಯ, ಮಕ್ಕಳ ಸೈನ್ಯ ಮುಂತಾದ ನೂರಾರು ಚಿತ್ರಗಳಲ್ಲಿ ಅವರು ನೆನಪಾಗ್ತಾರೆ. ಅವರು ಡ್ರೈವರ್ ಹನುಮಂತನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡರು. ಆಪ್ತ ಮಿತ್ರ, ಹುಚ್ಚ, ಬಾರ, ತಾಯಿ ಸಾಹೇಬ ಮುಂತಾದ ವಿಭಿನ್ನ ನೆಲೆಗಳ ಪಾತ್ರಗಳಿಗೆ ಬಂದರು. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಗೃಹಭಂಗ ಮತ್ತು ರವಿಕಿರಣ್ ನಿರ್ದೇಶನದ ಬದುಕು ಮುಂತಾದ ಕಿರುತೆರೆ ಕಥಾನಕಗಳಿಗೂ ಬಂದಿದ್ರು. ಶಿವರಾಮ್ ತಮ್ಮ ಸಹೋದರರಾದ ಎಸ್ ರಾಮನಾಥನ್ ಅವರೊಂದಿಗೆ ರಾಶಿ ಬ್ರದರ್ಸ್ ನಿರ್ಮಾಣ ಸಂಸ್ಥೆ ಸ್ಥಾಪಿಸಿ ಗೆಜ್ಜೆ ಪೂಜೆ, ಉಪಾಸನೆ, ನಾನೊಬ್ಬ ಕಳ್ಳ, ಡ್ರೈವರ್ ಹನುಮಂತ, ಬಹು ಚೆನ್ನಾಗಿದೆ ಮುಂತಾದ ಚಿತ್ರಗಳ ನಿರ್ಮಾಣ ಸಹ ನಿರ್ಮಾಣಗಳನ್ನು ಮಾಡಿದ್ರು. 1972 ಈ ರಾಶಿ ಸಹೋದರರು ಹೃದಯ ಸಂಗಮ ಚಿತ್ರವನ್ನು ನಿರ್ದೇಶಿಸಿದ್ರು. ರಜನೀಕಾಂತ್ ನಟಿಸಿದ ತಮಿಳು ಚಲನಚಿತ್ರ ಧರ್ಮದೊರೈ ಅನ್ನು ಸಹ ನಿರ್ಮಿಸಿದ್ರು. ಸ್ನೇಹಿತರೆ, ಈ ಸಹೋದರರು ಒಟ್ಟಾಗಿ 1985 ಚಲನಚಿತ್ರ ಗಿರಫ್ತಾರ್ ಸೇರಿದಂತೆ ಕೆಲವು ಬಾಲಿವುಡ್ ಚಲನಚಿತ್ರಗಳನ್ನು ಕೂಡ ನಿರ್ಮಿಸಿದ್ರು. ಅಮಿತಾಬ್ ಬಚ್ಚನ್ ಸೇರಿದಂತೆ ಅನೇಕರನ್ನ ನಿರ್ದೇಶಿಸಿದ್ರು.

ಶಿವರಾಮ್ ಅವರಿಗೆ ಡಾಕ್ಟರ್ ಬಿ ಸರೋಜಾದೇವಿ ರಾಷ್ಟ್ರೀಯ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಸಂದವು. ಶಿವರಾಮ್ರವರು 2021 ಡಿಸೆಂಬರ್ 4 ನಿಧನರಾದರು. ಸ್ನೇಹಿತರೆ, ಹಿರಿಯ ಕಲಾವಿದರಿಗೆ ಶಿವರಾಮಣ್ಣ ಆಗಿ, ಸಿನಿಮಾ ವೀಕ್ಷಕರಿಗೆ ಅಕ್ಕರೆಯ ಕಲಾವಿದರಾಗಿ, ಸ್ವಾಮಿ ಅಯ್ಯಪ್ಪನಿಗೆ ನಿರಂತರ ನಿಷ್ಠೆಯ ಭಕ್ತನಾಗಿದ್ದ ಶಿವರಾಮ್ ಅಂತವರು ಈ ಲೋಕದಲ್ಲಿ ಬಲು ಅಪರೂಪ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ಕನ್ನಡ ಚಲನಚಿತ್ರರಂಗದಲ್ಲಿ ಡಿಸೆಂಬರ್ 1 ಜನಿಸಿದ ಪುಟ್ಟಣ್ಣ ಕಣಗಾಲ್ರವರು, ಹಾಗೆ ಡಿಸೆಂಬರ್ 4 ನಿಧನರಾದ ಎಸ್ ಶಿವರಾಮ್ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ಈಗಷ್ಟೇ ತಿಳಿಸ್ಕೊಟ್ಟಿದ್ದಾಯ್ತು. ಹಾಗಾದ್ರೆ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMF ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
8: ಬಳಸಿ ಪರಿಶುದ್ಧ ನಂದಿನಿ.
9: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
4: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
10: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
11: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್.

0: 6663 ಸಂಖ್ಯೆ ಮತ್ತೊಮ್ಮೆ 7483710963 ವೆಬ್ಸೈಟ್ www.saipuc.org.in
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
4: ಎಲ್ಲರಿಗೂ ಈ ಎಪಿಸೋಡ್ಗೆ ಸ್ವಾಗತ. ಇದರಲ್ಲಿ ಗಣಿಗಾರಿಕೆ ಮತ್ತು ಅದಿರು ಸಂಸ್ಕರಣಾ ಘಟಕಗಳಿಂದಾಗುವ ಮಾಲಿನ್ಯದ ಬಗ್ಗೆ ನಮಗೆ ತಿಳಿಸಿಕೊಡಲು ಇಚ್ಛಿಸುತ್ತೇನೆ. ಕಾರ್ಖಾನೆಗಳಲ್ಲಿ ಭಾರಲೋಹಗಳನ್ನು ಉಪಯೋಗಿಸುವುದರಿಂದ ಸ್ವಾಭಾವಿಕವಾಗಿ ಭಾರಲೋಹಗಳು ಪರಿಸರದಲ್ಲಿ ಹರಡುತ್ತವೆ. ಗಣಿಗಾರಿಕೆಯು ಒಂದು ಉದ್ಯಮವಾಗಿ ಬೆಳೆದಿರುವುದರಿಂದ ಹೆಚ್ಚಿನ ಭಾರಲೋಹಗಳು ಅಥವಾ ಹೆವಿ ಮೆಟಲ್ಸ್ ಪರಿಸರವನ್ನು ಸೇರುತ್ತವೆ. ಭಾರಲೋಹಗಳು ಕ್ಯಾಟಲಿಸ್ಟ್ ಆಗಿ ಅಥವಾ ಕಚ್ಚಾ ವಸ್ತುಗಳಾಗಿ ಕಾರ್ಖಾನೆಗಳಲ್ಲಿ ಉಪಯೋಗಿಸಲ್ಪಡುತ್ತವೆ. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಂದ, ಗಣಿಗಾರಿಕೆಯಿಂದ, ರಾಸಾಯನಿಕ ಮತ್ತು ಚರ್ಮ ಹದವ ಮಾಡುವ ಕಾರ್ಖಾನೆಗಳಿಂದ ಭಾರಲೋಹಗಳು ಪರಿಸರವನ್ನು ಸೇರುತ್ತವೆ. ಭಾರತವು ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ 5 ಸ್ಥಾನದಲ್ಲಿದೆ. ಕಲ್ಲಿದ್ದಲು ಗಣಿಗಳಿಂದ ಕ್ರೋಮಿಯಂ, ಕ್ಯಾಡ್ಮಿಯಂ, ಸೀಸಾ, ಪಾದರಸಾ ಎಂಬ ಭಾರಲೋಹಗಳು ಪರಿಸರಕ್ಕೆ ಬಿಡುಗಡೆಯಾಗುತ್ತವೆ. ಭಾರತದಲ್ಲಿ ಮುಖ್ಯ ಭಾರಲೋಹಗಳೆಂದರೆ ಸೀಸಾ, ಜಿಂಕ್, ಸತು, ನಿಕ್ಕಲ್, ಕ್ರೋಮಿಯಂ, ತಾಮ್ರ, ಮ್ಯಾಂಗನೀಸ್ ಮತ್ತು ಟಿನ್. 20% ಕ್ಯಾಡ್ಮಿಯಂ ಜಿಂಕ್ ಗಣಿಗಳಿಂದ ಪರಿಸರವನ್ನು ಸೇರುತ್ತದೆ. ಅಲ್ಲದೆ ಇದು ಕ್ಯಾನ್ಸರ್ ತರುವ ಭಾರಲೋಹವಾಗಿದೆ. ರಾಜಸ್ಥಾನದ ಬಿಚಾರಿ ಪ್ರದೇಶವು ಜಿಂಕ್ ಅಥವಾ ಸತು ಗಣಿಗಾರಿಕೆಯಿಂದಾಗಿ ಜಿಂಕ್ ಮತ್ತು ಕ್ಯಾಡ್ಮಿ ಎಂಬ ಭಾರಲೋಹಗಳಿಂದ ಮಾಲಿನ್ಯವಾಗಿದೆ. ಮಿನರಲ್ ಪಾಲಿಸಿ ಸೆಂಟರ್ MPC UAS ಅವರ ವರದಿಯ ಪ್ರಕಾರ ಗಣಿಗಾರಿಕೆಗಳಿಂದಾಗಿ ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕಾ ಖಂಡಗಳಲ್ಲಿ ಹೆಚ್ಚು ಮಾಲಿನ್ಯ ಖಂಡಗಳಾಗಿವೆ. ಗಣಿಗಾರಿಕೆಯ ಧೂಳಿನಿಂದಾಗಿ ನದಿ, ಕೆರೆ, ಕೊಳ್ಳಗಳಲ್ಲಿ ಹೂಳು ತುಂಬಿ ಜಲಚರಗಳಿಗೆ ಕುಡಿಯುವ ನೀರಿಗೆ ತೊಂದರೆ ಉಂಟಾಗುತ್ತದೆ. ಆಫ್ರಿಕಾ ಖಂಡದ ಗಯಾನಾ ದೇಶದಲ್ಲಿ 5% ಅತ್ಯಂತ ದೊಡ್ಡ ಬಂಗಾರದ ಗಣಿಗಳಿವೆ. ಅದರಿನಿಂದ ಬಂಗಾರ ತೆಗೆಯುವಾಗ ಉಪಯೋಗಿಸುವ ಅಪಾಯಕಾರಿ ಸೈನೈಡನ್ನು ಹೊರಕ್ಕೆ ಸಂಸ್ಕರಿಸದೆ ಬಿಡಲಾಗುತ್ತದೆ. ಇದರಿಂದಾಗಿ ಅಲ್ಲಿಯ AIBO ನದಿಯು ಅತ್ಯಂತ ಕಲುಷಿತಗೊಂಡಿದೆ. ಇದರಿಂದಾಗಿ ಮೀನುಗಾರಿಕೆ

0: ಮೀನುಗಾರಿಕೆಗೆ ಧಕ್ಕೆಯಾಗುತ್ತದೆ. ಅಲ್ಲದೆ ಕಲುಷಿತ ನೀರು ಸಮುದ್ರವನ್ನು ಸಹ ಸೇರುತ್ತಿದೆ. ನ್ಯೂಗಿನಿಯ ದೇಶದ ಪಾಪಾ ನಗರದಲ್ಲಿನ ತಾಮ್ರ ಗಣಿಗಾರಿಕೆಯಿಂದುಂಟಾಗುವ ಮಾಲಿನ್ಯದಿಂದ ಪ್ರಮುಖ ನದಿಯ ದಡದಲ್ಲಿ ಜನವಸತಿಯನ್ನು ಸ್ಥಳಾಂತರಿಸಬೇಕಾಗಿದೆ. ಏಕೆಂದರೆ ಈ ನದಿಗಳು, ಈ ವಸತಿ ಪ್ರದೇಶಗಳು ಗಣಿಗಾರಿಕೆಯ ಮಾಲಿನ್ಯದಿಂದ ಜನರಿಗೆ ತೊಂದರೆಯನ್ನುಂಟು ಮಾಡುತ್ತಿವೆ. ಉಷ್ಣ ಸ್ಥಾವರಗಳು ಅಂದರೆ ಥರ್ಮಲ್ ಪವರ್ಸ್ ಬಳ್ಳಾರಿನಲ್ಲಿ ಇದೆ, ರಾಯಚೂರಲ್ಲಿದೆ, ಉಡುಪಿನಲ್ಲಿದೆ. ಈ ಉಷ್ಣ ಸ್ಥಾವರಗಳು ಸಹ ಭಾರಲೋಹಗಳನ್ನು ಹೊರಗೆ ಹಾಕುತ್ತವೆ. ಭಾರತದಲ್ಲಿ ಸುಮಾರು 80 ಹೆಚ್ಚು ಉಷ್ಣ ಸ್ಥಾವರಗಳಿವೆ. ಇಡೀ ದೇಶದಲ್ಲಿ 2000 ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ಸ್ಥಾವರವು ಪ್ರತಿ ವರ್ಷ ಸುಮಾರು 8 ಮಿಲಿಯನ್ ಟನ್ ಕಲ್ಲಿದ್ದಲನ್ನು ಉಪಯೋಗಿಸುತ್ತದೆ. ಇದರಿಂದಾಗಿ ಪ್ರತಿ ವರ್ಷ ವಾತಾವರಣಕ್ಕೆ ಸುಮಾರು 1000 ಟನ್ ಸೀಸಾ, 800 ಟನ್ ಸತು, 80 ಟನ್ ಕ್ಯಾಡ್ಮಿಯಂ ಹಾಗೂ 40 ಟನ್ ಯುರೇನಿಯಂ ಬಿಡುಗಡೆಯಾಗುತ್ತದೆ. ಪ್ರಪಂಚದಾದ್ಯಂತ ಉಷ್ಣ ಸ್ಥಾವರಗಳಿಂದ ಸುಮಾರು 60%ನಷ್ಟು ವಾಯುಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಸೊ ಈ ಉಷ್ಣ ಸ್ಥಾವರಗಳಲ್ಲಿರುವ ಸಲ್ಫರ್ ಉರಿಯುವಾಗ ಆಕ್ಸಿಜನ್ ಜೊತೆ ಸೇರಿ ಸಲ್ಫರ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತದೆ. ಅದೇ ರೀತಿ ನೈಟ್ರಸ್ ಆಕ್ಸೈಡ್ಗಳಾಗಿ ಪರಿವರ್ತನೆ ಹೊಂದುತ್ತದೆ. ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ಗಳು ವಾತಾವರಣದ ನೀರಿನ ಅಂಶದ ಜೊತೆ ಸೇರಿ ಸಲ್ಫ್ಯೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ಗಳಾಗಿ ಪರಿವರ್ತನೆ ಹೊಂದುತ್ತವೆ. ಈ ಪರಿವರ್ತನೆ ಹೊಂದಿದ ಆಸಿಡ್ಗಳು ಆಸಿಡ್ ಮಳೆಯಾಗಿ ಯಾವ ದೇಶದಲ್ಲಾದರೂ ಬರಬಹುದು. ಏಕೆಂದರೆ ಗಾಳಿ ಯಾವ ದಿಕ್ಕಿಗೆ ಬೀಸುತ್ತದೆಯೋ ಈ ಮಲಿನಕಾರಕಗಳು ಆ ದಿಕ್ಕಿನಲ್ಲಿ ಸಂಚರಿಸುತ್ತವೆ ಹಾಗೂ ಆಮ್ಲೀಯ ಮಳೆಗೆ ಈ ಮಾಲಿನ್ಯವು ಕಾರಣವಾಗುತ್ತದೆ. ಅಮೆರಿಕದ ಒಂದು ಸಂಸ್ಥೆಯ ವರದಿಯಂತೆ ನ್ಯೂಯಾರ್ಕ್ ನಗರದಲ್ಲಿ ಕೆರೆಯಲ್ಲಿನ ಗಸಿಯಲ್ಲಿ ಅಂದರೆ ತಳದಲ್ಲಿರತಕ್ಕಂಥ ಸೆಡಿಮೆಂಟ್ಗಳಲ್ಲಿ ಪಾದರಸದ ಮರ್ಕ್ಯುರಿ ಪ್ರಮಾಣವು ಅಪಾಯ ಮಟ್ಟಕ್ಕಿಂತ 10 ಹೆಚ್ಚಾಗಿದೆ. ಇದಕ್ಕೆ ಕಾರಣ ಅಲ್ಲಿರುವ ಉಷ್ಣ ಸ್ಥಾವರ ಅಥವಾ ಥರ್ಮಲ್ ಪವರ್ ಸ್ಟೇಷನ್. ಭಾರತದಲ್ಲಿ ಚರ್ಮ ಹದ ಮಾಡುವ ಕಾರ್ಖಾನೆಗಳು ಸುಮಾರು 2500 ಸಂಖ್ಯೆಯಲ್ಲಿರುತ್ತವೆ. ಅಲ್ಲದೆ ಇವು ಸಣ್ಣ ಪ್ರಮಾಣದ ಚರ್ಮ ಹದ ಮಾಡುವ ಕಾರ್ಖಾನೆಗಳು ಸಹ ಆಗಿರುತ್ತವೆ. ಪ್ರತಿದಿನ ಇವುಗಳಿಂದ ಸುಮಾರು 100,000 ಮೀಟರ್ ಕ್ಯೂಬ್ ನಷ್ಟು ಕ್ರೋಮಿಯಂನಿಂದ ಮಲಿನವಾಗಿರುವ ನೀರನ್ನು ಹೊರಬಿಡಲಾಗುತ್ತದೆ. ಇದರಿಂದಾಗಿ ಬೋರ್ವೆಲ್ಗಳು ಹಾಗೂ ಕೆರೆಗಳು, ನದಿಗಳು ಕಲುಷಿತಗೊಂಡಿವೆ. ಈ ಸಣ್ಣ ಸಣ್ಣ ಫ್ಯಾಕ್ಟರಿಗಳು ಮಾಲಿನ್ಯ ನಿಯಂತ್ರಣ ಘಟಕಗಳನ್ನು ಅಳವಡಿಸಿಕೊಂಡಿರುವುದಿಲ್ಲ. 1984 ನಾನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೇರಿದಾಗ ಸುಮಾರು 60 ಚರ್ಮ ಹದ ಮಾಡುವ ಕಾರ್ಖಾನೆಗಳು ಏನು ಬೆಂಗಳೂರಿನಲ್ಲಿ ಈಗ ಇರುವ ಟ್ಯಾನ್ನರಿ ರೋಡ್ ಅಲ್ಲಿ ಸ್ಥಾಪಿತವಾಗಿದ್ದವು. ಆಗ ಈ 60 ಫ್ಯಾಕ್ಟ್ರಿಗಳು ಸಹ ತಮ್ಮ ಕಲುಷಿತ ನೀರನ್ನು ಹೊರಗಡೆ ಬಿಡಲಾಗುತ್ತಿತ್ತು. ಏಕೆಂದರೆ ಇವು ಸಣ್ಣ ಪ್ರಮಾಣದಲ್ಲಿದ್ದವು ಹಾಗೂ ಈ ಸಣ್ಣ ಪ್ರಮಾಣದ ಚರ್ಮ ಹದ ಮಾಡುವ ಕಾರ್ಖಾನೆಗಳು ತಮ್ಮ ಸ್ವಂತ ನೀರಿನ ಸಂಸ್ಕರಣ ಕಲುಷಿತ ನೀರಿನ ಸಂಸ್ಕರಣವನ್ನು ಅಳವಡಿಸಿಕೊಂಡಿರಲಿಲ್ಲ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಅಲ್ಲಿ ಪರಿವೀಕ್ಷಣೆ ಮಾಡಲು ತೆರಳಿದಾಗ ಕೆಲವು ಮನೆಗಳಲ್ಲಿ ಬೋರ್ವೆಲ್ಗಳನ್ನು ಕೊರೆದಿರುತ್ತಾರೆ. ಈ ಬೋರ್ವೆಲ್ಗಳಿಂದ ನೀರನ್ನು ತೆಗೆದು ಬಾಟಲ್ಗಳಲ್ಲಿ ನೀರನ್ನು ಸಂಗ್ರಹಿಸಿ 1 ಗಂಟೆಯವರೆಗೆ ಸೂರ್ಯನ ಬಿಸಿಲಿಗೆ ಇಟ್ಟಾಗ ಆ ನೀರು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ಕಾರಣ ಈ ಚರ್ಮ ಹದ ಮಾಡುವ ಕಾರ್ಖಾನೆಗಳು ತಮ್ಮ ಕಲುಷಿತ ನೀರನ್ನು ಭೂಮಿಯ ಮೇಲೆ ಅಥವಾ ಚರಂಡಿಯ ಮೇಲೆ ಹರಿಯಲು ಬಿಟ್ಟಾಗ ಈ ಭೂಮಿಯ ಮೇಲಿನ ಅಥವಾ ಚರಂಡಿ ಮೇಲಿನ ನೀರು ಅಂತರ್ಜಲವನ್ನು ಸೇರಿರುತ್ತದೆ. ಆದ್ದರಿಂದ ಟ್ಯಾನರಿಯ ರೋಡಿನಲ್ಲಿರುವ ಜನರು ತಾವು ಆ ಬೋರ್ವೆಲ್ ನೀರುಗಳನ್ನು ಮನೆಗಳಿಗೆ ಕುಡಿಯಲು ಉಪಯೋಗಿಸುವ ಇದಕ್ಕಿಂತ ಮುಂಚೆ ಅವುಗಳನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಅಥವಾ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇವರು ಅನುಮೋದನೆ ಮಾಡಿದ ಪ್ರಯೋಗಶಾಲೆಗಳಲ್ಲಿ ಮೊದಲು ನೀರನ್ನು ವಿಶ್ಲೇಷಣೆ ಮಾಡಿ ನಂತರ ಅದು ಕುಡಿಯಲು ಯೋಗ್ಯವಾಗಿದ್ದರೆ ಮಾತ್ರ ಆ ನೀರನ್ನು ಅಡಿಗೆಗೆ ಬಳಸಬಹುದು. ಇಲ್ಲದಿದ್ದರೆ ಅಂಥ ನೀರನ್ನು ಅಡಿಗೆ ಮಾಡಲು ಅಥವಾ ಕುಡಿಯಲು ಬಳಸುವುದರಿಂದ ಅವರಿಗೆ ಕ್ರೋಮಿಯಂ ಬಾಡಿಯ ದೇಹಗಳಲ್ಲಿ ಕಂಪ್ಲೀಟ್ ಅಬ್ಸಾರ್ಬ್ ಆಗುತ್ತದೆ. ಅಬ್ಸಾರ್ಬ್ ಆದ ನಂತರ ಹೆಚ್ಚಿನ ಕ್ರೋಮಿಯಂ ಭಾಗ ಲಿವರ್ಗಳಲ್ಲಿ ಅಬ್ಸಾರ್ಬ್ ಆಗುತ್ತದೆ. ಹಾಗಾಗಿ ಲಿವರ್ಗಳು ತಮ್ಮ ಕೆಲಸವನ್ನು ನಿಲ್ಲಿಸುತ್ತವೆ. ಆಗ ಸಾರ್ವಜನಿಕರು ಆಸ್ಪತ್ರೆಗಳಲ್ಲಿ ಲಿವರ್ಗಳನ್ನು ಕಸಿ ಮಾಡಿಸಿಕೊಳ್ಳಲು ವೈದ್ಯರು ಸಲಹೆ ನೀಡಬಹುದು. ಇವು ತುಂಬ ಕಾಸ್ಟ್ಲಿ. ಈಗಿನ ತಂತ್ರಜ್ಞಾನದ ಪ್ರಕಾರ ಸುಮಾರು 15-20 ಲಕ್ಷ ರೂಪಾಯಿಗಳು ಬೇಕಾಗುತ್ತವೆ. ಆದ್ದರಿಂದ ಟ್ಯಾನರಿ ರೋಡಿನಲ್ಲಿ ವಾಸಿಸುವ ಎಲ್ಲ ಸಾರ್ವಜನಿಕರು ತಮ್ಮ ಮನೆಗಳಿಗೆ ಬೋರ್ವೆಲ್ಗಳನ್ನು ಅಳವಡಿಸಿಕೊಂಡಿದ್ದರೆ ಮೊದಲು ಬೋರ್ವೆಲ್ಗಳಲ್ಲಿ ಕ್ರೋಮಿಯಂ ಅಂಶ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಕ್ರೋಮಿಯಂ ಅಂಶ ಹೆಚ್ಚಾಗಿದ್ದಲ್ಲಿ ಅವುಗಳನ್ನು ಅಂಥ ನೀರನ್ನು ಅವರು ಉಪಯೋಗಿಸಬಾರದೆಂದು ನನ್ನ ವಿನಂತಿ. ಭಾರತದಲ್ಲಿರುವ ಸಕ್ಕರೆ ಕಾರ್ಖಾನೆಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಸಕ್ಕರೆ ಪಾಕ ಶುದ್ಧೀಕರಣಗೊಳಿಸಲು ಉಪಯೋಗಿಸುತ್ತಾರೆ. ಆದ್ದರಿಂದ ಮೊಲಾಸಿಸ್ ಹಾಗೂ ಇಥೆನಾಲ್ಗಳಲ್ಲಿ ಸಲ್ಫರ್ನ ಅಂಶವು ಹೆಚ್ಚಾಗಿರುತ್ತದೆ. ಬ್ರಾಜಿಲ್ ದೇಶ ಹಾಗೂ ಕ್ಯೂಬಾ ದೇಶಗಳಿಗೆ ಹೋಲಿಸಿದರೆ ಭಾರತೀಯ ಮೊಲಾಸಿಸ್ಗಳಲ್ಲಿ ಕಬ್ಬಿಣದ ಅಂಶ 410 mg/g ಹಾಗೂ ಜಿಂಕ್ನ ಅಂಶ 477 mg/g ಇರುತ್ತದೆ. ಅಂದರೆ ಇದು ಸುಮಾರು 10-30 ಪಟ್ಟು ಹೆಚ್ಚಿನ ಅಂಶವಾಗಿ ಕಂಡುಬರುತ್ತದೆ. ಇಲ್ಲಿಗೆ ಮೊದಲನೇ ಎಪಿಸೋಡ್ ಸಂಪೂರ್ಣವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
5: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು 100+ ಕಥೆಗಳನ್ನು ಮಕ್ಕಳಿಗಾಗಿ ಶಿಕ್ಷಕರಿಗಾಗಿ ಹೇಳಿದೆ, ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

0: ಹಳ್ಳಿ ಜಾತ್ರೆ ಒಂದರಲ್ಲಿ ಜಾದುಗಾರನೊಬ್ಬ ಜಾದು ಮಾಡ್ತಿದ್ದ. ತನ್ನ ಟೋಪೆ ಒಳಗಿಂದ ಮೊಲವೊಂದನ್ನು ಅವನು ತೆಗೆದ. ಅದನ್ನು ನೋಡಿ ಜನ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಜಾದುಗಾರನ ಕೈಚಳಕವನ್ನು ಪೊದೆಯ ಹಿಂದೆ ಕುಳಿತಿದ್ದ ಹುಲಿಯೊಂದು ನೋಡ್ತು. ಅದು ಜನರಿಗಾಗ್ಲಿ ಜಾದುಗಾರನಿಗಾಗ್ಲಿ ಗೊತ್ತಾಗ್ಲಿಲ್ಲ. ಅಂದಿನ ರಾತ್ರಿ ಜಾದುಗಾರ ಮನೆಗೆ ತೆರಳುತ್ತಿದ್ದ. ಆಗ ನಡು ರಸ್ತೆಯಲ್ಲಿ ಹುಲಿ ಅಡ್ಡ ಬಂತು.
1: ನೀನು ಟೋಪಿಯೊಳಗಿಂದ ಮೊಲವನ್ನು ತೆಗೆದಿದ್ದನ್ನು ನಾ ನೋಡ್ದೆ. ನನಗೊಂದು ಹುಲಿ ಮರಿಯನ್ನು ತೆಗೆದುಕೊಡು ಎಂದು
0: ಹುಲಿರಾಯ ಕೇಳ್ದ. ಹುಲಿಯ ಕೋರಿಕೆ ಕೇಳಿ ಜಾದುಗಾರನಿಗೆ ನಡುಕ ಬಂತು. ಅದಕ್ಕೆ ಜಾದುಗಾರ, ಇಲ್ಲ, ಮೊಲದ ಮರಿ ಯಾವಾಗ್ಲೂ ನನ್ನ ಚೀಲದಲ್ಲಿ ಇರುತ್ತೆ. ಯಾವ ಪ್ರಾಣಿಯನ್ನು ಸೃಷ್ಟಿಸುವುದು ನನ್ನಿಂದ ಸಾಧ್ಯವಿಲ್ಲ. ನಾನು ಜಾದು ಮಾಡ್ತೀನಿ ಅಷ್ಟೇ. ನಡುಕದ ಸ್ವರದಲ್ಲಿ ಎಲ್ಲ ಸತ್ಯವನ್ನು ಜಾದುಗಾರ ಹುಲಿಗೆ ಹೇಳ್ಬಿಟ್ಟ. ಅವನ ಮಾತಿನಿಂದ ಹುಲಿಗೇನು ಸಮಾಧಾನ ಆಗ್ಲಿಲ್ಲ.
1: ನಿನ್ ಜೀವ ಉಳಿಬೇಕಾದ್ರೆ ನನಗೊಂದು ಹುಲಿ ಮರಿ ಸೃಷ್ಟಿಸಿ ಕೊಡ್ಬೇಕು ಅಂತ ಹುಲಿರಾಯ ಗರ್ಜಿಸ್ದ.
0: ಜಾದುಗಾರ ನಡುಗುತ್ತ ಆಗ್ಲಿ ಆಗ್ಲಿ ಎಂದು ಬೆಚ್ಚಿದ ಧ್ವನಿಯಲ್ಲಿ ಹೇಳಿ ಕೆಲ ಕ್ಷಣ ಯೋಚಿಸ್ದ. ಅವನಿಗೊಂದು ಉಪಾಯ ಹೊಳಿತು. ಹುಲಿ ಮರಿಯನ್ನು ಸೃಷ್ಟಿಸ್ತೇನೆ, ಆದ್ರೆ ನನಗೆ ಒಂದು ತಿಂಗಳಾದರೂ ಸಮಯ ಬೇಕು ಅಂತ ಕೇಳ್ದ.
1: ಸರಿ, ಕಾಯ್ತೇನೆ
0: ಎಂದಿತ್ತು ಹುಲಿ. ಒಂದು ತಿಂಗಳು ಪೂರ್ತಿ ನೀನು ಹಾಲು ಅನ್ನದ ಪಥ್ಯದಲ್ಲೇ ಇರಬೇಕು. ಜಾದುಗಾರ ಒಂದು ಷರತ್ತನ್ನು ಹಾಕ್ದ.
1: ನಾನು ಹಾಲು ಅನ್ನ ತಿನ್ನೋದಂದ್ರೇನು? ಮುಖ ಸಿಂಡರಿಸ್ತು ಹುಲಿ.
0: ಹಾಗೆ ಪಥ್ಯ ಮಾಡದೆ ಹೋದ್ರೆ ಹುಲಿ ಮರಿ ಸೃಷ್ಟಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಜಾದುಗಾರ ಕಷ್ಟಪಟ್ಟು ಹುಲಿಗೆ ಮನದಟ್ಟು ಮಾಡ್ದ. ಕೊನೆಗೂ ಹುಲಿ ಅವನ ಷರತ್ತನ್ನ ಒಪ್ಕೊಂಡ್ತು. ಒಂದ್ ತಿಂಗಳ ನಂತರ ಹುಲಿರಾಯ ಜಾದುಗಾರನ ಹತ್ರಕ್ಕೆ ಬಂದ. ಈಗ ನನಗೆ ಹುಲಿ ಮರಿ ಕೊಡು, ಕ್ಷೀಣ ಧ್ವನಿಯಲ್ಲಿ ಕೇಳಿದ ಹುಲಿರಾಯ. ಒಂದ್ ತಿಂಗಳು ಬರೀ ಹಾಲು ಅನ್ನ ತಿಂದು ಅವನು ಇಳಿದು ಹೋಗಿದ್ದ. ಸಣ್ಣಗಾಗಿದ್ದ. ಅವನ ಕಂಠ ಹುಲಿಗೆ ಹೇಗಿರ್ಬೇಕೋ ಹಾಗೆ ಇರಲಿಲ್ಲ. ಜಾದುಗಾರ ತನ್ನ ಹೊಸ ಕೈಚಳಕ ತೋರಿಸಲು ಹಳ್ಳಿಯವ್ರನ್ನೆಲ್ಲ ಕರೆದ.
1: ಇದು ನನ್ನ ವಿಶೇಷ ಅತಿಥಿಗಾಗಿ ವಿಶೇಷ ಪ್ರದರ್ಶನ. ಈ ಸಲ ಟೋಪಿಯಿಂದ ಮೊಲದ ಬದಲು ಇಲ್ಲಿ ನಿಂತಿರುವ ಪ್ರಾಣಿಯ ಜಾತಿಗೆ ಸೇರಿದ ಮರಿಯನ್ನು ತೆಗೆದು ತೋರಿಸ್ತೀನಿ ಅಂತ ಘೋಷಿಸ್ತ.
0: ಅದು ಇದು ಮಂತ್ರ ಹೇಳಿ ಟೋಪಿಯ ಮೇಲೆ ಅನೇಕ ಸಲ ಕೈಯಾಡಿಸ್ತ. ಆಮೇಲೆ ಜೋರಾಗಿ ಚೀರುತ್ತಾ ಟೋಪಿಯೊಳಕ್ಕೆ ಕೈಯಿಟ್ಟು ಏನನ್ನೋ ತೆಗೆದ.
1: ಅರೆ, ಬೆಕ್ಕಿನ ಮರಿ, ಬೆಕ್ಕಿನ ಮರಿ!
0: ಜನರೆಲ್ಲ ಪಿಸ್ಕುಟ್ಟಿದ್ರು. ಬೆಕ್ಕಿನ ಮರಿ ಮಿಯಾವ್ ಅಂದಿತು. ಹುಲಿರಾಯನಿಗೆ ತೃಪ್ತಿ ಆಗ್ಲಿಲ್ಲ, ಕೋಪ ಬಂತು. ಜೋರಾಗಿ ಗರ್ಜಿಸ್ಬೇಕೆಂದು ಬಾಯಿ ತೆರೆಯಿತು. ಎಷ್ಟೇ ಪ್ರಯತ್ನಿಸಿದ್ರೂ ಗರ್ಜಿಸಲು ಆಗ್ಲಿಲ್ಲ. ಅದರ ಬಾಯಿಯಿಂದ ಹೊರಟಿದ್ದು ಮಿಯಾವ್ ಮಿಯಾವ್ ಸದ್ದಷ್ಟೇ. ಇದನ್ನು ಕೇಳಿದ ಜನರು ಗೊಳ್ಳಂತ ನಕ್ಕು ಚಪ್ಪಾಳೆ ತಟ್ಟಿದ್ರು.

0: ಎಲ್ರಿಗೂ ನಮಸ್ಕಾರ. ಕತೆ ಮರಳಿ ಮನೆಗೆ. ಒಂದು ದಟ್ಟವಾದ ಅರಣ್ಯ, ಅಲ್ಲಿ ಒಂದು ದೊಡ್ಡ ಹೊಂಡ. ಹೊಂಡದಲ್ಲಿ ಮೀನು, ಏಡಿ, ಕಪ್ಪೆ ಮತ್ತು ಆಮೆಗಳು ಸ್ನೇಹದಿಂದ ವಾಸಿಸುತ್ತಿದ್ದವು. ಅವುಗಳಲ್ಲಿ ಒಂದು ಸಣ್ಣ ಆಮೆ ಇತ್ತು. ಅದು ಬಲು ಚೂಟಿಯಾಗಿ ಮತ್ತು ಚುರುಕಾಗಿ ಓಡಾಡಿಕೊಂಡಿತ್ತು. ಹಾಗೆಯೇ ಎಲ್ಲವೂ ಅದನ್ನು ಪ್ರೀತಿಯಿಂದ ಮುನ್ನಿ ಎಂದು ಕರೆಯುತ್ತಿದ್ದವು. ಒಂದು ದಿನ ಮುನ್ನಿ ಹೊಸ ಯೋಜನೆ ಮಾಡಿತು. ಹೊಂಡದಿಂದ ಹೊರಗೆ ಹೋಗಿ ಹೊರಗಿನ ಜಗತ್ತನ್ನು ನೋಡಬೇಕು ಅಂದುಕೊಂಡು ಈ ವಿಚಾರವನ್ನು ಗೆಳೆಯರ ಮುಂದೆ ಹೇಳಿತು. ಹೊಂಡದಲ್ಲಿ ಈಜುಕೊಂಡು ಬೇಜಾರಾಗಿದೆ, ನಾನು ಹೊಂಡದಿಂದ ಹೊರಗೆ ಹೋಗುವೆ, ಹೊರ ಜಗತ್ತಿನ ಸೌಂದರ್ಯವನ್ನು ಅನುಭವಿಸುವೆ ಎಂದು ಮುನ್ನಿ ಹೇಳಿತು. ಮತ್ತೆ ತಾನೇ ಮಾತು ಮುಂದುವರಿಸಿ, ನೀವು ನನ್ನ ಜೊತೆ ಬರುವಿರಾ ಎಂದು ಕೇಳಿತು. ನಮಗೆ ನಮ್ಮ ಮನೆಯೇ ಚಂದ, ನಮ್ಮ ಪರಿಸರವೇ ಅಂದ. ಇಲ್ಲಿ ನಾವು ಅತ್ತಿಂದಿತ್ತ ಇತ್ತಿಂದತ್ತ ಈಜುತ್ತಾ ಇರ್ತೇವೆ. ಬೇಜಾರಾದರೆ ಗೂಡು ಸೇರಿ ನಾವು ಆಯಾಗಿರ್ತೇವೆ. ಹೊರಗೆ ಹೋದ್ರೆ ಏನಿದೆಯೋ ಏನೋ, ನನಗಂತೂ ಭಯ ಆಗ್ತದೆ. ನಾ ನಿನ್ನ ಜೊತೆ ಬರಲಾರೆ ಎಂದು ಹೇಳಿ ಹೇಳ್ತು. ನೀನು ನನ್ನ ಜೊತೆ ಬರುವಿಯಾ ಎಂದು ಮುನ್ನಿ ಮೀನಿಗೆ ಕೇಳ್ತು. ಅಯ್ಯೋ ಅಯ್ಯೋ, ನನಗಂತೂ ಹೊರಗಿನ ವಾತಾವರಣ ತಡೆಯುವುದೇ ಆಗುವುದಿಲ್ಲ. ನಾನು ಹೊರಗೆ ಹೋದರೆ ಬದುಕಲಾರೆ, ನಾನಂತೂ ಎಂದಿಗೂ ಹೊರಗೆ ಬರಲಾರೆ ಎಂದು ಮೀನು ಹೇಳ್ತು. ನೀನು ನನ್ನ ಜೊತೆ ಬರ್ತೀಯಾ ಎಂದು ಮುನ್ನಿ ಕಪ್ಪೆಗೆ ಹೇಳ್ತು. ನಾನು ನೀರಿನಲ್ಲಿ ಈಜಬಲ್ಲೆ, ನೆಲದ ಮೇಲೆ ಜಿಗಿಯಬಲ್ಲೆ, ಆದ್ದರಿಂದ ಜನರು ನನ್ನನ್ನು ಉಭಯವಾಸಿ ಎಂದು ಕರೆಯುತ್ತಾರೆ. ಆದಾಗ್ಯೂ ನನಗೆ ಹೊಂಡವೇ ಮೂಲ ಮನೆ. ನೀರಿನಲ್ಲಿ ಈಜುವುದೆಂದರೆ ನನಗೆ ಬಲು ಖುಷಿ. ಹೊರಗಿನಕ್ಕಿಂತಲೂ ಹೊಂಡದಲ್ಲಿರುವುದೇ ನನಗೆ ಹಿತ. ಆದ್ದರಿಂದ ನಾನು ಈಗ ಹೊರಗೆ ಬರಲಾರೆ ಎಂದು ಕಪ್ಪೆ ಹೇಳಿತು. ಮುನ್ನಿಯ ಜೊತೆ ಹೋಗಲು ಯಾರೂ ಒಪ್ಪಲಿಲ್ಲ. ತನ್ನ ಬಂಧು ಬಳಗದವರನ್ನು ಕೇಳಿತು, ಅವರಲ್ಲಿಯೂ ಯಾರೂ ಒಪ್ಪಲಿಲ್ಲ. ಮುನ್ನಿಯ ಅಜ್ಜಿ ಆಮೆ ಒಂದು ಕಿವಿ ಮಾಡ್ತಾ ಹೇಳ್ತು, ನಮ್ಮ ಮನೆಯೇ ನಮಗೆ ಕ್ಷೇಮ, ಹೊಂಡ ಬಿಟ್ಟು ಹೊರಗೆ ಹೋಗಬೇಡ, ಅದು ಸುರಕ್ಷಿತವಲ್ಲ ಎಂದು. ಆದರೂ ಮುನ್ನಿ ಯಾರ ಮಾತಿಗೂ ಕಿವಿ ಕೊಡಲಿಲ್ಲ. ಒಂದು ದಿನ ಮುನ್ನಿ ಹೊಂಡದಿಂದ ಹೊರಗೆ ಹೋಯಿತು. ಹೊರಗೆ ಸೂರ್ಯನ ಬಿಸಿಲು, ಮಂದವಾಗಿ ಬೀಸುವ ಗಾಳಿ, ಮುನ್ನಿಗೆ ಈ ವಾತಾವರಣ ಆಹ್ಲಾದಕರ ಎನಿಸ್ತು. ನಿಧಾನವಾಗಿ ಮುಂದೆ ಸಾಕ್ತು. ಅಷ್ಟರಲ್ಲಿ ಅದಕ್ಕೆ ಸಿಂಹವೊಂದು ಎದುರಾಗಿ ಜೋರಾಗಿ ಗರ್ಜಿಸಿತು. ಮುನ್ನಿ ಗಾಬರಿಗೊಂಡಿತು, ಕಣ್ಣು ಮುಚ್ಚಿ ತಲೆಯನ್ನು ಚಿಪ್ಪಿನೊಳಗೆ ಎಳೆದುಕೊಂಡಿತು. ಸ್ವಲ್ಪ ಸಮಯ ಕಳೆದಂತೆ ತಲೆಯನ್ನು ಚಿಪ್ಪಿನಿಂದ ಹೊರಗೆ ಚಾಚಿತು. ಸಿಂಹ ಇನ್ನೂ ಅಲ್ಲಿಗೇ ನಿಂತಿತ್ತು. ಮುನ್ನಿ ಅಂಜಿ ನಡುಗಿತು. ಆದಾಗ್ಯೂ ಸ್ವಲ್ಪ ಧೈರ್ಯ ತಂದುಕೊಂಡು, ತಾವು ಯಾರು ಎಂದು ಕೇಳಿತು. ಸಿಂಹ ಕೋಪಗೊಂಡು ಮತ್ತೆ ಗರ್ಜಿಸುತ್ತಾ, ಹೇ ಮೂರ್ಖ, ನಾನು ಯಾರು ಎಂದು ಕೇಳುವೆಯಾ? ನಾನು ಈ ಕಾಡಿನ ರಾಜ ಎಂಬುದು ಗೊತ್ತಿಲ್ವೇ ಎಂದು ಗರ್ಜಿಸುತ್ತಾ ಹೇಳ್ತು. ಮತ್ತೆ ಮಾತು ಮುಂದುವರಿಸಿ, ನೀನು ಯಾರು, ಇಲ್ಲಿಗೇಕೆ ಬಂದೆ, ನನ್ನ ಪ್ರದೇಶದಲ್ಲಿ ಏನು ಮಾಡ್ತಿರುವೆ ಎಂದು ಸಿಂಹ ಮುನ್ನಿಯನ್ನು ಕೇಳ್ತು. ಮುನ್ನಿ ಅಂಜಿ ನಡುಗುತ್ತಾ, ನಾನು ಈಗ ಅಪಾಯದಲ್ಲಿ ಸಿಲುಕಿರುವೆ, ಏನಾದರೂ ಮಾಡಿ ಈ ಅಪಾಯದಿಂದ ಪಾರಾಗಬೇಕು ಎಂದು ಯೋಚಿಸಿ ಧೈರ್ಯ ತಂದುಕೊಂಡಿತು. ಸಮೀಪದ ಹೊಂಡದಲ್ಲಿ ನನ್ನ ಮನೆ ಇದೆ, ನನಗೆ ಹೊರ ಜಗತ್ತನ್ನು ನೋಡಬೇಕೆಂಬ ಆಸೆ, ಅದಕ್ಕಾಗಿ ಮನೆಯಿಂದ ಹೊರಗೆ ಬಂದೆ. ಇದು ತಮ್ಮ ಪ್ರದೇಶವೆಂದು ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ಸಿಂಹಕ್ಕೆ ಮುನ್ನಿ ಹೇಳ್ಕೊಂಡಿತು. ಸಿಂಹವು ಆಮೆಯನ್ನು ತಿನ್ನಬೇಕೆಂಬ ಆಸೆಯಿಂದ ನೀನು ನನ್ನ ಪ್ರದೇಶವನ್ನು ಪ್ರವೇಶಿಸಿ ತಪ್ಪು ಮಾಡಿರುವೆ. ನಿನ್ನ ತಪ್ಪಿಗೆ ಶಿಕ್ಷೆ ಕೊಡಬೇಕಾಗ್ತದೆ. ನಿನಗೆ ಯಾವ ಶಿಕ್ಷೆ ಸೂಕ್ತವೆಂದು ಆಲೋಚನೆ ಮಾಡ್ತಾ ಇರುವೆ ಎಂದು ಸಿಂಹ ಹೇಳ್ತು.
1: ಮಹಾರಾಜರೇ, ನಿಮ್ಮ ಪ್ರದೇಶದಲ್ಲಿ ಎಲ್ಲ ಪ್ರಾಣಿಗಳು ಕಣ್ಣು ತೆರೆದುಕೊಂಡು ಯೋಚಿಸ್ತವೆ.
0: ಆದರೆ ನಮ್ಮ ಪ್ರದೇಶದಲ್ಲಿನ ಪ್ರಾಣಿಗಳು ಕಣ್ಣು ಮುಚ್ಚಿಕೊಂಡು ಯೋಚಿಸ್ತವೆ. ಆ ತಂತ್ರವನ್ನು ಬಳಸಿಕೊಂಡು ನೀವು ಯೋಚಿಸಬಹುದಲ್ವೇ ಎಂದು ಮುನ್ನಿ ಹೇಳಿತು. ಸಿಂಹವು ಆಮೆ ಹೇಳಿದ ಹೊಸ ತಂತ್ರ ಬಳಸಬೇಕು ಅಂದ್ಕೊಂಡು ಕಣ್ಣು ಮುಚ್ಚಿಕೊಂಡು ಯೋಚಿಸತೊಡಗಿತು. ಮುನ್ನಿಯು ಈ ಅವಕಾಶವನ್ನು ಬಳಸಿಕೊಳ್ಳಬೇಕೆಂದು ಅಲ್ಲಿಂದ ಕಾಲ್ ಕಿತ್ತಿತು. ಕಂಟಿಯಲ್ಲಿ ಅಡಗಿಕೊಳ್ಳಲು ಹೋಯಿತು. ಅದೇ ಕಂಟಿಯಲ್ಲಿ ಒಂದು ಕತ್ತೆ ಇತ್ತು. ಆಮೆಗೆ ಗೊತ್ತಿರಲಿಲ್ಲ. ತಾನು ಅಡಗಿಕೊಳ್ಳುವ ಅವಸರದಲ್ಲಿ ಮುನ್ನಿಯು ಕತ್ತೆಯ ಕಾಲನ್ನು ತೊಳೆಯಿತು. ಕತ್ತೆಗೆ ಕೋಪ ಬಂದು ಜೋರಾಗಿ ಮುನ್ನಿಗೆ ಒದೆಯಿತು. ಕತ್ತೆಯ ಒದೆತ ಬಿರುಸಾಗಿತ್ತು. ಒದೆತದ ರಭಸಕ್ಕೆ ಮುನ್ನಿಯು ಸಮೀಪದಲ್ಲಿಯೇ ಇದ್ದ ಹೊಂಡಕ್ಕೆ ಹೋಗಿ ಬಿದ್ದಿತು. ಮುನ್ನಿ ಖುಷಿಯಿಂದ ಈಜುತ್ತಾ ಹೋಗಿ ತನ್ನ ಮನೆಯನ್ನು ಸೇರಿಕೊಂಡಿತು.

0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಮ್ಮ ಇದು, ರೂಮ್ ತುಂಬಾ ಕಸ ಹರಡಿಸ್ಕೊಂಡಿದ್ಯಲ್ಲಮ್ಮ.
2: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
1: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
2: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
1: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನು ಕಡಿಮೆ ಮಾಡ್ಬೋದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
2: ಸರಿಯಪ್ಪ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
7: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
8: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
10: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
11: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ ರೆಡಿ ಆಗ್ತಾ ಇದೆ.
11: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
14: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜಳ್ಳು ಮುಳ್ಳು, ಸುಳ್ಳಲ್ಲ ಕಥೆಯ ತಿರುಕನು ಕಂಡ ಸವಿಗನಸು ಚೆಲ್ಲಿತಲ್ಲದೆ ಹಿಟ್ಟು ಘಟವನವನೊದೆಯೆ. ಜೆಳ್ಳು ಸುಖ ದುಃಖವಿರಬಹುದಾದೊಡದರ ಮೊನೆ, ಮುಳ್ಳಹುದು ಜೀವಕ್ಕೆ ಮಂಕುತಿಮ್ಮ. ಸುಳ್ಳಲ್ಲ ಕಥೆಯ ತಿರುಕನು ಕಂಡ ಸವಿಗನಸು. ತಿರುಕ ಅಂದರೆ ಭಿಕ್ಷುಕ. ತಿರುಕನ ಕಥೆನ ನೀವು ಕೇಳಿರಬಹುದು, ಅವನ ಕನಸಿನ ಕತೆ. ಅವನು ನೋಡಿದಂತಹ ಸಿಹಿಯಾದ ಕನಸು ಸುಳ್ಳಲ್ಲ. ಚೆಲ್ಲಿತಲ್ಲದೆ ಹಿಟ್ಟು ಘಟವನವನೊದೆಯೆ. ಘಟವನ್ನು ಅಂದರೆ ಮಡಕೆನ. ಅವನು ಒದೆಯೇ, ಅವನು ಒದ್ದಾಗ ಮಡಿಕೆಯಲ್ಲಿದ್ದ ಹಿಟ್ಟು ಚೆಲ್ಲಿ ಹೋಯ್ತಲ್ವಾ. ಜಳ್ಳು ಸುಖ ದುಃಖ ವಿರಬಹುದಾದೊಡದರ ಮೊನೆ. ಜಳ್ಳಿನಂಥ ವಿಷಯಗಳು ಸುಖ ದುಃಖನೆಲ್ಲ ಕೊಡಬಹುದು, ಆದರೆ ಅದರ ಮೊನೆ ಇದೆಯಲ್ಲ, ಮುಳ್ಳಾಗಿದೆ ಜೀವಕ್ಕೆ, ಮುಳ್ಳಹುದು ಜೀವಕ್ಕೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸುಳ್ಳಲ್ಲ ಕಥೆಯ ತಿರುಕನು ಕಂಡ ಸವಿಗನಸು. ಚೆಲ್ಲಿತಲ್ಲದೆ ಹಿಟ್ಟು ಘಟವನು ಅವನು ಒದೆಯೇ. ಜಳ್ಳು ಸುಖ ದುಃಖ ಇರಬಹುದು ಆದೊಡದರ ಮೊನೆ, ಮುಳ್ಳಹುದು ಜೀವಕ್ಕೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ತಿರುಕ ಕಂಡ ಸವಿ ಕನಸಿನ ಕಥೆ ಸುಳ್ಳಲ್ಲ. ಕನಸನ್ನೇ ನಿಜ ಅಂತ ತಿಳ್ಕೊಂಡು ಕಾಲನ್ನು ಜಾಡಿಸಿ ಹಿಟ್ಟಿನ ಮಡಕೆ ಒದ್ದು ಹಾಳ್ಗೆಡುತ್ತಾನೆ. ಹಾಗೆ ಜೊಳ್ಳು ಸಂಗತಿಗಳು ಸುಖ ದುಃಖನ ತರಬಹುದು, ಆದರೆ ಆ ಜೊಳ್ಳಿನ ಮೊನೆ ಮಾತ್ರ ಜೀವಕ್ಕೆ ಮುಳ್ಳು. ಕನಸನ್ನು ಕಾಣಬೇಕು. ಬಹಳ ಗುರಿಗೆ ಪೂರಕವಾಗಿರೋ ಕನಸನ್ನು ನನಸು ಮಾಡೋದಕ್ಕೆ ಶ್ರಮ ಪಡಬೇಕು. ಬರೀ ಕನಸಿಂದ ಏನು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ನಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿ ಒಂದ್ಸಲ ವಿರಾಮದಲ್ಲಿ ಕುತ್ಕೊಂಡು ಬದುಕನ್ನು ತಿರುಗಿ ನೋಡಿದಾಗ ಜೋಕಾಲಿಯಂಥ ಪ್ರಯಾಣ ಮನನ ತುಂಬತ್ತೆ. ನಾವು ಚಿಕ್ಕವರಿದ್ದಾಗ ಪಟ್ಟ ಕಷ್ಟ, ಬಡತನ, ಅದರಲ್ಲೇ ಸಿಕ್ಕ ಶಿಕ್ಷಣ ಇರ್ಬೋದು, ಪ್ರೀತಿ ಕೊಟ್ಟಂತಹ ಗುರುಗಳಿರ್ಬೋದು, ಕಲಿಕೆಯಲ್ಲಿ ಪ್ರಶಸ್ತಿ ಪಡೆದ ಸಂಭ್ರಮ ಆಗಿದ್ದಿರ್ಬೋದು, ಅಥವಾ ಯಾವುದೇ ಅಪಘಾತ ಆಗಿ ಅದು ಕೊಟ್ಟ ನೋವಿದ್ದಿರ್ಬೋದು, ಒಳ್ಳೆ ಕೆಲಸ ಸಿಕ್ಕ ಸಂತೋಷ ಇದ್ದಿರ್ಬೋದು, ಮದುವೆಯ ಮಧುರ ಕ್ಷಣ, ಸಂಬಂಧಿಗಳ ಆತ್ಮೀಯರ ಸಾವಿನ ದುಃಖ, ಹೊಸ ಮನೆ ತಗೊಂಡದ್ದು, ಮಕ್ಕಳು ಬೆಳೀತಾ ಕೊಟ್ಟಂತಹ ಆನಂದ ಇದ್ದಿರಬಹುದು, ಕೆಲಸದಲ್ಲಾದ ತೊಂದರೆ, ಮಧ್ಯವಯಸ್ಸು ದಾಟಿದ ಹಾಗೆ ಬೆನ್ನತ್ತಿ ಬರೋ ಆರೋಗ್ಯ ಸಮಸ್ಯೆಗಳು, ಮಕ್ಕಳ ಸಾಧನೆಗಳು, ಅವ್ರ ಮದುವೆ, ಹೊಂದಾಣಿಕೆಯಲ್ಲಿ ಕಿರಿಕಿರಿ, ಮನೆ ಬಿಟ್ಟು ಹೊರಗೆ ಹೋದ ಮಕ್ಕಳು, ಅದರಿಂದ ಆದ ಸಂಕಟ, ಮನೆಯಲ್ಲಿ ಮತ್ತೆ ಏಕಾಂಗಿ ಬದುಕು, ಸಂಭ್ರಮಿಸಿ ಕಟ್ಟಿಸಿದ ದೊಡ್ಡ ಮನೆ ಈಗ ಭೂತ ಬಂಗಲೆ. ಈ ಕ್ಷಣದಲ್ಲೇ ಮಕ್ಕಳು ಕಳುಹಿಸಿದ ಮೊಮ್ಮಕ್ಕಳ ಫೋಟೋ ನೋಡಿ ಖುಷಿ, ಮತ್ತೆ ಹೊಸ ಚಿಗುರನ್ನು ಕಂಡು ಖುಷಿಯಾದ ಒಂದು ಮನಸ್ಸು. ಇವತ್ತು ನಿಂತು ಹಿಂದೆ ನೋಡಿದಾಗ ಇವೆಲ್ಲ ಆಗಿದ್ದು ಒಂದು ಕನಸ ಅನ್ಸತ್ತಲ್ವಾ. ನಾನು ಹೇಳಿರೋದು ಕೆಲವು ವಿಷಯ ಆಗಿದ್ದಿರ್ಬೋದು, ಇನ್ನೂ ಬೇಕಾದಷ್ಟು ಸುಮಾರು ಜನರ ಜೀವನದಲ್ಲಿ ನಡೆದು ಹೋಗಿರುತ್ತೆ. ಎಷ್ಟು ಬೇಗ ಬದುಕು ಸರಿದು ಹೋಯ್ತಲ್ಲ, ಓದದ್ದು ಗೊತ್ತೇ ಆಗಲಿಲ್ಲ. ಈಗ ನಮಗದು ಕನಸು ಅನಿಸಿದ್ರು ಆಗಿನ ಪ್ರತಿಯೊಂದು ಘಟನೆ ಕೊಟ್ಟ ಸುಖ ದುಃಖಗಳ ಮೊನೆ ಇವತ್ತಿಗೂ ಚುಚ್ಚತ್ತೆ. ದುಃಖ ಅಂತೂ ಮೊನಚಾದ ಚುಚ್ಚಿಗೆನೆ, ಹಾಗೆ ಸುಖ ಕೂಡ ಒಂದು ಚೂಪಾದ ಮೊನೆ, ಹಿತವಾದ ಕೆರೆತ ಕೊಡುತ್ತದು. ಅದು ಒಂಥರ ರೋಗದ ಲಕ್ಷಣನೇ ಅಲ್ವಾ. ಇದು ಒಬ್ಬ ವ್ಯಕ್ತಿಯ ಜೀವನದ ಚಿತ್ರಣ ನಾನು ಇಷ್ಟೊತ್ತಿ ಹೇಳಿದ್ದು. ಆದರೆ ಇದನ್ನೇ ಇಡೀ ಪ್ರಪಂಚಕ್ಕೆ ನಾವು ಅನ್ವಯಿಸಿದರೆ, ಇದುವರೆಗೂ ನಾವು ಯಾವುದನ್ನು ಇತಿಹಾಸ ಅಂತ ಕರಿತೀವೋ ಅದೆಲ್ಲ ಒಂದು ಕನಸಿನ ಹಾಗೆ ಭಾಸ ಆಗತ್ತೆ. ರಾಮ ನಿಜವಾಗಿ ಇದ್ದನ? ಇನ್ನು ಕೃಷ್ಣ, ಬುದ್ಧ, ಮಹಾವೀರ ಇವರೆಲ್ಲ? ಇವರೆಲ್ಲ ಬಂದು ಬೆಳಕು ನೀಡಿ ಹೋದದ್ದು ಸತ್ಯವೇ ಅಂತ ಕೇಳೋ ಹಾಗೆ ಅನಿಸುತ್ತೆ. ಆದರೆ ಅದರ ಹಾಗೆ ಮನುಷ್ಯರು ಮನುಷ್ಯತ್ವನ ಮರೆತು ರಾಕ್ಷಸರ ಹಾಗೆ ಮೆರೆದು ಲಕ್ಷಾಂತರ ಬದುಕನ್ನು, ಲಕ್ಷಾಂತರ ಜೀವಿಗಳನ್ನು ಆಹುತಿ ಕೊಟ್ಟಿದ್ದು ನಿಜವೇ. ಬದುಕು ಕನಸಲ್ಲ, ಕನಸಿನ ಹಾಗೆ ಕಂಡ್ರೂ ಅದು ನೀಡಿದ ಸುಖ ದುಃಖಗಳ ಅನುಭವ ನಮ್ಮ ಬದುಕನ್ನ ಬದಲಿಸುತ್ತೆ. ಈ ಕಗ್ಗ ಮುಪ್ಪಿನ ಷಡಾಕ್ಷರಿ ಬರ್ದ ತಿರುಕನ ಕನಸಿನ ಪದ್ಯನ ಹಿನ್ನೆಲೆಯಾಗಿಟ್ಕೊಂಡು ಬಹಳ ದೊಡ್ಡ ಸತ್ಯನ ಹೇಳತೆ. ತಿರುಕ ಕಂಡದ್ದು ಸುಂದರವಾದ ಕನಸೇ ಆಗಿದ್ದಿರಬಹುದು, ಆದರೆ ಅವನು ಕನಸಲ್ಲಿ ಒದ್ದಾಗ ಮಡಕೆ ಒಡೆದು ಹಿಟ್ಟು ಚೆಲ್ಲಿದ್ದಂತೂ ಸುಳ್ಳಲ್ಲ. ಹಾಗೆ ಬದುಕಲ್ಲಿ ಕನಸಿನ ಹಾಗೆ ಬಂದು ಹೋದ ಸಂತೋಷ ಮತ್ತು ದುಃಖದ ಘಟನೆಗಳು ಮುಳ್ಳಿನ ಹಾಗೆ ಮನಸ್ಸನ್ನು ತಟ್ಟೋದಂತೂ ಸತ್ಯ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
16: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
15: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
17: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
18: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
17: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
18: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
17: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
19: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
17: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
19: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
20: ಓಕೆ ಶ್ರೀನಿವಾಸ್, ಈಗ ನಾವು 3ನೇ ಎಪಿಸೋಡ್ಗೆ ಹೋಗ್ತಾ ಇದ್ದೇವೆ. ಈಗ ಹಿಂದೆ ಈಗಾಗಲೇ 2 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಸೈಕೋಡ್ರಾಮಾಕ್ಕೆ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮತ್ತು ಈಗಾಗಲೇ ಇಲ್ಲಿವರೆಗೂ ಇದ್ದಂಥ ಕಲ್ಪನೆಗಳಂತ ಹೇಳಿದ್ರೆ ಅದು ಇಲ್ಲಿವರೆಗೂ ನಾವು ಅಪ್ಲಿಕೇಶನಲ್ಲಿ ಮಾತ್ರ ನಾವು ಅಪ್ಲೈಡ್ ಅಂತೇಳಿ ನೋಡ್ತಾ ಇದ್ವಿ. ಈಗ ಅದನ್ನು ಅದರಲ್ಲಿ ಥಿಯರಿ ಒಳಗೊಂಡಂತೆ ಇದೇನಂಥದ್ದು ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈಗ ಇದೇ ವಿಚಾರನ ಮುಂದುವರಿಸ್ಬೋದಲ್ಲ ನಾವೀಗ.
21: ಓಕೆ
20: ಓಕೆ.
21: ಸೊ ಜನಾರ್ದನ್ ಅವರೇ, ಕಳೆದ ನಾವು ಸಂಚಿಕೆಯಲ್ಲಿ ಮಾಡೋ ಈ ಮನೋನಾಟಕದ ತಾತ್ವಿಕ ಬೆಂಬಲ ಎಷ್ಟಿದೆ, ಎಷ್ಟು ಕೆಲಸಗಳು ನಡೆದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಈಗ ಸ್ಪಷ್ಟವಾಗಿ ಮನೋನಾಟಕದ ಈ ತತ್ವಗಳ ಬಗ್ಗೆ ಆಲೋಚನೆ ಮಾಡುವಾಗ ಮೊದಲನೇ ನಾವು ಯೋಚನೆ ಮಾಡಬೇಕಾಗಿರೋದು ಅಸ್ತಿತ್ವವಾದ ವಿದ್ಯಮಾನ ಶಾಸ್ತ್ರೀಯ ವಿಧಾನ, ಇಂಗ್ಲೀಷಲ್ಲಿ ಆದರೆ ಎನ್ ಎಕ್ಸಿಸ್ಟೆನ್ಷಿಯಲ್ ಫಿನಾಮಿನಲಾಜಿಕಲ್ ಮೆಥಡ್ ಅಂತ ನಾವು ಹೇಳ್ತೀವಿ.
20: ಎಕ್ಸಿಸ್ಟೆನ್ಷಿಯಲ್
21: ಫಿನಾಮಿನಾಲಜಿಕಲ್
20: ಫಿನಾಲಜಿಕಲ್
21: ಆ ಒಂದು ವಿಧಾನ. ಮೊರೆನೋ ಅವರ ಅಸ್ತಿತ್ವವಾದ ಮತ್ತು ವಿದ್ಯಮಾನ ಶಾಸ್ತ್ರೀಯ ತತ್ವಗಳು ಮನೋನಾಟಕದಲ್ಲಿ ಕಂಡುಬರುವಷ್ಟು ಸ್ಪಷ್ಟವಾಗಿ ಬೇರೆ ಎಲ್ಲೂ ಕಂಡುಬರುವುದಿಲ್ಲ.
20: ಇವತ್ತು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ.
21: ಹೌದು, ಅವರು ಜರ್ಕಾ ಮೊರೆನ್ ಅವರು 1974-77 ಅಲ್ಲಿ ಹೇಳ್ತಾರೆ. JL ಮೊರೆನ್ ಅವರು 1954-1956-1969 ಹೇಳ್ತಾರೆ. ಮನೋನಾಟಕವು ಸಾಂಪ್ರದಾಯಿಕ ಮನಃಶಾಸ್ತ್ರ ಮತ್ತು ಮನೋಚಿಕಿತ್ಸೆಯ ವಿಧಾನಗಳಿಗೆ ವಿಭಿನ್ನವಾದ ಮಾನವ ವರ್ತನೆಗಳ ಆಯಾಮವನ್ನು ಪರಿಗಣಿಸುತ್ತದೆ.
20: ಇದು ವರ್ತನೆಗೆ ಸಂಬಂಧಪಟ್ಟಾಗೂ ಇದೆ,
21: ಅದರಲ್ಲೂ ವಿಭಿನ್ನವಾದ ಮಾನವ ವರ್ತನೆ. ಮನೋಚಿಕಿತ್ಸೆಯಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ವಿ, ಅಥವಾ ಮನಃಶಾಸ್ತ್ರದಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ವಿ ಅಷ್ಟನ್ನೇ ಮಾಡೋದಿಲ್ಲ, ಅದಕ್ಕೆ ಬೇರೆ ಭಿನ್ನವಾಗಿಯೇ ನೋಡ್ತದೆ. ಹಾಗೂ ಮನೋನಾಟಕದ ವಿಧಾನ ಲಾಜಿಕಲ್ ಪಾಸಿಟಿವಿಸ್ಟ್ ಅಂದರೆ ತಾರ್ಕಿಕ ಸಕಾರಾತ್ಮಕ ತತ್ವಗಳ ಆಧಾರದ ಮೇಲೆ ರೂಪಿತವಾಗಿದೆ. ತರ್ಕನೂ ಇದೆ, ರ್ಯಾಷನಲೈಸೇಷನ್ ಇರ್ತದೆ, ಮತ್ತು ಪಾಸಿಟಿವಿಸ್ಟ್ ಆಗೇ ಇರ್ತದೆ,
1: ಸಕಾರಾತ್ಮಕವಾಗಿ ಇರುತ್ತೆ.
21: ಮನೋನಾಟಕದ ಕುರಿತಾದ ಮೊರೆನೋರ ವ್ಯಾಖ್ಯಾನವನ್ನು ಇದಕ್ಕೊಂದು ಉದಾಹರಣೆ ಅಂತ ಪರಿಗಣಿಸ್ಬೋದು. ಮನೋನಾಟಕವನ್ನು ನಾಟಕೀಯ ವಿಧಾನಗಳ ಮೂಲಕ ಸತ್ಯವನ್ನು ಪರಿಶೋಧಿಸುವ ವಿಜ್ಞಾನ ಎಂದು ವ್ಯಾಖ್ಯಾನಿಸಬಹುದು ಅಂತ ಹೇಳ್ತಾರೆ ಮೊರೆನೋ ಅವರು 1946 ಅವ್ರು ಬರೆದಂಥ ಪುಸ್ತಕದಲ್ಲಿ 249 ಪುಟದಲ್ಲಿ ಈ ಮಾತು ಹೇಳ್ತಾರೆ ಅವರು. ಮೊರೆನೋ ಅವರು ತಮ್ಮ ಈ ವ್ಯಾಖ್ಯಾನದಲ್ಲಿ ಉಪಯೋಗಿಸಿರುವ ಸತ್ಯ ಎಂಬ ಪದವು ಮನೋನಾಟಕ ಅಭ್ಯಾಸಗಳ ನಡುವೆ ಕೆಲವು ಮಟ್ಟಿಗೆ ಗೊಂದಲವನ್ನು ಅಥವಾ ದಿಗ್ಭ್ರಮೆಯನ್ನು ಕೂಡ ಉಂಟು ಮಾಡುತ್ತೆ. ಮೊರೆನೋ ಅವರು ತಮ್ಮ ವ್ಯಾಖ್ಯಾನದಲ್ಲಿ ಈ ಸತ್ಯ ಎಂಬ ಪದವನ್ನು ಇನ್ವರ್ಟೆಡ್ ಕಾಮ ಉದ್ಧರಣ ಚಿಹ್ನೆಯ ನೀಡುವ ಮೂಲಕ ಉಪಯೋಗಿಸಿದ್ದಾರೆ.
1: ವಿಶಿಷ್ಟವಾಗಿರುವಂಥದ್ದು ಗಮನಿಸಲೇಬೇಕಾಗಿರುವಂಥದ್ದು
21: ಇದು ಅಸ್ತಿತ್ವವಾದದ ಪಿತಾಮಹ ಎಂದೇ ಪರಿಗಣಿಸಲ್ಪಟ್ಟಿರುವ ಸೋರೆನ್ ಕಿರ್ಕ್‌ಗಾರ್ಡ್ ಅವರು ಅರ್ಥೈಸಿಕೊಂಡ ಪರಿಕಲ್ಪನೆಯನ್ನು ಸೂಚಿಸುತ್ತದೆ. ಅದೇನು ಹೇಳ್ತಾರೆ, ಅದು ವ್ಯಕ್ತಿಯು ಗ್ರಹಿಸಿದ ಅರ್ಥೈಸಿಕೊಂಡ ವ್ಯಕ್ತಿನಿಷ್ಠ ಸತ್ಯ ಸಬ್ಜೆಕ್ಟಿವ್ ಟ್ರೂತ್ ಆಗಿರುತ್ತದೆ ಮತ್ತು ಐತಿಹಾಸಿಕ ಸತ್ಯಗಳಿಗೆ ವ್ಯತಿರಿಕ್ತವಾಗಿರುತ್ತದೆ.
1: ಓಕೆ, ಈ ವ್ಯಕ್ತಿ ಕಾಣಿಸೋದೇ ಬೇರೆ, ಐತಿಹಾಸಿಕ ಇರಂತದೇ ಬೇರೆ ಅಂತ.
21: ಸೊ ಈ ಎಲ್ಲರೂ ಅನುಭವಗಳನ್ನ ಹೊಂದಿರ್ತೀವಿ ಮತ್ತು ವಿವಿಧ ಹಂತಗಳಲ್ಲಿ ಅದನ್ನು ಸ್ಪಷ್ಟವಾಗಿ ನೆನಪಿಸಿಕೊಳ್ಳಲು ಕೂಡ ನಮಗೆ ಸಾಧ್ಯ ಇರ್ತದೆ. ನಿರ್ದಿಷ್ಟ ಘಟನೆಗಳ ನಡೆದ ಬಗ್ಗೆ, ವ್ಯಕ್ತಿಯೊಬ್ಬ ಆಡಿದ ಮಾತುಗಳ ಬಗ್ಗೆ, ಆ ವ್ಯಕ್ತಿ ನಮಗೆ ಅಥವಾ ಮತ್ತೊಬ್ಬರಿಗೆ ಮಾಡಿದ ಕಾರ್ಯದ ಬಗ್ಗೆ, ನಂತರ ಆ ಮತ್ತೊಬ್ಬರು ಅದಕ್ಕೆ ನೀಡಿದ ಪ್ರತಿಕ್ರಿಯೆಗಳ ರೀತಿಗಳ ಬಗ್ಗೆ ನಮಗೆ ಖಚಿತವಾಗಿ ತಿಳಿದಿರುತ್ತದೆ. ಇದು ನಮ್ಮ ಸತ್ಯ ಆಗಿರುತ್ತದೆ.
1: ಓಕೆ,
21: ಈ ರೀತಿಯೇ ಘಟನೆ ಸಂಭವಿಸುತ್ತಿರುತ್ತದೆ, ಸಂಭವಿಸಿರುತ್ತದೆ ಅಂತ ನಾವು ತಿಳಿದಿರ್ತೀವಿ,
1: ಭಾವಿಸ್ಕೊಂಡಿರ್ತೇವೆ.
21: ಈ ಸತ್ಯವನ್ನೇ ನ್ಯಾಯಾಲಯದಲ್ಲಿ ಪ್ರಮಾಣ ಮಾಡಿ ಸಾಕ್ಷಿಯಾಗಿ ಹೇಳಲು ಸಹ ನಾವು ಸಿದ್ಧರಿರುತ್ತೇವೆ.
1: ಓಕೆ,
21: ಒಂದೇ ಘಟನೆಯಲ್ಲಿ ಭಾಗಿಯಾಗಿರುವ ಇಬ್ಬರು ಭಾಗಿದಾರರು ಬೇರೆ ಬೇರೆ ರೀತಿಯ ಅನುಭವಗಳನ್ನು ಹೊಂದಬಹುದು.
1: ಸಾಧ್ಯತೆ ಇದೆ.
21: ಸಂಭವಿಸಿದ ಘಟನೆಯ ಕುರಿತು ಪ್ರತಿಯೊಬ್ಬರು ಆತನ ಅಥವಾ ಆಕೆಯದೇ ಆದ ಸತ್ಯವನ್ನು ಹೊಂದಿರುತ್ತಾರೆ.
1: ಓಕೆ,
21: ಪರಸ್ಪರ ವೈರುಧ್ಯವಾಗಿರುವ ಸತ್ಯಗಳ ಘರ್ಷಣೆಯ ಸಂದರ್ಭದಲ್ಲಿನ ಅರಿವಿನ ಭಿನ್ನಾಭಿಪ್ರಾಯವನ್ನು ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಪರಿಗಣಿಸಲಾಗುತ್ತದೆ.
1: ಓಕೆ, ಈ ಸತ್ಯಗಳ ಅವ್ರು ಕಂಡಿದ್ದು ಸತ್ಯ, ಇವ್ರು ಕಂಡಿದ್ದು ಸತ್ಯ, ಈ ಸತ್ಯ ನಡುವೆ ಇರುವಂಥ ಘರ್ಷಣೆ ಇದೆ ಈಗ.
21: ಯಾಕಂದರೆ ರಂಗಭೂಮಿನಲ್ಲಿ ರೈಟ್ ವರ್ಸಸ್ ರಾಂಗ್ ಅನ್ನೋ ಒಂದು ಕಾನ್ಫ್ಲಿಕ್ಟ್ ನಡೆಯಲ್ಲ, ರೈಟ್ ವರ್ಸಸ್ ರೈಟ್ ಅಂತ ನಡೆಯುತ್ತೆ.
1: ಓ, ಇಬ್ಬರಿಗೂ ಖಚಿತ ಇದೆ,
21: ಅವ್ರು ಕಂಡಿದ್ದು ಅವ್ರಿಗೆ ಸರಿ, ಇವ್ರಿಗೆ ಕಂಡಿದ್ದು ಇವ್ರಿಗೆ ಸರಿ. ಅದರಿಂದ ನಮ್ಮಲ್ಲಿ ಖಳನಾಯಕ ಇಲ್ಲ, ಪ್ರತಿ ನಾಯಕ ಅಂತ ಬರ್ತಾನೆ. ನಮ್ಮಲ್ಲಿ ಪ್ರೊಟಾಗನಿಸ್ಟ್ ಆ್ಯಂಡ್ ಆಂಟಗನಿಸ್ಟ್ ಅಂತೀವಿ ನಾವು. ಹೀರೋ ಆ್ಯಂಡ್ ವಿಲನ್ ಕಾನ್ಸೆಪ್ಟ್
1: ಇಲ್ಲ, ಇಬ್ಬರು ಸತ್ಯನೇ.
21: ಅದರಿಂದ ಎರಡು ಸರಿಗಳ ನಡುವೆ ಸಂಘರ್ಷ ನಡೀತದೆ. ಸೊ ಇದನ್ನು ಕಾಗ್ನೇಟಿವ್ ಡಿಸೋನೆನ್ಸ್ ಅನ್ನುವಂಥ ಅಂಶವನ್ನು ಮೊರೆನೋ ಅವರು ಸ್ಪಷ್ಟವಾಗಿ ಎತ್ತಿಡಿತಾರೆ. ಸೊ ಇದರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇಲ್ಲಿ ನಾವು ವಿಶೇಷವಾಗಿ ಕಂಡಿರತಕ್ಕಂಥ ವಿಚಾರ ಯಾವುದು, ಲಾಜಿಕಲ್ ಪಾಸಿಟಿವಿಸ್ಟ್. ಯಾಕಂದರೆ ಸೂಪರ್ ಡೈನಾಮಿಕ್ ಕಮ್ಯುನಿಟಿ ಅನ್ನೋದು ಲಾಜಿಕಲ್ ಪಾಸಿಟಿವಿಸ್ಟ್ ಆಗಿಲ್ಲದೆ ಇದ್ದರೆ, ಹೌದಾ, ಕಾಗ್ನೇಟಿವ್ ಡಿಸೋನೆನ್ಸ್ ಹೊಂದಿಲ್ಲದೆ ಇದ್ದರೆ ಸೂಪರ್ ಡೈನಾಮಿಕ್ ಕಮ್ಯುನಿಟಿ ಹುಟ್ಟಕ್ಕೆ ಸಾಧ್ಯ
1: ಆಗೋದೇ ಇಲ್ಲ.
21: ಅದರಿಂದ ವ್ಯಕ್ತಿನಿಷ್ಠ ಸಬ್ಜೆಕ್ಟಿವ್ ಟ್ರೂತ್ ಮತ್ತು ಐತಿಹಾಸಿಕ ಸತ್ಯಗಳಿಗಿರ್ತಕ್ಕಂಥ ಆ ವ್ಯತ್ಯಾಸನ ಗುರುತಿಸುವಂಥ ಪ್ರಯತ್ನ ಮನೋನಾಟಕ ತತ್ವದಲ್ಲಿ ಅಳವಡಿಸ್ಕೊಳ್ತದೆ ಅಂತ ಈ ಒಂದು ಅಂಶದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ನೀವೇನಾದ್ರೂ ಮಾತಾಡೋಂಥದ್ದು ಇದೆಯಾ?
1: ಅಲ್ಲ, ಈಗ ಇಲ್ಲಿವರೆಗೂ ನಾವು ಅಂದ್ಕೊಂಡಿದ್ದಂಥದ್ದು ಸಾಮಾನ್ಯವಾಗಿ ಇದೊಂದು ರೀತಿ ನಾವೇನು ಹೇಳ್ತೇವೆ,
20: ಇದಕ್ಕೆ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಇದಕ್ಕೆ. ಸೊ ಅಪ್ಲೈಡ್ ಲೆಕ್ಕದಲ್ಲಿ ಒಂದಷ್ಟೇನೋ ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರು ಕಂಡ ಸತ್ಯನ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಈಗ ನಿಮ್ಮ ಮಾತುಗಳನ್ನೆಲ್ಲ ಕೇಳಿದ ನಂತರ ಮತ್ತು ಈ ವಿದ್ವಾಂಸಗಳ ವಿಚಾರಗಳನ್ನು ಅವರ ಅಭಿಪ್ರಾಯಗಳನ್ನು ನೀವು ಕೋಟ್ ಮಾಡಿದಿರಿ, ಈಗ ಇವೆಲ್ಲ ಕೇಳಿಸಿದ ನಂತರ ಅಂದರೆ ಇದೊಂದು ಭಿನ್ನವಾದಂಥ ಸಿದ್ಧಾಂತವೇ ಅಂತ ಅನ್ನಿಸ್ತಾ ಇದೆ. ಈಗ ಈ ಸಿದ್ಧಾಂತ ನಾವು ಅರ್ಥೈಸ್ಕೊಳ್ಳಿಕ್ಕಾಗದೇ ಇರೋದ್ರಿಂದ ಅಥವಾ ಅದನ್ನು ನಮ್ಮ ಗಮನಕ್ಕೆ ಬರದೇ ಇರೋದ್ರಿಂದ ಅದನ್ನು ನಾವು ದೂರ ಇಟ್ಟಿದ್ದೇವೇನೋ ಅಂತ ಅನ್ನಿಸ್ತಾ ಇದೆ. ಅದನ್ನು ತರಬೇಕು ಹೇಳಿದ್ರೆ ಈಗ ನಾವು ಅದ್ರ ಒಳಗೆ ಹೋಗಬೇಕಿದೆ.
21: ಈಗ ಮನೋನಾಟಕ ಅಂದ ತಕ್ಷಣವೇ ಸೈಕಲಾಜಿಕಲ್ ಟ್ರೀಟ್ಮೆಂಟು, ಸೈಕಾಲಜಿ, ಸೈಕೋಥೆರಪಿ ಅನ್ನೋದನ್ನು ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ರೆ ಕನ್ಫ್ಯೂಷನ್
20: ಆಗುತ್ತೆ.
21: ಸೈಕಾಲಜಿ ಅಥವಾ ಸೈಕೋಥೆರಪಿನಲ್ಲಿ ಇರತಕ್ಕಂತಹ ತತ್ವಗಳಿಗೆ ವಿಭಿನ್ನವಾದಂಥ ಒಂದು ತತ್ವ ಮನೋನಾಟಕ ಅಂತ ಯೋಚನೆ ಮಾಡಿದಾಗ ಅದರ ಸಪರೇಟ್ ಆಟಾನಮಿ
20: ಯೋಚನೆ ಮಾಡಿದ
21: ನಿಜವಾದ ಮನೋನಾಟಕದ ಪ್ರಾಕ್ಟೀಸ್ ನಡೆಯಕ್ಕೆ ಶುರು ಆಗ್ತದೆ.
20: ಅಲ್ಲ, ಇದು ಮನೋನಾಟಕ ಅನ್ನಂಥದ್ದು, ಬಟ್ ಈ ಥೆರಪಿನೂ ಆಗ್ತದೆ. ಇದು ಥೆರಪಿ, ಇಂಡಿವಿಜುವಲ್ ಥೆರಪಿ ಅಲ್ಲ, ಇದು ಇದು ಸೊಸೈಟಲ್ ಥೆರಪಿ.
21: ಇದೇ ಸಂದರ್ಭದಲ್ಲಿ ನಿಮ್ಗೆ ನಾನು ಹೇಳಬೇಕು ಅಂದರೆ ಎಚ್ ಎಸ್ ವೆಂಕಟೇಶ್ ಈ ಕ್ರಿಯೇಟಿವಿಟಿ ವರ್ಸಸ್ ಕನ್ಸರ್ವಿಟಿ ಅನ್ನತಕ್ಕಂಥದ್ದು ಸೈಕೋಡ್ರಾಮಾದ ಮೂಲ ತತ್ವ ಜೆ ಎಲ್ ಮೊರೆನ್ ಕೊಟ್ಟ ಬುಕ್ಕಲ್ಲಿ ಬರೀ ಥೆರಪಿ ಅನ್ನೋದು ಮಾತ್ರ ಅವ್ರು ಹೇಳಿರಲಿಲ್ಲ, ಕೋಟ್ ಮಾಡಿದ್ದು ಮ್ಯಾನೇಜ್ಮೆಂಟ್ ಥಿಯರೀಸ್ ಅಂತಲೂ ಹೇಳಿದರು.
20: ಓಕೆ,
21: ಆ ಕಾಲದ ಇಂಡಸ್ಟ್ರಿಯಲ್ ಎರಾಕ್ಕೂ ಅಥವಾ ನಂತರ
20: ಬರುವಂಥ
21: ಸೊಸೈಟಿ ಮುಂದೆ ಬರೋದಕ್ಕೆ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್ಗಳನ್ನ ಮನೋನಾಟಕದ ಮುಖಾಂತರ ತರಬಹುದು ಅಂತ ಅವ್ರು ತೋರಿಸಿದ್ರು. ಅಂದರೆ ಬರೀ ವ್ಯಕ್ತಿಯ ಮಾನಸಿಕ ಹೀಲಿಂಗ್ ಮಾತ್ರ
20: ಅಥವಾ ಸಮಾಜದ
21: ಒಟ್ಟು
20: ಚಿಕಿತ್ಸೆ.
21: ಅವರ ಮೊದಲನೇ ವಾಕ್ಯ ಏನು ಬರ್ತದೆ, ಸೂಪರ್ ಡೈನಾಮಿಕ್ ಕಮ್ಯುನಿಟಿ ಅಂತ ಹೇಳ್ತಾರೆ ಹೊರತು ಸೂಪರ್ ಡೈನಾಮಿಕ್ ಇಂಡಿವಿಜುವಲ್ ಅಂತ ಹೇಳೋದಿಲ್ಲ ಅವರು.
20: ಓಕೆ,
21: ನಮ್ಮಲ್ಲಿ ಸೂಪರ್ ಡೈನಾಮಿಕ್ ಇಂಡಿವಿಜುವಲ್ ಸ್ಟಾರ್ಡಮ್ಸ್ಗಳು ಹುಟ್ಟುಬಿಡ್ತದೆ.
20: ಅಲ್ಲ, ಇಲ್ಲಿವರೆಗೂ ನಮ್ಮದು ಥಿಯೇಟರ್ ಅಂದ ಕೂಡಲೇ ನಾವು ನೋಡುವಂಥದ್ದು ಜಸ್ಟ್ ಒಂದಷ್ಟು ರಿಕ್ರಿಯೇಷನ್ ಅನ್ನೋ ಥರದ್ದು ಹಂತಕ್ಕೆ ಹೋಗಿಬಿಟ್ಟಿದ್ದಾವೆ. ಆ್ಯಕ್ಚುಲಿ ಈಗ ನೀವು ಇಷ್ಟೆಲ್ಲ ಮಾತಾಡೋದು ನೋಡ್ತಾ ಇದ್ದರೆ ಥಿಯೇಟರ್ ಈಸ್ ನಾಟ್ ಎ ಏನು ರಿಕ್ರಿಯೇಷನಲ್ ಆಸ್ಪೆಕ್ಟ್, ಇದೊಂದು ಥೆರಪಿಟಿಕ್ ವ್ಯಾಲ್ಯೂ ಇರೋಂಥ ಒಂದು
21: ರಿಕ್ರಿಯೇಷನ್ ಅನ್ನೋ ರೀಕ್ರಿಯೇಟ್ ರೀಕ್ರಿಯೇಷನ್ ಅಂತ ಯೋಚನೆ ಮಾಡಿಬಿಟ್ರೆ ಮರುಸೃಷ್ಟಿ ಆಗ್ತದೆ, ಪುನರ್ಸೃಷ್ಟಿ ಆಗ್ತದೆ.
20: ಓಕೆ,
21: ನೀವು ಮನೋರಂಜನೆ ಅಂತ ಅಂದ್ರೆ ಅರ್ಥೈಸ್ಕೊಂಡಾಗ ಮಾತ್ರ ನಾವು ಏನು ಮಾಡ್ತೀವಿ,
20: ಲಿಮಿಟೆಡ್ ಅರ್ಥ ಆಗುತ್ತೆ ಅವಾಗ, ಅದನ್ನು ಸಹಿತ ಅರ್ಥ ಮಾಡ್ಕೊಂಡಿಲ್ಲ.
21: ಸೃಷ್ಟಿಯೇ ನಡೆಯೋದು,
20: ಹಾಂ,
21: ರಂಗಭೂಮಿನಲ್ಲಿ ಯಾವುದೇ ನಡಿಬೇಕಾದ್ರೂ ಅದು ಮರುಸೃಷ್ಟಿ ಆಗುತ್ತೆ. ಒಂದು
20: ಆ ಅರ್ಥ ನಾವು ಇಲ್ಲಿವರೆಗೂ ಕೊಟ್ಟಿಲ್ಲ.
21: ಮರುಸೃಷ್ಟಿಕರ್ತನಿಗೆ ಎಂಟರ್ಟೈನ್ಮೆಂಟ್ ಇರೋದಿಲ್ಲ.
20: ಅಲ್ಲ, ಆ ಅರ್ಥ ಎಲ್ಲಿಯೂ ಕೊಟ್ಟಿಲ್ಲ ನಾವು, ಇಲ್ಲಿವರೆಗೂ ಕೊಟ್ಟಿಲ್ಲ.
21: ಅಲ್ಲ, ಅಲ್ಲೇ ಇತ್ತು,
20: ನಾವು ಆಸಕ್ತಿ ನಾವು ಕೊಟ್ಟಿಲ್ಲ ಇಲ್ಲಿವರೆಗೆ, ಅದನ್ನು ಕೊಡೋಕೆ ಹೋಗಿಲ್ಲ ನಾವು ಇಲ್ಲಿವರೆಗೆ. ಸೊ ಅದು ಕೊಟ್ಟಿದ್ರೆ ನಮ್ಮ ಯೋಚನೆ ವಿಧಾನವೇ ಬೇರೆ ಬೇರೆ ಆಗ್ತಿತ್ತು.
21: ಸೊ ಪ್ರಾಯಶಃ ಮನೋರನ ಅವರು ಯೋಚನೆ ಮಾಡಿದ್ದು ರೀಕ್ರಿಯೇಷನ್ ಪ್ರೋಸೆಸ್.
20: ಯಾ, ನಾವು ರಿಕ್ರಿಯೇಷನ್ ಮಾಡ್ಕೊಂಡ್ವಿ ಅದನ್ನು.
21: ಹಾಂ, ನಾವು ಒಂದೇ ಪದದಲ್ಲಿ ರೀಕ್ರಿಯೇಷನ್ ಅಂತ ಅಂದ್ಬಿಟ್ರಿ.
20: ಹಾಂ,
21: ರಿಕ್ರಿಯೇಷನ್ನು ಮನೋರಂಜನೆ ಅಷ್ಟಕ್ಕೆ
20: ಸೀಮಿತ.
21: ಆಗ ರೀಕ್ರಿಯೇಷನ್ ಅಂತ ಯೋಚನೆ ಮಾಡಿದ್ರೆ
20: ಅದಕ್ಕೆ ಲೀಡ್ ಆಗ್ತದೆ ಅಂತ ಥಿಯೇಟರ್.
21: ಡೈನಮಿಕ್ ಒಂದು ಕಮ್ಯುನಿಟಿ ಆಗಬೇಕು, ಡೈನಮಿಕ್ ಕಮ್ಯುನಿಟಿ ಆಗಬೇಕು, ಸೂಪರ್ ಡೈನಮಿಕ್ ಕಮ್ಯುನಿಟಿ ಆಗೋದಕ್ಕೂ
20: ಸಾಧ್ಯತೆಗಳಂತ
21: ಇರೋದೇ ಮನುಷ್ಯ ಜನದ ಉದ್ದೇಶ ಆಗಿರುತ್ತೆ.
20: ಹೌದು,
21: ಅದಕ್ಕೆ ಮೆದುಳು, ಕೈ, ಕಾಲು ಎಲ್ಲ ಅಂಶಗಳು ಸ್ಪಷ್ಟವಾಗಿ ಬೇರೆ ಪ್ರಾಣಿಗಳಿಗೆ ಕೊಟ್ಟಿಲ್ಲದೆ ಜೀವಿಗಳಿಲ್ಲದೆ ಇರೋಂಥ

0: ಕೊಟ್ಟಿರುವಾಗ ಈ ಸೂಪರ್ ಡೈನಾಮಿಕ್ ಕಮ್ಯುನಿಟಿ ಬಂದಾಗ ಅಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲಿ ಬರುತ್ತೆ?
1: ಎಲ್ಲರೂ ಸುಪೀರಿಯರ್ ಅಲ್ಲ, ಯಾರೂ ಕಡಿಮೆ ಇಲ್ಲ ಇಲ್ಲಿ, ಕೀಳರಿಮೆ ಏನಂತ ಬರೋದೇ ಇಲ್ಲ ಇಲ್ಲಿ.
0: ಹೌದಾ?
1: ಹಾಗಾದಾಗ ಎಲ್ಲರೂ ಸಮಾನರಾಗ್ತೇವೆ, ಇಂಟ್ರಾಕ್ಷನ್ಸು ಸಹಿತ ತುಂಬ ಚೆನ್ನಾಗಿ ನಡೀತದೆ ಅಂತ. ಒಳ್ಳೆಯದಾಯ್ತು ಶ್ರೀನಿವಾಸ್. ಸೊ ಒಂದು ಹಂತಕ್ಕೆ ನಾವು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅನ್ನೋಂಥದ್ದು ಒಂದು ಕೀಳರಿಮೆ ಭಾವನೆಯಿಂದ ಹೊರಗೆ ತರಲಿಕ್ಕೆ ಈ ಒಂದು ನಮ್ಮ ಸೈಕೋಡ್ರಾಮ ಹೆಲ್ಪ್ ಮಾಡ್ತದೆ ಅನ್ನೋಂಥದ್ದು. ಹಾಗೇನೆ ಇಡೀ ಸೊಸೈಟಿಯನ್ನು, ಸಮಾಜವನ್ನೇ ಚಿಕಿತ್ಸಕ ಮನೋಭಾವದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಏನಂದರೆ
0: ಅಸ್ತಿತ್ವವಾದದ ಆಧಾರಿತವಾಗಿ ಇದು ಹೇಳ್ತದೆ,
1: ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದು ನಿಮ್ಮ ಇಲ್ಲಿವರೆಗಿನ ವಿಚಾರಗಳೇನು ಪ್ರಸ್ತಾಪ ಮಾಡಿದಿರಿ ಇದರಲ್ಲಿ ನಾವು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇನ್ನು ಮುಂದಿನ ವಿಚಾರಗಳನ್ನ ಮುಂದಿನ ಎಪಿಸೋಡ್ನಲ್ಲಿ ಯೋಚನೆ ಮಾಡೋಣ. ನಮಸ್ಕಾರ. ಇವತ್ತಿಗೆ
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ನೋಡಲ್ಲಿ, ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
4: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
5: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
6: ಹಾಯ್, ಐ ಎಮ್ ಎ ಡಾಕ್ಟರ್. I have seen many colleges, but for the holistic development of your children, there is no better college like Shri Adichunchanagiri PU College, Shivamogga.
7: Prati vidyarthige doriyutide samartha shikshana. Vidyarthiya sarvatomukha pragatige aadyate needuva Malanadina hemmaya samsthe Shri Adichunchanagiri Swatantra Padavi Purva College, Sharavati Nagara, Shivamogga. Mobile sankhye 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
5: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9

0: ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿಕ್ಷಣವೆಂದ್ರೆ ಅದೊಂದು ಪ್ರಬಲ ಅಸ್ತ್ರ. ಇಡೀ ಜಗತ್ತನ್ನ ಬದಲಾಯಿಸುವ ಶಕ್ತಿ ಇರುವುದು ಈ ಶಿಕ್ಷಣಕ್ಕೆ ಮಾತ್ರ. ಇಂತಹ ಶಿಕ್ಷಣ ನೀಡುತ್ತಿರುವಂತಹ ಶಾಲೆಗಳು, ಜೊತೆಗೆ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವೈವಿಧ್ಯಮಯವಾದಂತಹ ಕಲಿಕೆಯನ್ನ ನೀಡ್ತಾ ಇರುವಂತಹ ಹಲವು ಶಾಲೆಗಳನ್ನ ನಾವು ನೋಡ್ತೀವಿ. ಇಂತಹ ಶಾಲೆಯ ಪ್ರತಿಭಾನ್ವಿತ ಮಕ್ಕಳ ಪ್ರತಿಭೆಗಳ ಅನಾವರಣಕ್ಕೆ ವೇದಿಕೆಯಾಗಿದ್ದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಎಲ್ಲ ಶಾಲೆಯ ಮಕ್ಕಳ ಪ್ರತಿಭೆಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM. ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ನಮ್ಮ ಜೊತೆಗೆ PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಇವರು ವಿಜಯದಾಸರ ರಚನೆಯ ಡಿ ಆಡ್ಯಾನೆ ರಂಗ ಡಿ ಆಡ್ಯಾನೆ ಈ ಹಾಡನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವಿಜಯದಾಸರ ಒಂದು ಹಾಡನ್ನು ಹಾಡುತ್ತಿದ್ದೇವೆ. ನನ್ನ ಹೆಸರು ಆದ್ಯ ಹಚ್ವಿ.
3: ನನ್ನ ಹೆಸರು ವಿಶಿತಾ ಮೌನೇಶ್.
4: ನನ್ನ ಹೆಸರು ಚಾರ್ವಿಯೆ.
5: ನನ್ನ ಹೆಸರು ತ್ರಿಷಾಮಸ್.
6: ನನ್ನ ಹೆಸರು ಆರಾಧ್ಯ ಜಿ ಭಟ್.
7: ನನ್ನ ಹೆಸರು ಆಜ್ಞಾ ಡಿ ಭಟ್.

0: ವಿಜಯದಾಸರ ದಾಸರ ಪದಗಳು. ಬಹಳ ಪ್ರಸಿದ್ಧವಾದಂತಹ ದಾಸರ ಪದಗಳಲ್ಲಿ ರಂಗನ ಕುರಿತಾದಂತಹ ಈ ಹಾಡನ್ನ ಪ್ರಸ್ತುತಪಡಿಸಿದಂತಹ ಪಿಎಸ್ ಶಾಲೆಯ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ 1857 ಭಾರತೀಯ ದಂಗೆಯ ಪ್ರಮುಖರಲ್ಲಿ ಒಬ್ಬರಾದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಪಾತ್ರವನ್ನ ಪಿಇಎಸ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಭೂಮಿಕಾ ಇವರ ಪಾತ್ರವನ್ನ ಮಾಡ್ತಾರೆ, ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಭೂಮಿಕಾ. ನಾನು ಪಿಇಎಸ್ ಪಬ್ಲಿಕ್ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಝಾನ್ಸಿಯ ರಾಣಿ ಪಾತ್ರವನ್ನು ವಹಿಸುತ್ತಿದ್ದೇನೆ. ನಾನು ಝಾನ್ಸಿಯ ರಾಣಿ. ನನ್ನ ಹೆಸರು ಲಕ್ಷ್ಮೀಬಾಯಿ. ನನ್ನ ತಂದೆ ಹೆಸರು ಮುರೋಪನ್ ತಾಂಬೆ. ನನ್ನ ತಾಯಿ ಹೆಸರು ಭಾಗೀರಥಿ ಸಾಪ್ರೆ. ಚಿಕ್ಕಂದಿನಲ್ಲಿ ನನ್ನ ಹೆಸರು ಮಣಿಕರ್ಣಿಕ. ಎಲ್ಲರೂ ನನಗೆ ಪ್ರೀತಿಯಿಂದ ಮನು ಎಂದು ಕರೆಯುತ್ತಿದ್ದರು. ಚಿಕ್ಕಂದಿನಲ್ಲಿ ನಾನು ಎಲ್ಲ ಶಾಸ್ತ್ರ ವಿದ್ಯೆಗಳನ್ನು ಕಲಿತಿದ್ದೇನೆ. ನನ್ನ ವಿವಾಹ ಝಾನ್ಸಿಯ ರಾಜ ಗಂಗಾಧರ್ ರಾವ್ ಜೊತೆ ಆಯಿತು. ಆಗ ನಾನು ಝಾನ್ಸಿಯ ರಾಣಿಯದೆ. ಈಗ ಬ್ರಿಟಿಷರು ನನ್ನಿಂದ ನನ್ನ ಭೂಮಿಯನ್ನು ಕಸೆಯಲು ಪ್ರಯತ್ನಿಸುತ್ತಿದ್ದಾರೆ. ನಾನು ಭೂಮಾತೆಯ ಮಗಳು. ಈ ದೇಶ ನನ್ನ ಪ್ರಾಣ, ನನ್ನ ಮಾನ. ಇದು ನನ್ನ ಪುಣ್ಯಭೂಮಿ, ಇದು ನನ್ನ ಕರ್ಮಭೂಮಿ. ಇಲ್ಲಿಯ ಝಾನ್ಸಿ ರಾಣಿ ನಿಮಗೆಂದಿಗೂ ಝಾನ್ಸಿಯನ್ನು ಬಿಟ್ಟು ಕೊಡುವುದಿಲ್ಲ. ಹೇ ಫಿರಂಗಿಗಳೇ, ಅತಿಕ್ರಮವಾಗಿ ಚಿಕ್ಕ ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಹಿಂಸೆಯೇ? ಈ ರಾಜ್ಯಭೂಮಿಯನ್ನು ಬಿಟ್ಟು ತೊಲಗಿ, ಇಲ್ಲದಿದ್ದರೆ ಈ ಝಾನ್ಸಿಯ ರುದ್ರಾವತಾರವನ್ನು ನೋಡುವಿರಿ. ಹರಹರ ಮಹಾದೇವ, ಹರಹರ ಮಹಾದೇವ, ಹರಹರ ಮಹಾದೇವ. ಜೈ ಹಿಂದ್, ಜೈ ಭಾರತ. ಥ್ಯಾಂಕ್ ಯು.
0: ಇಂದಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಸ್ಫೂರ್ತಿಯ ಸೆಲೆಯಾದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಒಂದು ಪಾತ್ರ ಪರಿಚಯವನ್ನ ಮಾಡಿದಂತಹ ಭೂಮಿಕೆಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಪಿಇಎಸ್ ಪಬ್ಲಿಕ್ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ಆದ್ಯ ಇವರು ಬಸವಣ್ಣನವರ ಒಂದು ವಚನವನ್ನ ಹಾಡುವ ಮೂಲಕ ಅದನ್ನ ಅರ್ಥೈಸ್ತಾರೆ, ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಆದ್ಯ ಹೆಚ್ ಪಿ. ನಾನು 5ನೇ ತರಗತಿಯಲ್ಲಿ ಪಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬಸವಣ್ಣನವರ ವಚನ ಹಾಗೂ ಅದರ ಅರ್ಥವನ್ನು ಹೇಳುತ್ತಿದ್ದೇನೆ. ನಿಮ್ಮ

0: ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಇದರ ಅರ್ಥ, ಈ ವಚನದಲ್ಲಿ ಶಿವ ಭಕ್ತಿಪ್ರಿಯನೆಂಬುವುದನ್ನು ಹೇಳಿದ್ದಾರೆ. ಶಿವನನ್ನು ನಾದಪ್ರಿಯ ಅಂದರೆ ಸಂಗೀತಪ್ರಿಯನೆಂದು ವೇದಪ್ರಿಯನೆಂದು ವರ್ಣಿಸಲಾಗಿದೆ. ಆದರೆ ಆತ ಕೇವಲ ನಾದಕ್ಕಾಗಲಿ ವೇದಕ್ಕಾಗಲಿ ಉಳಿಯುವುದಿಲ್ಲ, ಆತನು ಭಕ್ತಿಪ್ರಿಯ ಎಂಬುವುದನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಎರಡು ಪೌರಾಣಿಕ ಉದಾಹರಣೆಗಳನ್ನು ಬಳಸಿಕೊಂಡಿದ್ದಾರೆ. ರಾವಣ ಸಂಗೀತಪ್ರಿಯ ಎಂಬುದು, ಅದರಲ್ಲೂ ವೀಣಾವಾದನದಲ್ಲಿ ಅತಿ ಪರಿಣಿತ ಎಂಬುದು ಪ್ರಸಿದ್ಧವಾದ ಮಾತು. ಆದರೆ ಆತನ ಭಕ್ತಿ ಕಲುಷಿತವಾಗಿತ್ತು, ಆದ್ದರಿಂದ ಆತನ ಆಯುಷ್ಯವು ಅರೆಯಾಯಿತು. ಹಾಗೆಯೇ ಬ್ರಹ್ಮ ವೇದ ಪರಿಣಿತ, ಅಷ್ಟೇ ಮಾತ್ರಕ್ಕೆ ಶಿವ ಆತನಿಗೆ ಒಲೆಯಲಿಲ್ಲ. ಅವನಲ್ಲಿ ಪರಿಶುದ್ಧವಾದ ಭಕ್ತಿ ಕಾಣದೆ ಇದ್ದುದರಿಂದ ಮತ್ತು ಅಹಂಕಾರದಿಂದ ಆತ ಮದಿಸಿದಾಗ ಆತನ ತೊಲೆಯೊಂದನ್ನು ಸಿವುಟಿ ಹಾಕಿದ. ರಾವಣನ ನಾದ, ಬ್ರಹ್ಮನ ವೇದ ಅವರನ್ನು ರಕ್ಷಿಸಲಿಲ್ಲ. ಭಕ್ತಿ ಶುದ್ಧವಾಗಿ ಇಲ್ಲದ ನಾದ ವೇದಗಳು ವ್ಯರ್ಥ. ಶಿವ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಆತ ಭಕ್ತಿಪ್ರಿಯ ಎಂದು ಸರಳವಾದ ಮಾತುಗಳಲ್ಲಿ ಬಸವಣ್ಣನವರ ವಚನ ಮನಮುಟ್ಟುವಂತೆ ನಿರೂಪಿಸುತ್ತಿದೆ. ಎಲ್ಲರಿಗೂ ಧನ್ಯವಾದಗಳು.
1: ಧನ್ಯವಾದಗಳು ಆದ್ಯ. ಬಸವಣ್ಣನವರು ರಚಿಸಿರುವಂತಹ ಒಂದು ವಚನವನ್ನ ಹಾಡುವ ಮೂಲಕ ಶಿವನು ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬ ವಚನವನ್ನ ಹಾಡುವ ಮೂಲಕ ತುಂಬಾ ಚೆನ್ನಾಗಿ ಅದನ್ನ ಅರ್ಥೈಸಿದ್ದೀರಾ. ಇಂತಹ ವಚನಗಳನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೆ ಸಾಕಷ್ಟು ಉಪಯೋಗ ಇದೆ ಅಂತಾನೆ ಹೇಳ್ಬೋದು. ವಚನಗಳಲ್ಲಿ ಇರುವಂತಹ ಪ್ರತಿಯೊಂದು ವಿಚಾರದಿಂದಲೂ ಕೂಡ ನಾವು ಸಾಕಷ್ಟು ವಿಚಾರಗಳನ್ನ ಕಲಿಯೋದಕ್ಕೆ ಸಾಧ್ಯವಾಗಿದೆ. ಇಂತಹ ವಚನವನ್ನ ಹೇಳಿದಂತಹ ಆದ್ಯಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಶಿವಮೊಗ್ಗದ PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಇನ್ನಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ PES ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಪ್ರಾರ್ಥನಾ ಡಿ ಪ್ರಭು, ಇವರು ಸಂವತ್ಸರಗಳ ಹೆಸರನ್ನ ಹೇಳ್ತಾರೆ, ಕೇಳೋಣ.
3: ನನ್ನ ಹೆಸರು ಪ್ರಾರ್ಥನಾ ಡಿ ಪ್ರಭು. ನಾನು PES ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ಇಂದು ನಾನು 60 ಸಂವತ್ಸರಗಳ ಹೆಸರನ್ನು ಹೇಳುತ್ತೇನೆ. ಪ್ರಭವ, ವಿಭವ, ಶುಕ್ಲ, ಪ್ರಮೋದೂತ, ಪ್ರಜಾಪತಿ, ಅಂಗೀರಸ, ಶ್ರೀಮುಖ, ಭಾವ, ಯುವ, ಧಾತೃ, ಈಶ್ವರ, ಬಹುಧಾನ್ಯ, ಪ್ರಮಾತಿ, ವಿಕ್ರಮ, ವಿಶು, ಚಿತ್ರಭಾನು, ಸುಭಾನು, ತಾರಣ, ಪಾರ್ಥಿವ, ವ್ಯಯ, ಸರ್ವಜಿತು, ಸರ್ವದಾರಿ, ವಿರೋಧಿ, ವಿಕೃತಿ, ಖರ, ನಂದನ, ವಿಜಯ, ಜಯ, ಮನ್ಮಥ, ದುರ್ಮುಖಿ, ಹೇ ವಿಳಂಬಿ, ವಿಳಂಬಿ, ವಿಕಾರಿ, ಶಾರ್ವರಿ, ಪ್ಲವ, ಶುಭಕೃತ, ಶೋಭಕೃತ, ಕ್ರೋಧಿ, ವಿಶ್ವಾವಸು, ಪರಾಭಾವ, ಪ್ಲವಂಗ, ಕೀಲಕ, ಸೌಮ್ಯ, ಸಾಧಾರಣ, ವಿರೋಧೀಕೃತ, ಪರಿದಾವಿ, ಪ್ರಮಾದೀಚ, ಆನಂದ, ರಾಕ್ಷಸ, ನಳ, ಪಿಂಗಳ, ಕಾಲಯುಕ್ತಿ, ಸಿದ್ಧಾರ್ಥ, ರೌದ್ರಿ, ದುರ್ಮತಿ, ದುಂದುಬಿ, ರುಧಿರೋದ್ಗಾರಿ, ರಕ್ತಾಕ್ಷಿ, ಕ್ರೋಧನ, ಕ್ಷಯ. ಎಲ್ಲರಿಗೂ ಧನ್ಯವಾದಗಳು.
2: ಇಷ್ಟೊಂದು ಸಂವತ್ಸರ ಇದೆ ಅಂತಾನೆ ಇಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಇದು ನಮ್ಮ ಭಾರತೀಯರ ಕೊಡುಗೆ ಅಂತಾನೆ ಹೇಳ್ಬೋದು. ತನ್ನ ಪುಟ್ಟ ವಯಸ್ಸಿನಲ್ಲಿಯೇ ಪ್ರಾರ್ಥನಾ ಡಿ ಪ್ರಭು 60 ಸಂವತ್ಸರಗಳ ಹೆಸರುಗಳನ್ನ ನೆನ್ಪಿಟ್ಕೊಂಡು ಪಟಪಟ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಪ್ರಾರ್ಥನಾ ಡಿ ಪ್ರಭು ಅವರು ಕೇವಲ ಸಂವತ್ಸರ ಅಷ್ಟೇ ಅಲ್ಲ, ವಯಲಿನ್ ಕೂಡ ನುಡಿಸ್ತಾರಂತೆ. ಹಾಗಾದ್ರೆ ವಯಲಿನ್ನ ಹೇಗ್ ನುಡಿಸ್ತಾರೆ ಅಂತ ಕೇಳೋಣ.
3: ಇಂದು ನಾನು ಹಿಮಗಿರಿ ತನೆಯ ಕೃತಿಯನ್ನು ವಯಲಿನ್ ಮೂಲಕ ನುಡಿಸುತ್ತೇನೆ.

0: ಪ್ರಾರ್ಥನಾ ಡಿ ಪ್ರಭುಗೆ ಧನ್ಯವಾದಗಳನ್ನು ಹೇಳ್ತಾ, ಕತೆ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಕತೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಎಲ್ಲರೂ ಕೂಡ ಕತೆ ಹೇಳ್ತೀವಿ ಅಂತ ಯಾರಾದ್ರೂ ಹೇಳಿದ್ರೆ ಕಿವಿ ಆಲಿಸಿ ನಾವು ಕೇಳ್ತೀವಿ. ಯಾವ ಕತೆ ಇರ್ಬೋದು, ಏನಿರುತ್ತೆ ಕತೆಯಲ್ಲಿ ಕುತೂಹಲ ಅಂತ ಹೇಳಿ, ನಿಮ್ಗೂ ಆ ರೀತಿ ಆಸಕ್ತಿ ಇದೆ ಅಲ್ವಾ? ಹಾಗಾದ್ರೆ PS ಪಬ್ಲಿಕ್ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ಆದ್ಯ ಡಿ ಭಟ್ ಇವರೊಂದು ಕತೆಯನ್ನ ಹೇಳ್ತಾರಂತೆ. ಯಾವ ಕತೆ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದ್ಯ ಡಿ ಭಟ್. ನಾನು PS ಪಬ್ಲಿಕ್ ಶಾಲೆಯ 5ನೇ ತರಗತಿಯ ಶಕುಂತಲಾದಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ತೆನಾಲಿರಾಮನ ನೀತಿ ಕಥೆಯನ್ನು ಹೇಳುತ್ತಿದ್ದೇನೆ. ಹಿಂದೆ ಕೃಷ್ಣದೇವರಾಯನ ವಿಜಯನಗರ ಸಂಸ್ಥಾನದಲ್ಲಿ ತೆನಾಲಿರಾಮ ಎಂಬ ಹಾಸ್ಯ ಕವಿ ಇದ್ದನು. ಒಂದು ದಿನ ಆತ ಆ ಸ್ಥಾನದಿಂದ ಮನೆಯ ಕಡೆ ಹೊರಟಿದ್ದನು. ದಾರಿ ಮಧ್ಯದಲ್ಲಿ ಅವನನ್ನು ಯಾರೋ ಹಿಂಬಾಲಿಸುತ್ತಿರುವುದು ತಿಳಿಯಿತು. ಅದು ಕಳ್ಳರ ಗುಂಪು ಎಂದು ಅರ್ಥವಾದ ಕೂಡಲೇ ತೆನಾಲಿರಾಮನು ಬೇಗ ಮನೆಗೆ ಸೇರಿದನು. ಹೆಂಡತಿಯನ್ನು ಕಣ್ಸನ್ನೆಯಲ್ಲಿ ಕರೆದು, ಕೇಳಿದೆಯಾ, ನಮ್ಮೂರಿಗೆ ಕಳ್ಳರ ಗುಂಪೊಂದು ಬಂದಿದೆ. ಅವರು ರಾತ್ರಿಯಲ್ಲಿ ಮನೆಗೆ ಕನ್ನ ಹಾಕುತ್ತಿದ್ದಾರೆ. ನೀನು ಮನೆಯಲ್ಲಿರುವ ಎಲ್ಲಾ ಒಡವೆಗಳನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಹಿಂದಿರುವ ಬಾವಿಯಲ್ಲಿ ಹಾಕಿಬಿಡು ಎಂದು ಹೇಳಿದನು. ಹೆಂಡತಿಯು ಗಂಡನ ಉಪಾಯವನ್ನು ತಿಳಿದು ಕಳ್ಳರಿಗೆ ಕೇಳಿಸುವಂತೆ ಜೋರಾಗಿ ಸದ್ದು ಮಾಡುತ್ತಾ ಕಲ್ಲುಗಳ ಗಂಟನ್ನು ಬಾವಿಯಲ್ಲಿ ಹಾಕಿದ್ದರ ಇಬ್ಬರೂ ಮನೆಯ ಒಳಗೆ ಬಂದು ಮಲಗಿಬಿಟ್ಟರು. ರಾತ್ರಿಯಲ್ಲಿ ಕಳ್ಳರ ಗುಂಪು ಸದ್ದು ಮಾಡದೆ ಬಾವಿಯಿಂದ ಒಡವೆಗಳನ್ನು ತೆಗೆಯಲು ಪ್ರಯತ್ನಿಸಿದರು. ಆದರೆ ಬಾವಿಯ ತುಂಬಾ ನೀರಿತ್ತು. ಒಡವೆಗಳಿಗಾಗಿ ರಾತ್ರಿಯೆಲ್ಲ ಸದ್ದು ಮಾಡದೆ ಕಳ್ಳರು ನೀರನ್ನು ಸೇರಿ ಹೊರಗೆ ಚೆಲ್ಲಿದರು. ರಾತ್ರಿಯೆಲ್ಲಾ ಕಳೆದರೂ ನೀರು ಕಡಿಮೆಯೇ ಆಗಲಿಲ್ಲ. ಅಷ್ಟರಲ್ಲಿ ಬೆಳಗಾಗಿ ಹೋಯಿತು. ಕಳ್ಳರು ಅಲ್ಲಿಂದ ಓಡಿ ಹೋದರು. ತೆನಾಲಿರಾಮ ಹಾಗೂ ಅವನ ಹೆಂಡತಿ ಮನೆಯ ಹೊರಗೆ ಬಂದು ಹೂವಿನ ಗಿಡಗಳಿಗೆ ನೀರು ಹಾಕದೆ ಬಹಳ ದಿನಗಳಾಗಿತ್ತು. ಆ ಕೆಲಸ ಮುಗಿಯಿತು ಎಂದು ನಗಲು ಪ್ರಾರಂಭಿಸಿದರು. ಈ ಕಥೆಯ ನೀತಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಧನ್ಯವಾದಗಳು.
0: ಆದ್ಯ ಡಿ ಭಟ್ ಹೇಳಿದ ಕತೆ ಚೆನ್ನಾಗಿತ್ತಲ್ವಾ ಸ್ನೇಹಿತರೆ? ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ ಹೇಳಿ ಅದರ ನೀತಿಯನ್ನ ಸರ್ವಂತಹ ಕಥೆಯನ್ನ ಹೇಳಿದ್ರು. ಅಂದ್ರೆ ನಾವು ಶಕ್ತಿಯಿಂದ ಮಾಡ್ಲಿಕ್ಕೆ ಆಗದೆ ಇರುವುದನ್ನ ಯುಕ್ತಿಯಿಂದ ಮಾಡಿದ್ರೆ ಎಂಥ ಸಮಸ್ಯೆಯಿಂದನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಅನ್ನೋದನ್ನ ಆದ್ಯ ಹೇಳಿದ ಕಥೆಯಿಂದ ತಿಳಿಬಹುದು. ಆದ್ಯ ಡಿ ಭಟ್ಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಇನ್ನಷ್ಟು ಶಿವಮೊಗ್ಗದ PS ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೇ, ರೆಡಿ ಆಗ್ತಾ ಇದೆ.
6: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಅಮ್ಮ. ಅಂತಹ ಅಮ್ಮನ ಕುರಿತಾದಂತಹ ಒಂದು ಕವನವನ್ನ PES ಪಬ್ಲಿಕ್ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಐಸಿರಿ.
9: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಐಸಿರಿ. ನಾನು PES ಪಬ್ಲಿಕ್ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಅಮ್ಮನ ಕುರಿತು ಸಣ್ಣ ಕವನಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಅಮ್ಮ ಎಂದರೆ ಆಸೆ, ಅಮ್ಮ ಎಂದರೆ ಹಸಿವು, ಅಮ್ಮ ಎಂದರೆ ನೆಮ್ಮದಿ. ತವರು ಮನೆ ಬಿಟ್ಟು ಹೊಸ ತವರು ಮನೆ ಕಟ್ಟಿದವಳು. ಪ್ರತಿ ಕೆಲಸಕ್ಕೆ ಸ್ಫೂರ್ತಿಯಾದವಳು. ಧೈರ್ಯ ಸಾಹಸಕ್ಕೆ ಕನ್ನಡಿಯಾದವಳು. ನನ್ನನ್ನು ಅಂಗೈಯಲ್ಲಿ ಹಿಡಿದು ಆಸರೆಯಾದವಳು. ಎಷ್ಟು ಬಣ್ಣಿಸಿದರೂ ಪದಕ್ಕೆ ಸಿಗದವಳೇ ಅಮ್ಮ. ಅಮ್ಮನ ಮಡಿಲು ಸ್ವರ್ಗದ ತಾಣ, ಅವಳ ಪ್ರೀತಿ ಸೂರ್ಯನ ಕಿರಣ. ನಿನ್ನ ನಗು ನನ್ನ ಬಾಳಿನ ಬೆಳಕು, ನೀನೇ ನನ್ನ ಜೀವನದ ದಿಕ್ಕು. ಸದಾ ಕಾಳಜಿ ವಹಿಸುವ ತಾಯಿ, ಸದಾ ನನ್ನೊಂದಿಗಿರುವ ತಾಯಿ, ಸದಾ ನನಗಾಗಿ ಪ್ರಾರ್ಥಿಸುವ ತಾಯಿ, ಸದಾ ಸಂಕಷ್ಟದಲ್ಲಿ ಜೊತೆಗಿರುವ ತಾಯಿ, ಬದುಕಿನುದ್ದಕ್ಕೂ ಜೊತೆ ನಡೆವ ದೇವರಿಗೆ ಅಮ್ಮ ಎಂದು. ತನ್ನ ಕನಸನ್ನು ಕೆಡವಿ ಕಟ್ಟಿದಳು ನನ್ನ ಜೀವನ, ಅವಳದು ಎಂದಿಗೂ ಬಾಡದ ಹೂಮನ, ಅವಳ ಒಡಲಲ್ಲಿ ಸಿಕ್ಕಿದೆ ನನಗೆ ಜನನ. ಧನ್ಯವಾದ.
0: ಅಮ್ಮನ ಕುರಿತಾದಂತಹ ಒಂದು ಕವನವನ್ನ ವಾಚನ ಮಾಡ್ತಾರೆ, ಕೇಳೋಣ ಬನ್ನಿ. ಅಮ್ಮನ ಕುರಿತಾದಂತಹ ಕವನ ವಾಚನ ಮಾಡಿದಂತಹ ಐಸಿರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ 2ನೇ ತರಗತಿ ಓದ್ತಾ ಇರುವಂತಹ ರುಶಾಂಕ್, ಇವರು ಮಾಲ್ಕೋಸ್ ರಾಗದಲ್ಲಿ ಒಂದು ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
10: ಎಲ್ಲರಿಗೂ ನಮಸ್ಕಾರ, ನಾನು ರುಶಾಂಕ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು PES ಪಬ್ಲಿಕ್ ಸ್ಕೂಲ್. ನಾನು ಇಂದು ಮಾಲ್ಕೌಸ್ ರಾಗನ ಹೇಳುತ್ತಿದ್ದೇನೆ.

0: ರುಷಾಂಗ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮ ಹೆಮ್ಮೆಯ ಕವಿ ರಾಷ್ಟ್ರಕವಿ ಕುವೆಂಪು ಅವರ ವರ್ಣನೆಯನ್ನ ಇದೇ ಶಾಲೆಯ ವಿದ್ಯಾರ್ಥಿನಿ ಸಮನ್ವಿತ ಪರಿಚಯಿಸಿಕೊಡ್ತಾರೆ, ಕೇಳೋಣ.
1: ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಸಮನ್ವಿತ. ನಾನು PS ಪಬ್ಲಿಕ್ ಶಾಲೆಯಲ್ಲಿ ಓದುತ್ತೇನೆ. ಓ ನನ್ನ ಚೇತನ ಆಗುನಿ ಅನಿಕೇತನ ಎಂದು ವಿಶ್ವಮಾನವ ಸಂದೇಶವನ್ನು ನೀಡಿದ ರಾಷ್ಟ್ರಕವಿ ರಸಋಷಿ ಜ್ಞಾನಪೀಠ ಪುರಸ್ಕೃತ ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರನ್ನು ಆಯಿಂದ ಅಹವರೆಗೆ ವರ್ಣಮಾಲೆಯಲ್ಲಿ ವರ್ಣಿಸುತ್ತಿದ್ದೇನೆ. ಅ ಅಕ್ಷರದ ಅನ್ನವನ್ನು ಉಣಪಡಿಸಿ ಆ ಆನಂದಮಯ ಈ ಜಗಹೃದಯ ಎಂದು ಸಾರಿ ಈ ಇಳೆಯ ವಿಶ್ವಮಾನವನಾಗಿ ಈ ನಾಡಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಧರಿಸಿ ಉ ಉದಯ ರವಿಯಾಗಿ ಊರಾದ ಕುಪ್ಪಳ್ಳಿಗೆ ಸಿರಿಯಾಗಿ ಋಷಿಯು ರಸ ಋಷಿಯಾಗಿ ಏ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಬೀಗಿ ಏ ಏರಿಸಿಕೊಂಡು ಮುಡಿಗೆ ಪದ್ಮಭೂಷಣ ಐ ಐಕ್ಯತೆಯ ಭಾವ ಮೂಡಿಸಿ ಓ ಒಲವಿನ ದಾರೆ ಎರೆದು ಓ ನನ್ನ ಚೇತನವೆಂದು ಔ ಔದಾರ್ಯದಿಂದ ಬದುಕಿ ಅಂ ಅಂತರಂಗದ ಗುರುವಾಗಿ ಅಹ ಅಹರ್ನಶಿ ಅವರೇ ನಮ್ಮ ಮಹಾಕವಿ ಕುವೆಂಪು. ಧನ್ಯವಾದಗಳು.
0: ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ ಎಂಬ ಪದ್ಯವನ್ನ ರಚಿಸುವ ಮೂಲಕ ಪ್ರತಿಯೊಬ್ಬರು ಕೂಡ ಕನ್ನಡ ಭಾಷೆಯನ್ನ ಉಳಿಸೋದಕ್ಕೆ ಹೋರಾಟವನ್ನ ಮಾಡಬೇಕು. ಸಾರಿ ಹೇಳಿದ ರಸ ಋಷಿ ಕುವೆಂಪು ಅವರ ವರ್ಣನೆಯನ್ನ ಸಮನ್ವಿತ ತುಂಬಾ ಚೆನ್ನಾಗಿ ಮಾಡಿದ್ರು. ಸಮನ್ವಿತಗೆ ಧನ್ಯವಾದಗಳನ್ನ ಹೇಳ್ತಾ ಈಗ PES ಪಬ್ಲಿಕ್ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿಗಳು ಪುರಂದರ ದಾಸರ ರಚನೆಯ ಡೊಂಕು ಬಾಲದ ನಾಯಕರೇ ನೀವೇ ನೂಟವ ಮಾಡಿದಿರಿ ಈ ಹಾಡನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ.
2: ನಾವು ಸಂಗೀತ ಪಿತಾಮಹ ಪುರಂದರ ದಾಸರು ರಚಿಸಿರುವ ದಾಸರ ಪದವನ್ನು ಹಾಡುತ್ತಿದ್ದೇವೆ.
3: ಪುರಂದರ ದಾಸರ ಅಂಕಿತ ನಾಮ ಪುರಂದರ ವಿಠಲ.
4: ನನ್ನ ಹೆಸರು ಆಕರ್ಷ್ ಯಾದವ್.
5: ನನ್ನ ಹೆಸರು ಆರಾಧ್ಯ ಹೆಚ್ ಪ್ರಭು.
6: ನನ್ನ ಹೆಸರು ಚಾರ್ವಿ.
7: ನನ್ನ ಹೆಸರು ರಿಯಾ.
8: ನನ್ನ ಹೆಸರು ಪ್ರಾರ್ಥನಾ ಡಿ ಪ್ರಭು.
9: ನನ್ನ ಹೆಸರು ಚಾರ್ವಿ ಎಂ.
10: ನನ್ನ ಹೆಸರು ಭುವಿ ಬಿ ಎಂ.
11: ನನ್ನ ಹೆಸರು ನಿಹಾರಿಕಾ ಪಿ.
12: ನನ್ನ ಹೆಸರು ಆಪ್ತಿ ಪಿ.
13: ನನ್ನ ಹೆಸರು ಶ್ರೀಧರೇ ಶ್ರೀವತ್ಸ.
14: ನನ್ನ ಹೆಸರು ಸಾತ್ವಿಕ್ ಟಿಪ್ಪಿ.
15: ನನ್ನ ಹೆಸರು ಗಗನ ಸಾರಾಧ್ಯಮಠ್.
16: ನನ್ನ ಹೆಸರು ಅದೀಶ್ ಬಿ.

0: ಸಮಾಜದಲ್ಲಿರುವಂತಹ ನಾಯಕತ್ವ, ಹಾಗೆ ಸಮಾಜದಲ್ಲಿರುವಂತಹ ಸಾಕಷ್ಟು ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯುವಂತಹ ಪುರಂದರದಾಸರ ರಚನೆಯ ಈ ಹಾಡನ್ನ ಪಿಎಸ್ ಶಾಲೆಯ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಿದ್ರು. ಹಾಡನ್ನ ಪ್ರಸ್ತುತಪಡಿಸಿದಂತಹ ಪಿಎಸ್ ಶಾಲೆಯ 4ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಇನ್ನಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035558 4244 ಅಥವಾ 8884082.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಖುಷಿ ಆರ್ಶೇಟ್, ಇವರು ತಾಯಿಯ ಕುರಿತಾದಂತಹ ಒಂದು ಕವನವನ್ನ ವಾಚನ ಮಾಡ್ತಾರೆ, ಕೇಳೋಣ.
7: ಎಲ್ಲರಿಗೂ ನಮಸ್ಕಾರ, ನಾನು ಖುಷಿ ಆರ್ಶೇಟ್. ನಾನು PES ಪಬ್ಲಿಕ್ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ತಾಯಿಯ ಕವನವನ್ನು ಹೇಳುತ್ತಿದ್ದೇನೆ. ತಾಯಿ ಜೋಗುಳದ ಗೀತೆ, ತಾಯಿಯದ್ದು ಮುಗಿಯದ ಕವಿತೆ. ತಾಯಿ ಜೋಗುಳದ ಗೀತೆ, ತಾಯಿಯದ್ದು ಮುಗಿಯದ ಕವಿತೆ. ತಾಯಿ ಪ್ರೀತಿಯಿಂದ ತೋರಿಸುವ ಮಮತೆ, ತಾಯಿ ಪ್ರೀತಿಯಿಂದ ತೋರಿಸುವ ಮಮತೆ. ಅದನ್ ಯಾಕೆ ನೀ ಮಡದಿ ಬಂದಾಗ ಮರೆತೆ, ಅದನ್ ಯಾಕೆ ನೀ ಮಡದಿ ಬಂದಾಗ ಮರೆತೆ. ಧನ್ಯವಾದಗಳು.
0: ತಾಯಿಯ ಕುರಿತಾದಂತಹ ಕವನವನ್ನ ವಾಚನ ಮಾಡಿದಂತಹ ಖುಷಿ ಆರ್ಶೇಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಈಗ PES ಪಬ್ಲಿಕ್ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇರುವಂತಹ ಜೀವಿತಾ ಮೌನೇಶ್ ಹಾಗೆ 10ನೇ ತರಗತಿ ಓದ್ತಾ ಇರುವಂತಹ ಅಶ್ವಿನ್ ನಂಬಿಯಾರ್ ಇವರು ಒಂದು ಹಾಡನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
8: ನನ್ನ ಹೆಸರು ಜೀವಿತಾ ಮೌನೇಶ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
9: ನನ್ನ ಹೆಸರು ಅಶ್ವಿನ್ ನಂಬಿಯಾರ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
8: ನಾವು ಈಗ ಒಂದು ಅಭಾಂಗ್ ಹಾಡನ್ನು ಹಾಡುತ್ತಿದ್ದೇವೆ.
9: ರಾಗ ಮಾಲ್ಕೌನ್ಸ್ ಮಿಶ್ರಾ, ತಾಳ ಭಜನಿ.

0: ಜೀವಿತಾ ಮೌನೇಶ್ ಮತ್ತು ಅಶ್ವಿನ್ ನಂಬಿಯರ್ಗೆ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ ನಮಗೆ ನಮ್ಮ ಫೋನ್ ನಂಬರ್ ಬಿಟ್ಟು ಇನ್ನೊಂದು ಎರಡು ಮೂರು ಫೋನ್ ನಂಬರ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರೇನೆ ನೆನ್ಪಿಟ್ಕೊಳ್ಳೋದಕ್ಕೆ ಪರದಾಡ್ತೀವಿ. ಫೋನ್ ನಲ್ಲಿ ಇದೆಯಲ್ಲ ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತೀವಿ. ಆದ್ರೆ PES ಶಾಲೆಯಲ್ಲಿ ಎರಡನೇ ತರಗತಿ ಓದ್ತಾ ಇರುವಂತಹ ಪುಟಾಣಿ ಕರ್ಣ ಕರ್ನಾಟಕದ ಎಲ್ಲ RTOಗಳ ನಂಬರ್ ಅನ್ನ ಪಟ್ಪಟ ಅಂತ ಇಷ್ಟು ಚೆನ್ನಾಗಿ ಹೇಳ್ತಾನೆ, ಕೇಳೋಣ ಬನ್ನಿ.
1: ನನ್ನ ಹೆಸರು ಕರ್ಣ. ನಾನು PES ಪಬ್ಲಿಕ್ ಸ್ಕೂಲ್ನಲ್ಲಿ ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕರ್ನಾಟಕ ರಾಜ್ಯದ RTO ನಂಬರ್ಸ್ ಅನ್ನು ಹೇಳುತ್ತಿದ್ದೇನೆ. K01 ಬೆಂಗಳೂರು ಸೆಂಟ್ರಲ್, K02 ಬೆಂಗಳೂರು ವೆಸ್ಟ್, K03 ಬೆಂಗಳೂರು ಈಸ್ಟ್, K04 ಬೆಂಗಳೂರು ನಾರ್ತ್, K05 ಬೆಂಗಳೂರು ಸೌತ್, K06 ತುಮಕೂರು, K07 ಕೋಲಾರ, K08 KGF, K09 ಮೈಸೂರು, K10 ಚಾಮರಾಜನಗರ, K11 ಮಂಡ್ಯ, K12 ಮಡಿಕೇರಿ, K13 ಹಾಸನ್, K14 ಶಿವಮೊಗ್ಗ, K15 ಸಾಗರ, K16 ಚಿತ್ರದುರ್ಗ, K17 ದಾವಣಗೆರೆ, K18 ಚಿಕ್ಕಮಗಳೂರು, K19 ಮಂಗಳೂರು, K20 ಉಡುಪಿ, K21 ಪುತ್ತೂರು, K22 ಬೆಳಗಾಂ, K23 ಚಿಕ್ಕೋಡಿ, K24 ಬೈಲಹೊಂಗಲ್, K25 ಧಾರವಾಡ, K26 ಗದಗ್, K27 ಹಾವೇರಿ, K28 ವಿಜಯಪುರ್, K29 ಬಾಗಲಕೋಟೆ, K30 ಕಾರವಾರ, K31 ಶಿರ್ಸಿ, K32 ಗುಲ್ಬರ್ಗ, K33 ಯಾದಗಿರಿ, K34 ಬಳ್ಳಾರಿ, K35 ಹೊಸಪೇಟೆ, K36 ರಾಯಚೂರು, K37 ಗಂಗಾವತಿ, K38 ಬೀದರ್, K39 ಬಾಲ್ಕಿ, K40 ಚಿಕ್ಕಬಳ್ಳಾಪುರ್, K41 RR ನಗರ್, K42 ರಾಮನಗರ್, K43 ದೇವನಹಳ್ಳಿ, K44 ತಿಪ್ಟೂರು, K45 ಹುಣಸೂರು, K46 ಸಕ್ರೇಶ್ಪುರ, K47 ಹೊರ್ನಾವರ, K48 ಜಮಖಂಡಿ, K49 ಗೋಕಾಕ್, K50 ಯಲಹಂಕ, K51 ಬನ್ನೇರ್ಘಟ್ಟ, K52 ನೆಲಮಂಗಲ, K53 KR ಪುರಂ, K54 ನಾಗಮಂಗಲ, K55 ಮೈಸೂರು. ಥ್ಯಾಂಕ್ ಯು.
0: ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ಕರ್ನಾಟಕ ರಾಜ್ಯದ ಎಲ್ಲ RTOಗಳ ನಂಬರನ್ನ ಇಷ್ಟು ಚೆನ್ನಾಗಿ ಪಟ್ಪಟ ಅಂತ ಹೇಳಿದಂತಹ ಕರ್ಣಂಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಇನ್ನಷ್ಟು PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಭಾರತೀಯ ಸಾಹಿತ್ಯಕ್ಕೆ ಕೊಡುವಂತಹ ಅತ್ಯುನ್ನತ ಗೌರವಗಳಲ್ಲಿ ಒಂದಾದಂತಹ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕುರಿತಾಗಿ PES ಪಬ್ಲಿಕ್ ಶಾಲೆಯಲ್ಲಿ ಆರನೇ ತರಗತಿ ಓದ್ತಾ ಇರುವಂತಹ ದೀಪ್ತಿ SK ಇವರು ಪರಿಚಯಿಸಿಕೊಡ್ತಾರೆ, ಕೇಳೋಣ ಬರ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪ್ತಿ SK. ನಾನು PES ಪಬ್ಲಿಕ್ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಹೇಳುತ್ತಿದ್ದೇನೆ. ಜ್ಞಾನಪೀಠ ಪ್ರಶಸ್ತಿಯು ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತವಾದ ಪ್ರಶಸ್ತಿ. ಈ ಪ್ರಶಸ್ತಿಯು ಭಾರತದ ಸಂವಿಧಾನದ 8ನೆಯ ಅನುಸೂಚಿಗಳಲ್ಲಿ ಉಲ್ಲೇಖವಾಗಿರುವ 22 ಭಾಷೆಗಳ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕನಿಗೆ ಲಭಿಸುವುದು. ಸಾಹು ಜೈನ್ ಪರಿವಾರದವರು ಈ ಪ್ರಶಸ್ತಿಯನ್ನು May 22, 1961 ಸ್ಥಾಪಿಸಿದರು. ಈ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ 1965 ಮಲಯಾಳಂ ಲೇಖಕ ಜಿ ಶಂಕರ ಕುರುಪರಿಗೆ ಪ್ರದಾನ ಮಾಡಲಾಯಿತು. ವಿಜೇತರಿಗೆ ಪ್ರಶಸ್ತಿ ಫಲಕ 21 ಲಕ್ಷ ರೂಪಾಯಿ, ಚೆಕ್ ಹಾಗೂ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸಲಾಗುವುದು. ಕುವೆಂಪುರವರಿಗೆ 1967 ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಪ್ರಶಸ್ತಿ ದೊರೆಯಿತು. ದರಾ ಬೇಂದ್ರೆಯವರಿಗೆ 1973 ನಾಕುತಂತಿ ಎಂಬ ಕೃತಿಗೆ ಪ್ರಶಸ್ತಿ ದೊರೆಯಿತು. ಶಿವರಾಮ ಕಾರಂತರವರಿಗೆ 1977 ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಪ್ರಶಸ್ತಿ ದೊರೆಯಿತು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರವರಿಗೆ 1983 ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಯಾಗಿದೆ. ವಿಶೇಷ ಉಲ್ಲೇಖ ಚಿಕ್ಕವೀರ ರಾಜೇಂದ್ರ. ವಿ ಕೃ ಗೋಕಾಕ್ ರವರಿಗೆ 1990 ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ ದೊರೆಯಿತು. ಯು ಆರ್ ಅನಂತಮೂರ್ತಿರವರಿಗೆ 1994 ಸಮಗ್ರ ಕೊಡುಗೆಗೆ ಪ್ರಶಸ್ತಿ ಲಭಿಸಿದೆ. ಗಿರೀಶ್ ಕಾರ್ನಾಡ್ ರವರಿಗೆ 1998 ಸಮಗ್ರ ಕೊಡುಗೆಗೆ ಪ್ರಶಸ್ತಿ ಲಭಿಸಿದೆ. ಚಂದ್ರಶೇಖರ ಕಂಬಾರರವರಿಗೆ 2010 ಸಮಗ್ರ ಕೊಡುಗೆಗೆ ಪ್ರಶಸ್ತಿ ಲಭಿಸಿದೆ.
0: ಧನ್ಯವಾದಗಳು. ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕುರಿತಾಗಿ, ಹಾಗೆ ಈ ಜ್ಞಾನಪೀಠ ಪ್ರಶಸ್ತಿ ಹಿನ್ನೆಲೆ ಕುರಿತಾಗಿ ಮಾಹಿತಿಯನ್ನ ಹೇಳಿದಂತಹ ದೀಪ್ತಿ ಎಸ್ ಕೆ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯ ಪಿಇಎಸ್ ಪಬ್ಲಿಕ್ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿಗಳು ಸಿಕ್ಕರೆ ಸಿಕ್ಕರೆ ಅವಕಾಶ ಮುಟ್ಟೆ ಬಿಡುವೆವು ಆಕಾಶ ಎಂಬ ಹಾಡಿಗೆ ಧ್ವನಿಯಾಗಲಿದ್ದಾರೆ, ಕೇಳೋಣ.
5: ಎಲ್ಲರಿಗೂ ನಮಸ್ಕಾರ. ನಾವು ಪಿಇಎಸ್ ಪಬ್ಲಿಕ್ ಶಾಲೆಯ 3ನೇ ತರಗತಿಯ ವಿದ್ಯಾರ್ಥಿಗಳು.
6: ಇಂದು ನಾವು ಸಿಕ್ಕರೆ ಸಿಕ್ಕರೆ ಅವಕಾಶ ಮುಟ್ಟೆ ಬಿಡುವೆನು ಆಕಾಶ ಎನ್ನುವ ಮಕ್ಕಳ ಗೀತೆಯನ್ನು ಹಾಡುತ್ತಿದ್ದೇವೆ.
5: ಮಕ್ಕಳಿಂದ ಮಕ್ಕಳಿಗಾಗಿ ಈ ಹಾಡು.
7: ನನ್ನ ಹೆಸರು ಹಲಿಮ ಪರ್ವಿನ್. ನನ್ನ ಹೆಸರು ಧೃತಿ SH.
8: ನನ್ನ ಹೆಸರು ನಿಧಿಶ್ರೀ.
9: ನನ್ನ ಹೆಸರು ಅಮೃತ ಪಿ.
10: ನನ್ನ ಹೆಸರು ಬಿದೀಪ್ತ ತಾರಾನಾಥ್.
11: ನನ್ನ ಹೆಸರು ವೇದಾಂತ ಚು.
12: ನನ್ನ ಹೆಸರು ರೇಯಾಂಶ್ ಪಟೇಲ್.
13: ನನ್ನ ಹೆಸರು ಸಿದ್ಧಾರ್ಥ ಎಸ್ಕುಂಸಿ.
14: ನನ್ನ ಹೆಸರು ಆಯುಷ್.
15: ನನ್ನ ಹೆಸರು ದೈವಿಕ್ ರಾಜ್ ಎಸ್.
16: ನನ್ನ ಹೆಸರು ಮೊಹಮ್ಮದ್ ಅಫ್ರಾಜ್.

0: ಸಿಕ್ಕರೆ ಸಿಕ್ಕರೆ ಅವಕಾಶ, ಮುಟ್ಟೆ ಬಿಡುವೆವು ಆಕಾಶ ಎಂಬ ಹಾಡಿಗೆ ಧ್ವನಿಯಾದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮದಲ್ಲಿ ಪಿಎಸ್ ಪಬ್ಲಿಕ್ ಶಾಲೆಯ ಎಲ್ಲ ಮಕ್ಕಳು ಭಾಗವಹಿಸಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ರು. ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಶಿಕ್ಷಕರ ಸಹಕಾರ ಮಾರ್ಗದರ್ಶನ ಹಾಗೆ ಮಕ್ಕಳಿಗೆ ಈ ರೀತಿಯ ಅವಕಾಶಗಳನ್ನ ಕಲ್ಪಿಸಿಕೊಡುತ್ತಾ ಮಕ್ಕಳು ತಮ್ಮ ಪರಿಪೂರ್ಣ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋದಕ್ಕೆ ನಿರಂತರ ಶ್ರಮಿಸುತ್ತಿರುವಂತಹ ಪಿಎಸ್ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರಾದಂತಹ ಶ್ರೀಯುತ ಸೋಮಶೇಖರಯ್ಯ ಎಚ್ಎಂ ಇವರಿಗೆ ಹಾಗೆ ಈ ಶಾಲೆಯ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಮತಿ ಬೇಬಿ ಮೇಡಮ್ ಅವರಿಗೆ ಹಾಗೆ ಸಂಗೀತ ಶಿಕ್ಷಕರಾದಂತಹ ಶ್ರೀಮತಿ ಸಹನಾ ಅವರಿಗೆ ಹಾಗೆ ಇತರ ಎಲ್ಲ ಬೋಧಕ ವರ್ಗದವರಿಗಿರ್ಬೋದು ಹಾಗೆ ಬೋಧಕೇತರ ವರ್ಗ ಪೋಷಕ ವರ್ಗ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇಂತಹ ಶಾಲಾ ಮಕ್ಕಳ ಪ್ರತಿಭೆಯನ್ನ ಮತ್ತಷ್ಟು ಅರಳುವಂತೆ ಮಾಡಲು ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಶಾಲೆಗಳ ಮಕ್ಕಳ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ.

0: 9497 ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
2: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
3: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.

0: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
1: ಉಷಾ, ನನ್ ಮಗಳನ್ನ 8th class ಸೇರ್ಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
1: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
5: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7 4

0: 8371093 ಸಂಖ್ಯೆ ಮತ್ತೊಮ್ಮೆ 7478371093 ವೆಬ್ಸೈಟ್ www.saipuc.org.in
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

ಮುಂದಿನ ಗೀತೆ ಶಾಲ್ಮಲ, ನನ್ನ ಶಾಲ್ಮಲ. ಚಂಪಾ ಎಂದೇ ಖ್ಯಾತರಾಗಿರುವ ಚಂದ್ರಶೇಖರ ಪಾಟೀಲರು ಶಾಲ್ಮಲ ಉತ್ತರ ಕರ್ನಾಟಕದ ಒಂದು ಅದೃಶ್ಯ ನದಿ. ಶಾಲ್ಮಲ, ನನ್ನ ಶಾಲ್ಮಲ ಒಂದು ಪ್ರತಿಮಾತ್ಮಕ ಕವನ. ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯಲ್ಲಿ ಗುಪ್ತಗಾಮಿನಿಯಾಗಿ ನಿರಂತರವಾಗಿ ಪ್ರವಹಿಸುತ್ತಿರುವ ಅನನ್ಯವಾದ ಜೀವ ಚೈತನ್ಯವೊಂದರ ಬಗ್ಗೆ ಈ ಕವಿತೆ ಹೇಳುತ್ತಿದೆ. ಸಿ ಅಶ್ವಥ್ರವರ ಧ್ವನಿಯಲ್ಲಿ ಶಾಲ್ಮಲ, ನನ್ನ ಶಾಲ್ಮಲ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
5: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
5: ಈಗ ಎಲ್ಲರೂ ಒಗ್ಗಟ್ಟಿನಿಂದ

0: ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಧುರ ಗಾನ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಖುಷಿ ಖುಷಿಯಾಗಿ, ಆರೋಗ್ಯವಾಗಿ ಇದ್ದೀರಾ ಅಲ್ವಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತು ಸಂಡೇ, ಕೆಲವರಿಗೆ ಹಾಲಿಡೇ ಇರುತ್ತೆ, ಮನೇಲಿ ಆರಾಮಾಗಿರ್ತೀರಾ. ಬಟ್ ಸಂಡೇ ಇನ್ನು ಕೆಲವರಿಗೆ ಕೆಲಸ ಇರುತ್ತೆ. ನಮ್ಮ ಥರ ಕಾಯಕವೇ ಕೈಲಾಸ ಅಂತ ಹೇಳಿ ಕೆಲಸಕ್ಕೆ ಕೂಡ ಬರ್ತೀವಿ. ಸೊ ಇವತ್ತು ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ಹಾಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಾ ಇದ್ದೀರೋ ಅವ್ರಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಇನ್ನು ಇವತ್ತು ಯಾರೆಲ್ಲ ಶುಭ ಕಾರ್ಯ ಮಾಡ್ತಾ ಇದ್ರು ಅವ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ತಿಳಿಸ್ತಾ. ಸೊ ಭಾನುವಾರ ಇವತ್ತು ಮಧುರ ಗಾನ ಕಾರ್ಯಕ್ರಮ ಇರುವಂತದ್ದು. ಸೊ ಏನ್ ಟಾಪಿಕ್ ಅರ್ಪಿತಾ ಮಧುರ ಗಾನ ಕಾರ್ಯಕ್ರಮದಲ್ಲಿ ಅಂತ ಅಂದ್ರೆ, ಸ್ಪೆಷಲ್ ಟಾಪಿಕ್ ಇದೆ ಏನಪ್ಪ ಅಂದ್ರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸೂಪರ್ ಹಿಟ್ ಜೋಡಿಗಳು ಇದೆ. ಸೊ ಸೂಪರ್ ಹಿಟ್ ಜೋಡಿಗಳು ನಟಿಸಿ ಅಭಿನಯಿಸಿರುವಂತ ಸೂಪರ್ ಹಿಟ್ ಸಾಂಗ್ಸ್ಗಳು ಕೂಡ ತುಂಬಾ ಇರುವಂತದ್ದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಜೋಡಿಗಳ ಲಿಸ್ಟ್ ಅನ್ನ ನಾನು ಕೊಡ್ತೀನಿ. ನಾನು ಕೊಡುವಂತ ಜೋಡಿಗಳು ಹಾಡಿರುವಂತ ಹಾಡನ್ನ ನೀವು ಹಾಡಬೇಕು. ಇದು ಇವತ್ತಿನ ಕಾರ್ಯಕ್ರಮದ ವಿಶೇಷ, ಸರಿನಾ? ಉದಾಹರಣೆಗೆ ಭಾರತಿಯವರು ಜೊತೆಗೆ ರಾಜ್ಕುಮಾರ್ ಅವರು, ಹಾಗೆ ವಿಷ್ಣುವರ್ಧನ್ ಅವರು, ಸುಹಾಸಿನಿ ಅವರು, ಅಂಬರೀಶ್ ಅವರು, ಅಂಬಿಕಾ ಅವರು, ಹೀಗೆ ಸಾಕಷ್ಟು ಸೂಪರ್ ಹಿಟ್ ಜೋಡಿಗಳು ನಮ್ಮ ಕನ್ನಡದಲ್ಲಿ ಇರುವಂತದ್ದಾಯ್ತಾ. ಸೊ ಒಂದೊಂದೇ ಜೋಡಿಗಳ ಹೆಸರನ್ನ ನಾನು ನೀಡ್ತೀನಿ, ನೀವು ಅದಕ್ಕೆ ಹಾಡನ್ನ ಹಾಡಬೇಕು. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತ ಸಂಖ್ಯೆ 9686096279 ಸಂಖ್ಯೆ, ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಬಹುದು, ಹಾಡನ್ನ ಹಾಡಬಹುದು. ಹಾಗೆ ಕೇಳುಗರೆ, ಇವತ್ತು ವಿಶೇಷವಾಗಿ ಒಬ್ಬರು ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ದಾರೆ, ಅವ್ರು ಯಾರಪ್ಪ ಅಂದ್ರೆ ಮಾಧವ ಗಾಡ್ಗಿಲ್ ಅವರು. ಯಾರಿವರು ಅಂತ ನೀವು ಕೇಳೋದಾದ್ರೆ, ಇವರೊಬ್ರು ಪರಿಸರ ವಿಜ್ಞಾನಿ. ಮಾಧವ ಗಾಡ್ಗಿಲ್ ಅವರು 1942 May 24 ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸಿದ್ರು. ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವರು PhD ಪದವಿಯನ್ನು ಪಡ್ಕೊಂಡ್ರು. ನಂತರದಲ್ಲಿ ಸೆಂಟರ್ ಆಫ್ ಎಕಲಾಜಿಕಲ್ ಸೈನ್ಸಸ್ ಸಂಸ್ಥಾಪಕರು ಹೌದು, ಹಾಗೆ ಪ್ರಧಾನಿಯವರು ವೈಜ್ಞಾನಿಕ ಸಲಹಾ ಮಂಡಳಿಯ ಸದಸ್ಯರಾಗಿ ಕೂಡ ಮಾಧವ ಗಾಡ್ಗಿಲ್ ಅವರು ಕಾರ್ಯವನ್ನು ನಿರ್ವಹಿಸಿದರು. ಇನ್ನು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ರಚಿಸಲಾದಂತಹ ಪಶ್ಚಿಮ ಘಟ್ಟ ಪರಿಸರ ವಿಜ್ಞಾನ ಪರಿಣಿತರ ತಂಡದ ಮುಖ್ಯಸ್ಥರಾಗಿದ್ದರು ಕೂಡ. ಹಾಗೆ ಪದ್ಮಶ್ರೀ, ಪದ್ಮಭೂಷಣ, ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಸೇರಿದಂತೆ ಸಾಕಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಹಾಗೆ ಇವರು 2026 January 7 ಪುಣೆಯಲ್ಲಿ ಕೊನೆಯುಸಿರು ಕೂಡ ಎಳೆದರು. ಇಂತಹ ಪರಿಸರ ಪ್ರೇಮಿಗಳು, ಪರಿಸರ ವಿಜ್ಞಾನಿಗಳು ನಮ್ಗೆಲ್ಲರೂ ಕೂಡ ಮಾರ್ಗದರ್ಶಕರು ಅಂತಾನೆ ತಿಳಿಸಬಹುದು. ಹಾಗಿದ್ರೆ ಸೊ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನೀವೆಲ್ಲರೂ ಹಾಡುವಂತಹ ಮಧುರ ಗಾನಕ್ಕಾಗಿ ನಾನು ಕೂಡ ಕಾಯ್ತಾ ಇದ್ದೀನಿ. ಹಾಗಾದ್ಮೇಲೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ. ಹಲೋ,
3: ನಮಸ್ತೆ ಮೇಡಮ್.
2: ನಮಸ್ತೆ ಸರ್.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಾ?
3: ನಾವು ಸೂಪರ್ ಆಗಿದ್ದೀವಿ ಮೇಡಮ್. ನೀವಾಗಿದ್ದೀರಾ ಮೇಡಮ್?
2: ನಾನು ಸೂಪರ್ ಆಗಿದ್ದೀನಿ ಸರ್.
3: ಮೇಡಮ್
2: ಸರ್, ತಿಂಡಿ ಆಯ್ತಾ?
3: ಹಾ, ತಿಂಡಿ ಆಯ್ತು ಮೇಡಮ್, ಪಲಾವ್ ಚಟ್ನಿ ಮೇಡಮ್.
2: ಓಕೆ, ಏನಿವತ್ತು ಸಂಡೇ ಸ್ಪೆಷಲ್?
3: ಸಂಡೇ ಸ್ಪೆಷಲ್ ಏನಿಲ್ಲ ಮೇಡಮ್, ಇವತ್ತು ನಮ್ಮ ಅತ್ತೆ ಅವ್ರದ್ದು ವರ್ಷದ ಕಾರ್ಯ ಐತೆ.
2: ಓಕೆ,
3: ಕಾರ್ಯ ಮಾಡ್ತಾನೆ ನಮ್ಮ ಇದು ಒಂದು ಶಿವಮೊಗ್ಗಕ್ಕೆ ಒಂದು ಕರೆ ಮಾಡೋಣ ಅಂತ ಮಾಡಿದೆ ಮೇಡಮ್.
2: ಕಾರ್ಯ ಮಾಡ್ತಾನೆ ಕರೆ ಮಾಡ ಅಂತ ಕರೆ ಮಾಡಿದೀರಾ? ಸೊ ಖುಷಿ ಆಗುತ್ತೆ. ಓಕೆ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
3: ಏನ್ ಮೇಡಮ್?
2: ಇವತ್ತಿನ ವಿಷಯ ಗೊತ್ತಾಯ್ತಾ ಸರ್?
3: ಹಾ, ಗೊತ್ತಾಯ್ತು ಮೇಡಮ್.
2: ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಪರ್ ಜೋಡಿಗಳ ಹೆಸರನ್ನ ನಾನ್ ನೀಡ್ತೀನಿ, ಆ ಜೋಡಿಗಳು ಅಭಿನಯಿಸಿರುವಂತಹ ಗೀತೆಯನ್ನ ನೀವು ಹಾಡಬೇಕು. ಓಕೆ,
3: ಆಯ್ತು ಮೇಡಮ್.
2: ಸೊ ನಿಮಗೆ ನಾನು ನೀಡ್ತಾ ಇರುವಂತಹ ಮೊದಲನೇ ಸೂಪರ್ ಹಿಟ್ ಜೋಡಿ ಯಾರಪ್ಪ ಅಂತ ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಭಾರತಿ ಅವರು.
3: ಸರಿ ಮೇಡಮ್, ಆಯ್ತು ಮೇಡಮ್.
2: ಹಾಡಿ ಮತ್ತೆ. ನೆನ್ಪಾಗ್ತಿಲ್ವಾ?
3: ಆಗ್ತಾ ಇದೆ ಮೇಡಮ್.
2: ಹಾಡಿ ಹಾಡಿ.
3: ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಬಹಳ

0: ಬಂಗಾರ ನೀನು ಅಣ್ಣಯ್ಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ಬೊಂಬೆ ನಾನಯ್ಯ ತಾನೊತ್ತ ತಂದ ನಾನು ತಾನೊತ್ತ ತಂದ ನಾನು ತಾನೊತ್ತ ತಂದ ತಾನು ತಾನೊತ್ತ ತಂದ ನಾನು ನಾನಯ್ಯ ಬೊಂಬೆ ನಾನಯ್ಯ ಪಗಲೆಲ್ಲ ನೆನೆಸಿ ಇರುಳೆಲ್ಲ ಬಯಸಿ ಬಳಲೆದೆಯೋ ಜೀವ ಕೇಳೆನ್ನ ತಿಳುವ ಪಗಲೆಲ್ಲ ನೆನೆಸಿ ಇರುಳೆಲ್ಲ ಬಯಸಿ ಬಳಲದೆಯೋ ಜೀವ ಕೇಳೆನ್ನ ತಿಳುವ ಬೇಡೆಂದು ಜರಿದು ನಿದುರ ಹೋದರು ಬೇಡೆಂದು ಜರಿದು ನಿದುರ ಹೋದರು ಬಿಡದಂತೆ ನಿನ್ನ ನೆರಳಾಗೆ ಇರುವೆ ಅದಾಗಿತ್ತೆ ಮೇಡಮ್
1: ಏ ಸೂಪರ್ ಸರ್ ನೋಡಿ ನಮ್ಮ ಕೇಳುಗರು ಎಸ್ಪೆಷಲಿ ರೇಡಿಯೋ ಶಿವಮೊಗ್ಗದ ಕೇಳುಗರು ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಅಂದ್ರೆ ನಾವು ಕೊಡುವಂತ ಎಂತ ಟಾಸ್ಕ್ ಇದ್ರು ಕೂಡ ಈಸಿಯಾಗಿ ಮಾಡ್ತೀರಿ ಅದಕ್ಕೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ ಎಸ್ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ನಾನು ಜೋಡಿ ಕೊಟ್ಟ ತಕ್ಷಣ ಮೋಡಿ ಮಾಡುವಂತ ಹಾಡನ್ನೇ ಹಾಡಿದ್ರು ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ ಹಲೋ
2: ಹಲೋ ನಮಸ್ಕಾರ ಮೇಡಮ್ ಗುಡ್ ಮಾರ್ನಿಂಗ್ ಅಮ್ಮನಂದ್ರ ಆನಡೆ ವಿದ್ಯಾನಗರ ಶಿವಮೊಗ್ಗ
1: ವೆರಿ ಗುಡ್ ಮಾರ್ನಿಂಗ್ ಸರ್ ತಿಂಡಿ ಆಯ್ತಾ
2: ಆಯ್ತು ಮೇಡಮ್ ತಿಂಡಿ ಆಯ್ತು ಇವತ್ತು ಹೊರಗಡೆ ತಿಂದೆ ಆರಾಧನಾ ಹಾಸ್ಪಿಟಲ್ ಅವರು ಬೆಳಗ್ಗೆನೆ ರನ್ನಿಂಗ್ ಇದನ್ನ ಇಟ್ಟಿದ್ರು ಅಲ್ಲಿ ಹೋಗಿ ಅಲ್ಲೇ ಜಾಯಿನ್ ರನ್ನಿಂಗ್ ಮಾಡಿ 5 ಕಿಲೋಮೀಟರ್ ಅಲ್ಲೇ ನಾಷ್ಟಾ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ಕೊಂಡ್ ಬಂದ್ವಿ ಖುಷಿ ಅನ್ನಿಸ್ತು ಎಲ್ಲ ಮಕ್ಕಳಿಂದ ಹಿಡಿದು ಏಜಾದವ್ರ ತನಕ ಎಲ್ಲ ಒಂದ್ ಕಡೆ ಸೇರಿದ್ವಿ
1: ಎಲ್ಲರ
2: ಜೊತೆಗಾದ್ರೆ ಮಾಡ್ತೀವಿ ಹಾಗೆ
1: ನಿಜ ನಿಜ ಸಿಕ್ಕಿರುವಂತ ಚಾನ್ಸ್ ನ ಮಿಸ್ ಮಾಡ್ಕೋಬಾರ್ದಲ್ವಾ
2: ಹೌದು ವಾರ್ಮ್ ಅಪ್ ಡ್ಯಾನ್ಸ್ ಎಲ್ಲ ಇತ್ತು ಖುಷಿ ಆಯ್ತು ಮೇಡಮ್ ಇವತ್ತು ಅದೇ ಜೋಡಿ ಹಾಡು ಹೇಳ್ಬೇಕಲ್ಲ
1: ಹೌದು ಬಟ್ ವಿಷಯ ಏನ್ ಗೊತ್ತಾ ನಾನ್ ಕೊಡೋ ಜೋಡಿಗಳ ಹಾಡನ್ನ ನೀವ್ ಹಾಡ್ಬೇಕು
2: ಹಳೇದ್ ಯಾವ್ದಾದ್ರು ಕೊಟ್ರೆ ಹೇಳ್ತೀನಿ ಹೊಸ ಕೊಟ್ರೆ
1: ಓ ಅದ್ರಲ್ಲೂ ಕಂಡೀಷನ್ ಅಪ್ಲೇನಾ ಏನಿಲ್ಲ ನಾನು ನಿಮಗೆ ಫೇಮಸ್ ಜೋಡಿಯನ್ನೇ ಕೊಡ್ತಾ ಇದ್ದೀನಿ ಓಕೆನಾ
2: ಆಯ್ತು ಮೇಡಮ್
1: ವಿಷ್ಣುವರ್ಧನ್ ಅವರು ಹಾಗೆ ಸುಹಾಸಿನಿ ಅವರು
2: ಆಯ್ತು ಮೇಡಮ್ ಹೇಳೋಣ ಹಂಗಾದ್ರೆ
1: ಹಾಡಿ
2: ಅವ್ರ ಇಬ್ರು ಇರ್ಲೇಬೇಕು ಅಂತೇನಿಲ್ಲ ಅಲ್ಲ ಒಟ್ಟ ಪಿಕ್ಚರಿನ ಹಾಡಬೇಕ
1: ಅವ್ರಿಬ್ರು ಇರೋ ಹಾಡು ಹಾಡಿದ್ರೆ ಚೆನ್ನಾಗಿರುತ್ತೆ ಎಷ್ಟೊಂದು ಡ್ಯುಯೆಟ್ ಸಾಂಗ್ ಇದೆ ಇವ್ರಿಬ್ರದ್ದು
2: ಹೌದು ಇದೆ ಬಂಧನ ಪಿಕ್ಚರ್ ಇದೆ
1: ಹ್ಮ್ ಹಾಡಿ ಮತ್ತೆ
2: ಅದು ಬಂಧನ ಬೇರೆ ನೆನಪ್ ಬರ್ತಾ ಇದೆ
1: ಯಾವ್ದು ನೆನಪಾಗ್ತಿದೆ
2: ಈ ಬಂಧನ
1: ಜೈ ಜಗದೀಶ್ ಅಲ್ವಾ ಇರೋದು
2: ಅವರು ವಿಷ್ಣುವರ್ಧನ್ ಇದಾರ ಮೇಡಮ್ ಆದ್ರೆ ಹಾಡಲ್ಲಿಲ್ಲ
1: ಬಣ್ಣ ಅಂತ ಒಂದು ಹಾಡಿದೆ
2: ಅದು ವಿಷ್ಣುವರ್ಧನ ಮೇಡಮ್
1: ಸುಹಾಸಿನಿ ಅವರು ಇದಾರೆ ಸರ್
2: ಹೌದು ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಚೆಲುವಿನ ಬಣ್ಣ ನಿನಕ್ಕರೆ ಉಸಿರು ಉಲ್ಲಾಸದ ಹಸಿರು ನುರಾಸೆಯ ಚಿಲುಮೆಯ ಬಣ್ಣ ಬಣ್ಣ ಬಣ್ಣ ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಚೆಲುವಿನ ಬಣ್ಣ ಇಷ್ಟ ನೆನಪು ಬರ್ತಾ ಇದೆ ಮೇಡಮ್
1: ಏ ಆದ್ರೂ ಸೂಪರ್ ಸರ್ ಕ್ಲೂ ಕೊಟ್ಟಷ್ಟು ಚೆನ್ನಾಗಿ ಹಾಡಿದ್ರಿ
2: ಮೇಡಮ್ ಇನ್ಸ್ ಕೊಟ್ರಿ ಥ್ಯಾಂಕ್ಸ್ ಇದು ನಿಜವಾದ ಎಕ್ಸಾಮ್ ಅಂದ್ರೆ
1: ಹೌದಲ್ಲ
2: ಹೌದು ಮೇಡಮ್ ಇದು ಇದ್ರೆ ಈ ತರನೇ ಇರ್ಬೇಕು ಚಂದ
1: ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್
2: ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್
1: ಯು ಎಸ್ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಸರಿಯಾದ ಗೀತೆಯನ್ನು ಕೂಡ ಹಾಡಿದ್ರು ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ ಹಲೋ
3: ಹಲೋ ನಮಸ್ತೆ ಮೇಡಮ್ ಶುಭೋದಯ
1: ನಮಸ್ತೆ ಶುಭೋದಯ
3: ತಿಂಡಿ ಆಯ್ತಾ ಮೇಡಮ್
1: ತಿಂಡಿ ಆಯ್ತು ಮೇಡಮ್ ನಾನಂತೂ ಬಿಸಿ ಬಿಸಿ ದೋಸೆ ತಿನ್ಕೊಂಡ್ ಬಂದೆ ನೀವು
3: ನಾವು ಅದೇ ತಗೊಂಡ್ ಬಂದಿದ್ದೀವಿ ಮೇಡಮ್
1: ನಿಮ್ದು ದೋಸೆನಾ
3: ಹೌದು
1: ಏ ಸೂಪರ್ ಸೊ ದೋಸೆ ತಿಂದಿದ್ದಾಯ್ತಾ ಅಥವಾ ತಿನ್ಬೇಕಾ
3: ಇಲ್ಲ ಇಲ್ಲ ಇಲ್ಲ ತಿನ್ಬೇಕಿನ್ನ
1: ತಿನ್ಬೇಕು ಓಕೆ ಉಮಾ ಮ್ಯಾಮ್ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ
3: ಗೊತ್ತಾಯ್ತು ಮೇಡಮ್ ಗೊತ್ತಾಯ್ತು
1: ಸೊ ನಾನಂತೂ ಸೂಪರ್ ಜೋಡಿ ಕೊಡೋದಕ್ಕೆ ರೆಡಿ ಇದೀನಿ ನೀವು ಹಾಡೋದು ರೆಡಿನಾ ಪ್ರಯತ್ನ ಪಡುವ ಓಕೆ ನಿಮ್ಗೆ ಸಿಗ್ತಾ ಇರುವಂತಹ ಜೋಡಿ ಅಂಬರೀಶ್ ಅವರು ಹಾಗೆ ಅಂಬಿಕಾ ಅವರು
3: ಅಂಬಿಕಾ
1: ತುಂಬಾ ಹಾಡಿದೆ
3: ಜ್ಞಾಪಕ ಬರ್ಬೇಕಲ್ಲ
1: ಹೌದೌದು
3: ಚಳಿ ಚಳಿ ತಾಳೆ ಚಳಿಯ ಓಹೋ ಗೆಳೆಯನು ಬಾರೆಯ ನೀ ಸನಿಹ ಓಹೋ ಓಹೋ
1: ಅಷ್ಟೇನಾ
3: ಮುಂದಕ್ಕೆ ರಿಲೀಸ್ ಬರ್ತಾ ಇಲ್ಲ
1: ಈಗ

0: ಅಂಬರೀಷ್ ಅವರು ಅಂಬಿಕಾ ಅವರು ಅಂತ ಕಣ್ ಮುಂದೆ ಬಂದ ತಕ್ಷಣ ಮೊದಲು ನೆನಪಾಗೋ ಗೀತೆನೆ ಇದಲ್ವಾ?
1: ಅದೇ ಹಾಡು. ಹೌದು ಹೌದು ಮೇಡಮ್, ಹೌದು.
0: ಸೂಪರ್ ಸೂಪರ್, ಒಳ್ಳೆ ಪ್ರಯತ್ನ ಮಾಡ್ರಿ, ವಿಥೌಟ್ ಕ್ಲೂ ಹಾಡನ್ನ ಹಾಡಿದ್ರಿ.
1: ಥ್ಯಾಂಕ್ ಯು ಮೇಡಮ್,
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಎಸ್, ಉಮಾ ಮ್ಯಾಮ್ ಕರೆ ಮಾಡಿ ಚೆನ್ನಾಗಿ ಗೀತೆಯನ್ನು ಕೂಡ ಹಾಡಿದ್ರು. ಅಂಡ್ ಅಂಬರೀಷ್ ಅವರು ಅಂಬಿಕಾ ಅವರು ಸೂಪರ್ ಹಿಟ್ ಜೋಡಿ ಕೂಡ, ಹೌದು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ, ನಾನು ಕೊಡುವಂತಹ ಜೋಡಿಯ ಗೀತೆ ಯಾವ ಹಾಡ್ತಾರೆ ಕೇಳುವ. ಹಲೋ,
2: ಹಲೋ, ನಮಸ್ತೆ ಅರ್ಪಿತಾ.
0: ನಮಸ್ತೆ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀರಾ?
0: ನಾನು ಕೂಡ ಸೂಪರ್ ಆಗಿದ್ದೀನಿ. ಏನ್ ಟಿಫನ್ ಇವತ್ತು?
2: ಇವತ್ತು ಚಪಾತಿ.
0: ಚಪಾತಿ, ಚಪಾತಿ ಜೊತೆ?
2: ಚಪಾತಿ ಜೊತೆ
0: ನೀವೇ ಅಲ್ವಾ ಮಾಡಿದ್ದು?
2: ಅಲ್ಲ, ಅದೇ ಬದನೆ ಮುಳಗಾಗಿ ಆಲೂಗಡ್ಡೆ ಪಲ್ಯ.
0: ಓಕೆ, ತರಕಾರಿ ಪಲ್ಯ.
2: ಹಾ, ತರಕಾರಿ ಪಲ್ಯ.
0: ಓಕೆ, ಸೊ ವೀಣಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಾ, ಗೊತ್ತಾಯ್ತಪ್ಪ, ಹೇಳಿ.
0: ಸೊ ಜೋಡಿ ನಂದು, ಗೀತೆ ನಿಮ್ದು.
2: ನೋಡ್ಬೇಕೀಗ
0: ನಿಮ್ಗೆ ಕೊಡ್ತಾ ಇರುವಂತಹ ಒನ್ ಆಫ್ ದ ಸೂಪರ್ ಹಿಟ್ ಜೋಡಿ ಯಾವ್ದು ಗೊತ್ತಾ? ರವಿಚಂದ್ರನ್ ಅವರು ಹಾಗೆ ಜೂಹಿ ಚಾವ್ಲಾ ಅವರು.
2: ಅಯ್ಯೋ, ರವಿಚಂದ್ರನ್, ಜೂಹಿ ಚಾವ್ಲಾ.
0: ಎಸ್,
2: ಚಲುವೆ ಒಂದು ಕೇಳ್ತೀನಿ ಅವ್ರದೇನ?
0: ಹಾ, ಆಡಿ, ಅವ್ರದೇನೆ ಅದು.
2: ಚಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯಾ, ಮನಸ್ಸು ಹೃದಯ ಕೊಡ್ತೀಯ, ನಿಜವಾದ
0: ಗಂಡೆಯ
2: ಮನದೀನ ಆಸೆ ಹೇಳಲೇನು, ಮುತ್ತಂತ ಹೆಣ್ಣು ನೀನು, ನಿನ್ನೇನೋ ನೀನು, ಜೋಡಿ ಅಲ್ಲವೇನು, ಚಲುವ ಒಂದು ಕೇಳ್ತೀನಿ, ಇಲ್ಲ ಅಂದೆ ಹೇಳ್ತೀಯ, ನಾ ಹೇಳೋ ಕೆಲ್ಸ ಮಾಡ್ತೀನಿ. ಆಹಾ, ಏನು ಇದೆಪ್ಪ, ನಾನು ಹೇಳೋ ಕೆಲಸ ಮಾಡ್ತೀಯ.
0: ಸೂಪರ್. ಹೌದು, ಎಂತ ಗೊತ್ತಾ, ನಮ್ಮ ರವಿಚಂದ್ರನ್ ಅವರು ಹಾಗೆ ಜೂಹಿ ಚಾವ್ಲಾ ಅವರು ಸಖತ್ತು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ, ಹಾಗೆ ಒಳ್ಳೊಳ್ಳೆ ಹಿಟ್ ಸಾಂಗ್ ಗಳು ಕೂಡ ಕೊಟ್ಟಿದ್ದಾರೆ. ಶಾಂತಿ ಕ್ರಾಂತಿಯಲ್ಲಿ ಕೂಡ ಅವ್ರದೇ ಕಿಂದರ ಜೋಗಿ, ಅವ್ರದ್ದು ಕೂಡ ಹಿಟ್ ಸೇಮ್.
2: ಅದು ಅಂದ್ರೆ ರವಿಚಂದ್ರನ್ ಅವ್ರದ್ದು ಅಂತ ಗೊತ್ತಾಗುತ್ತೆ, ಬಟ್ ಅದು ಹೀರೋಯಿನ್ಸ್ ಗಳು ಅದೆಲ್ಲ ಚೇಂಜ್ ಆಗ್ತಿರ್ತಾರಲ್ವಾ, ನನಗೆ ಅಷ್ಟು ಸ್ವಲ್ಪ ಕನ್ಫ್ಯೂಸ್.
0: ಇಲ್ಲ, ಬಟ್ ನೀವು ಸರಿಯಾಗಿ ಹೇಳಿದ್ರಿ, ಪ್ರೇಮಲೋಕ ಸಿನಿಮಾದ ಗೀತೆಯನ್ನ ಹಾಡಿದ್ರಿ, ಅದ್ರಲ್ಲಿ ಇಬ್ರು ಕೂಡ ಒಟ್ಟಿಗೆ ಅಭಿನಯಿಸಿದ್ದಾರೆ.
2: ಓಕೆನಪ್ಪ, ಥ್ಯಾಂಕ್ ಯು.
0: ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ರಿ.
2: 100% ಇಲ್ಲ, ಹಂಗಾರೆ ಮಾರ್ಕ್ ಸ್ವಲ್ಪ ಕಡಿಮೆ.
0: ಸ್ವಲ್ಪ ಕಡಿಮೆ, ಯಾಕಂದ್ರೆ ಲಿರಿಕ್ಸ್ ಸ್ವಲ್ಪ ತಪ್ಪಾಗಿದ್ರಿಂದ, ಬಟ್ ಆದ್ರೂ 80% ಕೊಡ್ತೀನಿ ಮೇಡಮ್, ಎಂಜಾಯ್ ಮಾಡಿ.
2: ಥ್ಯಾಂಕ್ ಯು
0: ಸೋ ಮಚ್. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಕರೆ ಮಾಡ್ತೀಯಾರು ಕೇಳೋಣ. ಹಲೋ, ಹಲೋ. ಓಕೆ, ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಅರ್ಪಿತಾ,
0: ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ. ಇಲ್ಲ, ನಾವೊಂದು ಫಂಕ್ಷನ್ ಹೋಗ್ತಾ ಇದ್ವಿ.
0: ಫಂಕ್ಷನ್ ಹೋಗ್ತಾ ಇರೋ ಕೂಡ ಕಾಲ್ ಮಾಡಿದಿರಲ್ಲ,
3: ಮತ್ತೆ ಎಫ್ಎಂ ಬಿಡಂಗಿಲ್ಲ.
0: ಅದೇ ಅದೇ, ಬಿಡಂಗಿಲ್ಲ ಬಿಡಿ. ತಿಂಡಿ ತಿಂದ್ರೋ ಇಲ್ವೋ ಮೇಡಮ್? ನಿಮ್ಮ ಧ್ವನಿ ತುಂಬಾ ಏರುಪೇರು ಆಗ್ತಿದೆಯಲ್ಲ. ಹಲೋ, ಓಕೆ. ನಾನು ಅದಕ್ಕೆ ಯಾವಾಗ್ಲೂ ಹೇಳೋದು, ಕರೆ ಮಾಡುವಾಗ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ ಅಂತ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
4: ಹಲೋ,
0: ನಮಸ್ತೆ
4: ಅರ್ಪಿತಾ, ನಾನು ಕೋಲಾರದಿಂದ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು.
0: ಓಕೆ ಆಶಾ ಮೇಡಮ್, ಹೇಗಿದ್ದೀರಾ?
4: ತುಂಬಾ ಚೆನ್ನಾಗಿ. ನಿಮ್ಮೆಲ್ಲರ ನೀವ್ ಎಷ್ಟ್ ಚೆನ್ನಾಗಿ ನಮ್ಗೆ ಪ್ರೇ ಮಾಡಿದ್ರಮ್ಮ, ನಿಮ್ ಹಾರೈಕೆ ನನ್ ಕಣ್ಣಿನ ಮೇಲೆ ಬಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.
0: ಓಹೋ, ಸೂಪರ್.
4: ನಾಳೆ 9th ತಾರೀಕು ಫ್ಲೆಕ್ಸ್ ಕೊಡ್ತಾರೆ. ನಾನೀಗ ಅರ್ಪಿತಾಗ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ದೇವ್ರ ಮುಂದೆ ದೇವ್ ಪೂಜೆ ಮಾಡ್ಬೇಕು ಎಲ್ಲ ಅಲ್ಲಿ ಮಾಡಿಟ್ಟಿದ್ದೀನಿ. ಅರ್ಪಿತಾ ನಂಗೊಂದು ಕಾಲ್ ಕೊಡ್ಬಾರ್ದ? ಖುಷಿಯಾಗಿ ಮಾಡ್ತೀನಿ, ಇನ್ಮೇಲೆ ದಿನ ಪಾರ್ಟಿಸಿಪೇಟ್ ಮಾಡ್ತೀನಿ ಕಣ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ನಿಮ್ಮ ಅಭಿಮಾನಕ್ಕೆ ನಮ್ಮ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.
4: ನಿನ್ನೆ ತಮ್ಮನ್ ಇವ್ರೆ ಶ್ರೀಧರ್ ತಮ್ಮಂಗೆ ಮೆಸೇಜ್ ಕಳ್ಸಿದ್ದೆ, ಸಹೋದರಿಯರ್ಗೆ ಎಲ್ರಿಗೂ ಹೇಳಪ್ಪ ನಾನು ಈಗ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ಅಟೆಂಡ್ ಮಾಡ್ತೀನಿ, ಮತ್ತೆ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ.
0: ಆಮೇಲೆ
4: ಸರಿ ಅನ್ಬಿಟ್ಟು ಇವತ್ತು ಅವ್ರಿಗೆ ಹೇಳಿದ್ದಾರೆ ಅನ್ಸುತ್ತೆ ನಿಮ್ಗೆಲ್ಲ.
0: ಏನ್ ಗೊತ್ತಾ, ಎಲ್ರೂ ಕರೆ ಮಾಡ್ತಿರ್ತಾರೆ, ಒಬ್ರಾದ್ಮೇಲೆ ಒಬ್ರು ಕರೆನ ಸ್ವೀಕರಿಸ್ತೀವಿ, ಅವ್ರ ಕರೆನೇ ಸ್ವೀಕರಿಸ್ಬೇಕು, ಇವ್ರ ಕರೆನೇ ಸ್ವೀಕರಿಸ್ಬೇಕು ಅಂತೆಲ್ಲ, ಎಲ್ಲಾ ಕೇಳಿದ್ರು ನಮಗೆ ಸಮಾನ.
4: ಅದ್ಸರಿ ಕಣ, ಆದ್ರೆ ನಂಗೆ 10 ಕಾಲ್ ಒಳಗ್ ಕೊಟ್ಬಿಡಪ್ಪ, ಯಾಕಂದ್ರೆ ಆಮೇಲೆ ಬಿಸ್ಲಾಗ್ ಬಿಡುತ್ತೆ ಅಲ್ವಾ.
0: ಕಂಡೀಷನ್ಸ್ ಎಲ್ಲರದು ಒಬ್ಬೊಬ್ರದ್ದು ಒಂದೊಂದ್ ರೀತಿ ಕಂಡೀಷನ್ಸ್ ನೋಡಿ.
4: ಅಭಿಮಾನ ಆವಲ್ವಾ ನಾವು, ನಿಮ್ಗೆ ಅಭಿಮಾನ ಅಲ್ವಾ ನಮ್ದು?
0: ಖಂಡಿತ ಖಂಡಿತ.

0: ಕೇಳಿದ ನಿಮ್ಮ ಅಭಿಮಾನಕ್ಕೆ ನಮ್ಮಿಂದ ಧನ್ಯವಾದಗಳು.
1: ನಾನು ಅಷ್ಟೇ ಕಣ, ನಿಮ್ಮ ಒಂದು ವೆಲ್ ವಿಶಸ್ ಗೆ ನಿಮ್ಗೆ ನಿಮ್ಮೆಲ್ಲರೂ ಸಂಸಾರ ನಮ್ ಸಂಸಾರದಂಗೆ ನಿಮ್ ಸಂಸಾರಗಳು ಚೆನ್ನಾಗಿತ್ತು. ಅದ್ರಲ್ಲಿ ಸುಖ ಶಾಂತಿ ಸಂತೋಷ ನೆಮ್ಮದಿ ಯಾವಾಗ್ಲೂ ನಲಿ ನಲಿ ದಾಟ್ತಿರ್ಲಿ ಕಣ. ಎಲ್ಲಾ ಸಹೋದರಿಯರ್ಗೂ, ಆದ್ಯ ಸಹೋದರಿಯ ಸಹೋದರನ್ಗೆ, ನಮ್ಮ ಮನೆ ಸಂಸಾರ ಹೇಗೋ ನಿಮ್ಮ ಮನೆ ಸಂಸಾರದಲ್ಲೋ ಸುಖ ಶಾಂತಿ ಸಂತೋಷ ನೆಮ್ಮದಿ ಎಲ್ಲಾ ಹಾರೈಕೆಗಳು.
0: ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಜೋಡಿಯನ್ನ ಹೆಸರು ಕೊಡ್ತೀನಿ, ನೀವು ಹಾಡು ಹೇಳ್ಬೇಕಾಯ್ತಾ?
1: ಹೇಳಪ್ಪ ಹೇಳಪ್ಪ, ಯಾವ್ದು ಅಂತ?
0: ಸೊ ನಿಮಗೆ ನಾನು ಕೊಡುವಂತಹ ಜೋಡಿ ಅನಂತ್ ನಾಗ್ ಅವರು, ಹಾಗೆ ಲಕ್ಷ್ಮಿ ಅವರು.
1: ಅಯ್ಯೋ, ಅದ್ರ ರಾಜ್ಕುಮಾರ್ ಭಾರತಿ ಕೊಡ.
0: ಇಲ್ಲ ಇಲ್ಲ, ರಾಜ್ಕುಮಾರ್ ಭಾರತಿ ಆಲ್ರೆಡಿ ಕೊಟ್ಟಾಯ್ತು.
1: ಹೌದಾ? ಅಯ್ಯೋ, ಅನಂತ್ ನಾಗ್ ಲಕ್ಷ್ಮಿನಾ?
0: ಹೌದು.
1: ಹೇಳ. ಬಯಸದೆ ಬಳಿ ಬಂದೆ.
0: ಓ ಹೇಳಿ. ಹೌದಾಡಿ.
1: ಬಯಸದೆ ಬಳಿ ಬಂದೆ, ಸರಸದೆ ತಳಿ ನಿಂತೆ, ಒಂದ ಒಂದಾಗಿ ಜೊತೆಗೂಡಿ ಬರೆ. ನಂಗ್ ಹಾಡ್ ಬರಲ್ಲ ಕಣ, ಬೇರೆ ಕೊಡೋ ಚಿನ್ನ. ಹೋಗ್ಲಿ
0: ಹೋಗ್ಲಿ, ಮತ್ತೊಂದ್ ಯಾವ್ದಾರು ಗೀತೆಯನ್ನ ಹಾಡಿ.
1: ಯಾವ್ದಾಗ್ಲಿ,
0: ಯಾವ್ದಾದ್ರು.
1: ರಾಜ್ಕುಮಾರ್ ಬರ್ತಿದ್ದೆ ಅಲ್ಲ.
0: ರಾಜ್ಕುಮಾರ್ ಹಾಡಿ.
1: ಹೇಳ್ತೀನಿ ನಿನ್ನ.

0: ಆಗಿದೆ ಅರ್ಪಿತಾ, ನೀನ್ ನನ್ನ ಮರ್ತಿಲ್ಲ ಕಣೋ, ತುಂಬಾ ಸಂತೋಷ.
1: ಥ್ಯಾಂಕ್ ಯು, ಥ್ಯಾಂಕ್ ಯು
0: ಅಭಿಮಾನ್, ಇದು ಕಣ ಅಭಿಮಾನ, ತುಂಬಾ ಸಂತೋಷ ಆಯ್ತು, ನನ್ಗೂ ಖುಷಿ ಆಯ್ತು, ನೀವು ಎಲ್ರು ಖುಷಿ ಖುಷಿಯಾಗಿರಿ ಅಂತ ದಿನ ಪಾರ್ಟಿಸಿಪೇಟ್ ಮಾಡ್ತೀನಿ ಕಣ.
1: ಆಯ್ತಾಯ್ತು, ಪ್ರತಿನಿತ್ಯ ಕಾಲ್ ಮಾಡಿ ಮಾತಾಡ್ತೀವಿ. ಧನ್ಯವಾದಗಳು ಈಗ ಕರೆ ಮಾಡಿದಕ್ಕೆ.
0: ಸಂತೋಷ ಕಣ, ಸಂತೋಷ ಕಣ, ತುಂಬಾ ಸಂತೋಷ.
1: ಎಸ್, ಸೊ ಆಶಾ ಪ್ರಕಾಶ್ ಅವ್ರು ಕರೆ ಮಾಡಿದ್ರು, ಹಾಗೆ ನಾನು ಅವರಿಗೆ ಅನಂತ್ ನಾಗ್ ಅವ್ರದ್ದು ಲಕ್ಷ್ಮಿ ಅವ್ರದ್ದು ಜೋಡಿ ಹೆಸರನ್ನ ಕೊಟ್ಟೆ. ಬಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು, ಅಂದ್ರೆ ಒಂದು ಸಾಂಗ್ ಹೇಳಿದ್ರು ಬಯಸದೆ ಬಳಿ ಬಂದೆ ಅಂತ. ಆದ್ರೆ ಆ ಸಾಂಗ್ ಅಲ್ಲಿ ಅನಂತ್ ನಾಗ್ ಅವ್ರು ಇಲ್ಲ, ಬರೀ ಲಕ್ಷ್ಮಿ ಅವ್ರು ಮಾತ್ರ ಇರೋದು, ಜೊತೆಗೆ ಜೈ ಜಗದೀಶ್ವರ್ ಇದ್ದಾರೆ. ಸೊ ನೆಕ್ಸ್ಟ್ ಕಾಲರ್ ಯಾರು ಕಾಲ್ ಮಾಡ್ತೀರಾ ಅವರಿಗೆ ಅನಂತ್ ನಾಗ್ ಹಾಗೆ ಲಕ್ಷ್ಮಿ ಅವರ ಜೋಡಿಯನ್ನ ಕೊಡ್ತೀನಿ, ನೀವು ಕೂಡ ಹಾಡನ್ನ ಹಾಡಬಹುದು. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ, ಹಲೋ, ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಕೇಳಿಸ್ತಾ ಇದೆಯಾ? ಓಕೆ, ಸೊ ಇವತ್ತು ಮೇ ಬಿ ವೆದರ್ ಸ್ವಲ್ಪ ಈ ರೀತಿ ಇರೋದಕ್ಕೆ, ಅಂದರೆ ಮೋಡ ಕವಿದ ವಾತಾವರಣ ಇರೋದಕ್ಕೆ ನೆಟ್ವರ್ಕ್ ಕೂಡ ಇಶ್ಯೂ ಆಗ್ತಾ ಇರಬೇಕು, ಗೊತ್ತಿಲ್ಲ. ಸೊ ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಮಧುರ ಗಾನ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
8: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
9: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
10: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
11: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ ರೆಡಿ ಆಗ್ತಾ ಇದೆ.
11: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಮಧುರ ಗಾನ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ಒಂದಿಷ್ಟು ಜೋಡಿಗಳನ್ನ ಹೇಳ್ತೀನಿ. ಆ ಜೋಡಿಗಳು ಅಭಿನಯಿಸಿರುವಂತಹ ಗೀತೆಯನ್ನ ನೀವು ಹಾಡಬೇಕು. ಸೊ ನೀವು ಈಗ ತಾನೇ ಟ್ಯೂನ್ ಮಾಡಿದೀರಾ, ಕರೆ ಮಾಡಬೇಕು, ಯಾವ ಸಂಖ್ಯೆಗೆ ಕರೆ ಮಾಡಬೇಕು ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಸಂಖ್ಯೆನ ಹೇಳ್ತೀನಿ. ನಮ್ಮ ಸಂಖ್ಯೆ 9606961779. ಈ ಸಂಖ್ಯೆಗೆ ಕರೆ ಮಾಡಿ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಮಾತಾಡೋಣ, ಸರಿನಾ? ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರ ಕೇಳುವ?
14: ಹಲೋ, ಗಂಗಾತಿಯಿಂದ ಮೇಡಮ್ ಸುಧಾ ಮಾತಾಡ್ತಾ ಇದ್ದೀನಿ.
6: ನಮಸ್ತೆ ಸುಧಾ ಮ್ಯಾಮ್, ಹೇಗಿದ್ದೀರಾ?
14: ನಮಸ್ತೆ ಮೇಡಮ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರ?
6: ನಾನು ಕೂಡ ಸೂಪರ್ ಆಗಿದ್ದೀನಿ.
14: ಹಾ ಮೇಡಮ್, ಹೇಳ್ರಿ.
6: ತಿಂಡಿ ಆಯ್ತಾ ಮೇಡಮ್?
14: ಆಯ್ತು ನೋಡ್ರಿ, ಉಪ್ಪಿಟ್ಟು ಮಾಡಿದ್ದೆ.
6: ಉಪ್ಪಿಟ್ಟು ಮಾಡಿದ್ರಿ? ಸಂಡೇ ಸ್ಪೆಷಲ್ ಉಪ್ಪಿಟ್ಟ ಇವತ್ತು?
14: ಹೌದೌದ್ರಿ ಮೇಡಮ್.
6: ಸುಧಾ ಮ್ಯಾಮ್, ಬೆಳಗಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
14: ಗೊತ್ತಾಗಿದೆ ಮೇಡಮ್.
6: ಸೊ ನಿಮಗೆ ನಾನು ಅನಂತ್ ನಾಗ್ ಅವರು ಲಕ್ಷ್ಮಿ ಅವರ ಜೋಡಿಯನ್ನ ಕೊಡ್ತಾ ಇದ್ದೀನಿ. ಯಾವ ಗೀತೆ ಹಾಡ್ತೀರಾ?
14: ಈ ಬಿಂಕ ಬಿಡು ಬಿಡು ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು ನಾನಲ್ಲೇ ನಿಲ್ಲುವೆನು, ನನ್ನ ತುಂಬ ನೀನೇ ತುಂಬಿಕೊಂಡ.

0: ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನು ಕೊಡು ಕೊಡು ನಾನಲ್ಲೇ ನಿಲ್ಲುವೆನು. ಥ್ಯಾಂಕ್ ಯು ಮೇಡಮ್.
1: ಸೂಪರ್, ಚಂದನದ ಗೊಂಬೆ ಸಿನಿಮಾದ ಗೀತೆಯನ್ನ ಹಾಡಿದ್ರಿ, ಖುಷಿ ಆಯ್ತು. ಸೊ ಅನಂತ್ ನಾಗ್ ಸರ್ ಹಾಗೆ ಲಕ್ಷ್ಮೀ ಮೇಡಮ್ ಅವ್ರ ಜೋಡಿ ಸೂಪರ್ ಅಲ್ವಾ? ಇಬ್ರು ಕೂಡ ಒಂದಕ್ಕಿಂತ ಒಂದು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ, ಹಾಗೆ ಹಾಡುಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸುಧಾಮಾ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ಹೇಗಿದ್ದೀರಾ?
1: ನಾನ್ ಸೂಪರ್ ಆಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
2: ನಾನ್ ಕೂಡ ಫೈನ್.
1: ತಿಂಡಿ?
2: ತಿಂಡಿ ಇವತ್ತು ತರಕಾರಿ ಉಪ್ಪಿಟ್ಟು.
1: ತರಕಾರಿ ಉಪ್ಪಿಟ್ಟು, ನಿಮ್ಗೆ ಗೊತ್ತಾ ಲಾಸ್ಟ್ ಕಲರ್ ಕೂಡ ಉಪ್ಪಿಟ್ಟೆ.
2: ಭಾನುವಾರ ಅಲ್ವಾ, ಬೇಗ ಯಾವ ಲೇಟ್ ಆಗಿ ಎದ್ಬಿಡೋದು, ಬೇಗ ಯಾವ್ದಾಗುತ್ತೋ ಅದನ್ನ
1: ಮಾಡ್ಬಿಡೋದು. ಏನೇಳಿ
2: ನೀವು?
1: ದೋಸೆ ತಿನ್ಕೊಂಡು ಬಂದೆ.
2: ಓಕೆ ಓಕೆ
1: ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು?
2: ಗೊತ್ತಾಗಿದೆ, ನೀವ್ ಹೇಳ್ತೀರ ಒಂದ್ ಜೋಡಿ, ಆ ನಟ ನಟಿಯರ ಜೋಡಿ, ಆ ಚಿತ್ರಗಳ ಹಾಡನ್ನು
1: ನೀವು ಹಾಡ್ಬೇಕು. ಓಕೆ, ನಿಮಗೆ ನಾನು ನೀಡ್ತಾ ಇರುವಂತಹ ಜೋಡಿ ಯಾರು ಗೊತ್ತಾ? ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಗೆ ಭವ್ಯ ಅವರು.
2: ಭವ್ಯ ಸಾಂಗ್ಲಿಯಾನ. ಕಾಂಚನ
1: ಟು ಟು ಟು ಟು ಟು ಟು ಟು ನಿನ್ನ ಜೊತೆನಾ ಟು ಟು
2: ಹೇಳ್ತಿದ್ದಾಳ್ರಿ,
1: ಹಾಡ್ರಿ.
2: ಪ್ರಾರಂಭ ನೀವು ಹಾಕ್ಕೊಟ್ಟಿದ್ದೀರಾ, ಈಗ ನಾನು ಹೇಳ್ತೀನಿ
1: ಹಾಡಿ.
2: ಕಾಂಚನ ಕೋಪವೇ ಪ್ರೇಮದ ಬಿಂಬ ನೀನಾದರೇನ, ನಿನ್ನ ಮರುಬಿಂಬವೇ ಟು ಟು ಟು ಟು ಟು ಟು ಟು ನಿನ್ನ ಜೊತೆ ನಾ ಟು ಟು ಟು ಟು ಹಾನಿ ಮೇಲೆ ಒಂಟೆ ಮೇಲೆ ಆಮೇಲೆ
1: ಹಾಡಿ ಹಾಡ್ತೀನಿ ಅಂದ್ರಲ್ಲ
2: ಅಷ್ಟೇ ಬರೋದ್ ನನಗೆ.
1: ಓಕೆ, ಪರವಾಗಿಲ್ಲ, ಅವರಿಬ್ರು ಜೋಡಿ ಕೂಡ ಚೆನ್ನಾಗಿದೆ ಅಲ್ವಾ?
2: ಹೌದು ಹೌದು.
1: ಸೂಪರ್, ಸೊ ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್, ಶಾಂತಿನಿ ಮ್ಯಾಮ್ ಕರೆ ಮಾಡಿ ಒಳ್ಳೆ ಗೀತೆಯನ್ನ ಹಾಡಿದ್ರು, ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಏನಿಂದ ಕರೆ ಮಾಡ್ತೀರಿ ಕೇಳುವ. ಹಲೋ, ಹಲೋ. ಓಕೆ, ಮತ್ತೊಂದು ಕರೆ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀರಾ?
1: ಆಯ್ತಾ ಸರ್ ತಿಂಡಿ?
3: ತಿಂಡಿ ಮೇಡಮ್, ತಿಂಡಿ ಮಾಡಿಲ್ಲ, ಕಾರ್ಯಕ್ರಮ ಮುಗಿಸೋಣ ಅಂತ ಮಾಡಿದ್ನಿ.
1: ಅಯ್ಯೋ, ಕಾರ್ಯಕ್ರಮ ಮುಗ್ದಾದ್ಮೇಲೆ ತಿಂಡಿನಾ?
3: ಹೌದು ಮೇಡಮ್. ಕಾರ್ಯಕ್ರಮ ಇವತ್ತು ನನಗೆ ಸ್ವಲ್ಪ ಕಬ್ಬಿಣದ ಕಡಲೆ.
1: ಕಬ್ಬಿಣದ ಕಡಲೆನಾ, ಯಾಕೆ ಸರ್?
3: ಅಂದ್ರೆ ನಂಗೆ ಅಷ್ಟು ನೆನಪಾಗಲ್ಲ ಮೇಡಮ್, ಅಷ್ಟು ಬೇಗ ನೆನಪಾಗಲ್ಲ.
1: ನಾನು ಹೆಲ್ಪ್ ಮಾಡ್ತೀನಿ ಆಯ್ತಾ?
3: ಶಕ್ತಿ ಸ್ವಲ್ಪ ಕಡಿಮೆ ನನಗೆ,
1: ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ನಿಮಗೆ ನಾನು ನೀಡ್ತಾ ಇರುವಂತ ಜೋಡಿ ಯಾರು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಮಂಜುಳಾ ಅವರು. ನೆನಪಾಯ್ತಾ ಅದರ ಗೀತೆ?
3: ಗೀತೆ ನೆನಪಾಗ್ತಿಲ್ಲ ಮೇಡಮ್.
1: ಹಾಡಿ ಹಾಡಿ
3: ಗೀತೆ ಹೇಳಿ. ಹಾಡ್ತೀನಿ ಮೇಡಮ್.
1: ಹಾಡಿ
3: ಹೇಳಿ ಮೇಡಮ್. ಗೀತೆ ಯಾವ್ದಂತ
1: ಯಾವ್ದಂತ ಗೊತ್ತಾಗಿಲ್ವಾ?
3: ಗೊತ್ತಾಗಿಲ್ಲ ಮೇಡಮ್.
1: ಜೀವ ಹೂವಾಗಿದೆ,
3: ಜೀವ ಹೂವಾಗಿದೆ, ಜೀವ ಹಾಯಾಗಿದೆ,
1: ಬಾಳು ಹಾಯಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ತುಂಬಾ ಹಾಡುಗಳಿದೆ ಇವರಿಬ್ರದು.
3: ಹೌದು, ನೆನಪಿರಲ್ಲ ಮೇಡಮ್.
1: ಹೌದು, ಯಾಕಪ್ಪ ಅಂದ್ರೆ ಇವ್ರಂತರ ಫೇಮಸ್ ಜೋಡಿಗಳು ಇವರಿಬ್ರು.
3: ಹೌದು, ನಮ್ಗೆ ಫಿಲಂ ನೋಡಲ್ಲ ಮೇಡಮ್, ಹಂಗಾಗಿ ನಂಗೆ ಅನಿಸಿರಲ್ಲ ಅಷ್ಟು.
1: ಆದ್ರೂ ಪರವಾಗಿಲ್ಲ ಸರ್, ನಾನು ಅಟ್ಲೀಸ್ಟ್ ಹೇಳಿದಕ್ಕೆ ಪ್ರಯತ್ನ ಪಟ್ರಿ ಅಲ್ವಾ? ಅದಕ್ಕೆ
3: ತುಂಬಾ ಸಂತೋಷ ಆಯ್ತು ಮೇಡಮ್. ಸಂತೋಷ ಆಯ್ತು,
1: ನನಗೂ ಅಷ್ಟೇ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಮೇಡಮ್.
1: ಓಕೆ, ಎಸ್, ಪ್ರಕಾಶ್ ಸರ್ ಕರೆ ಮಾಡಿದ್ರು, ಅವರು ಪ್ರಯತ್ನವನ್ನು ಕೂಡ ಪಟ್ರು. ಅಂಡ್ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ, ಅವರು ಯಾವ ಗೀತೆಯನ್ನ ಹಾಡ್ತಾರೆ ಕೇಳುವ. ಹಲೋ,
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ
4: ಮೇಡಮ್,
1: ಹೇಗಿದ್ದೀರಾ ಸರ್?
4: ಆರಾಮಿದೆ ಮೇಡಮ್.
1: ಆರಾಮಿದ್ದೀರಾ?
4: ಹೌದು.
1: ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ?
4: ಎಲ್ಲರೂ ಆರಾಮಿದ್ದಾರೆ ಮೇಡಮ್.
1: ಎಲ್ಲರೂ ಆರಾಮಿದ್ದಾರೆ ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಸೊ ನಾನು ನಿಮಗೆ ನೀಡ್ತಾ ಇರುವಂತಹ ಜೋಡಿ ಯಾರು ಗೊತ್ತಾ? ಶಶಿಕುಮಾರ್ ಅವರು ಹಾಗೆ ಮಾಲಶ್ರೀ ಅವರು.
4: ಹಲೋ,
1: ಯಾಕೆ ನಗು?
4: ಮತ್ತೆ ನನ್ ಫೇವ್ರೆಟ್ ಹೇಳ್ಬಿಟ್ಟಿಲ್ಲ, ಅದಕ್ಕೆ ನನಗೊಂಥರ ಫೀಲಿಂಗ್ ಆಯ್ತು, ಒಂಥರ ಖುಷಿ ಆಯ್ತು.
1: ಓಹೋ, ನಿಮ್ ಫೇವ್ರೆಟ್ ಜೋಡಿನಾ ಇವರು?
4: ಹೌದು ಮೇಡಮ್.
1: ಸೂಪರ್, ಹಾಡಿ ಸರ್ ಮತ್ತೆ.
4: ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿ ರಾಜ ನಿನಗೆ ಪಟ್ಟಾಭಿಷೇಕ ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ ನನ್ನಲ್ಲಿ ಮೇ ಮಂತ್ರ ಪುಷ್ಪ ನನ್ನಲ್ಲಿ ಮೇ ಇದು ಈ ಸಂಗ್ರಾಮ್ ರೆಡಿಮೇಡ್ ಕಂಡದ್ದು
1: ರೆಡಿಮೇಡ್ ಕಂಡ ಸಿನಿಮಾದ ಗೀತೆ ಈ ಮೂವಿ ಕೂಡ ಚೆನ್ನಾಗಿದೆ ಅಲ್ವಾ ಸರ್
4: ಹೌದೌದು ಮೇಡಮ್
1: ಓಕೆ ಒಳ್ಳೆ ಗೀತೆನ ಹಾಡಿದ್ರಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ
4: ಓಕೆ ಮೇಡಮ್ ಥ್ಯಾಂಕ್ಸ್
1: ಎಸ್ ಮಹೇಶ್ ಸರ್ ಕರೆ ಮಾಡಿದ್ರು ಅವರು ಕೂಡ ಒಳ್ಳೆ ಗೀತೆನ ಹಾಡಿದ್ರು ಹೌದು ಶಶಿಕುಮಾರ್ ಅವರು ಮಾಲಶ್ರೀ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ ಸೊ ಅವರ ಗೀತೆಗಳು ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ ಹಲೋ
5: ನಮಸ್ಕಾರ ಮೇಡಮ್ ಶುಭೋದಯ
1: ನಮಸ್ತೆ ಶುಭೋದಯ ಹೇಗಿದ್ದೀರಾ ಸರ್
5: ಚೆನ್ನಾಗಿದ್ದೀವಿ ಮೇಡಮ್ ತಾವು ಚೆನ್ನಾಗಿದ್ದೀರಿ
1: ನಾನು ಕೂಡ ಚೆನ್ನಾಗಿದ್ದೀನಿ ಆಯ್ತಾ ತಿಂಡಿ
5: ಆಯ್ತು ಮೇಡಮ್ ದೋಸೆ
1: ದೋಸೆ ಓಕೆ ಸರ್ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ
5: ನೀವೊಂದು ಜೋಡಿಗಳ ಹೆಸರು ಹೇಳ್ತೀರಿ ಜೋಡಿಗಳ ಹಾಡು ಹೇಳ್ಬೇಕಂತ
1: ಹೌದು ಜೋಡಿಗಳ ಹೆಸರನ್ನ ನೀವು ಹೇಳ್ಬೇಕು ಸೊ ನಿಮ್ಗೆ ರವಿಚಂದ್ರನ್ ಅವರು ಹಾಗೆ ಖುಷ್ಬು ಅವರು ಜೋಡಿ ಕೊಡ್ತಾ ಇದ್ದೀನಿ ಅವರ ಗೀತೆಯನ್ನ ನೀವು ಹಾಡ್ಬೇಕು

0: ಬಿಳಿಗಿರಿಯ ಬನದಲ್ಲಿ ಎಡಕಲ ಗುಡ್ಡದ ಮೇಲೆ ನೀ ತಂದ ಕಾಣಿಕೆ ಪ್ರೇಮದ ಕಾಣಿಕೆ ಮನ ಮೆಚ್ಚಿದ ಹುಡುಗಿ ಹುಡುಗಾಟದ ಹುಡುಗಿ ನಗುವ ಹೂ ನಮ್ಮಮ್ಮನ ಸೊಸೆ ಬಂಗಾರದ ಜಿಂಕೆ ಬಲೆ ರಾಜ ಬಲೆ ಬಸವ ಬಲೆ ಜೋಡಿ ಗಿರಿಕೆನ್ನೆ ಆರಂಭಾರುಣರಾಗ ಒಂದಾನೊಂದು ಕಾಲದಲ್ಲಿ ಆರಂಭ.
1: ಸೂಪರ್ ಸರ್. ಸರ್ ಈ ಗೀತೆಯ ವಿಶೇಷತೆ ಏನ್ ಗೊತ್ತಾ? ಸಾಕಷ್ಟು ಸಿನಿಮಾಗಳ ಹೆಸರನ್ನ ಒಳಗೂಡಿ ಈ ಒಂದು ಗೀತೆಯನ್ನ ಮಾಡಿದರೆ ಹಂಸಲೇಖ ಅವರು.
0: ಹೌದು ಮೇಡಮ್.
1: ಸೊ ಈ ಹಾಡನ್ ಕೇಳುವಾಗ ನಮಗೆ ಎಷ್ಟೋ ಸಿನಿಮಾಗಳ ಹೆಸರು ನೆನಪಾಗುತ್ತೆ.
0: ಹೌದು ಮೇಡಮ್, ಪ್ರತಿಯೊಂದು ಶಬ್ದದಲ್ಲೂ ಸಿನಿಮಾ ಹೆಸರುಗಳಿವೆ
1: ನೋಡಿ. ಒಂದಾನೊಂದು ಕಾಲದಲ್ಲಿಂದ ಹಿಡಿದು ಆರಂಭ ಪ್ರೇಮ ಗೀತೆ ಎಲ್ಲವೂ ಕೂಡ ಸಿನಿಮಾ ಹೆಸರುಗಳೇ.
0: ಹೌದು ಮೇಡಮ್.
1: ಸೂಪರ್. ನೀವು ನನ್ ತುಂಬಾ ಖುಷಿ ಆಯ್ತು ಸರ್, ಬಿಕಾಸ್ ಜೋಡಿ ಕೊಟ್ಟ ತಕ್ಷಣ ಒಂದ್ ಎರಡ್ ಲೈನ್ ಹೇಳೋದೇ ಕಷ್ಟ, ಬಟ್ ನೀವೊಂದು ಚರಣ ಕೂಡ ಹಾಡಿದ್ರಿ. ಸೂಪರ್ ಸಿಂಗರ್ ಬಿಡಿ ಸರ್ ನೀವು.
0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀರಿ, ಓಕೆನಾ?
0: ಓಕೆ ಮೇಡಮ್, ಧನ್ಯವಾದ. ಶುಭೋದಯ.
1: ಶುಭೋದಯ ಸರ್. ಎಸ್, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ ಹಲೋ ಹಲೋ, ಯಾರಿದು?
2: ನಮಸ್ತೆ, ವಿಶ್ವಾಸ್ ಅಂತ ಮೇಡಮ್.
1: ವಿಶ್ವಾಸ್ ಸರ್, ಎಲ್ಲಿ ಕಳೆದು ಹೋಗಿದ್ದೀರಾ? ಅಲ್ಲ, ಸಿಕ್ಕಿರುವಾಗ ಮಾತಾಡ್ಬೇಕಲ್ವಾ, ಕಳ್ದೋಗ್ಬಿಟ್ರೆ?
2: ಹಂಗೆ
1: ಇವತ್ ಟಾಪಿಕ್ ಗೊತ್ತಿದ್ಯಾ ಏನಂತ?
2: ನೀವು ಜೋಡಿಗಳ ಹೆಸರು ಕೊಡ್ತೀರಾ ಮೇಡಮ್, ನಾವು ಹಾಡಬೇಕು.
1: ಹೌದು,
2: ಎಷ್ಟು ಮಾಡಿ ಮ್ಯಾಮ್?
1: ಸೊ ನಾನೀಗ ಜೋಡಿ ಕೊಡ್ತೀನಿ, ನೀವ್ ಹಾಡಕ್ ರೆಡಿನಾ? ಕಂಡೀಷನ್ಸ್ ಎಲ್ಲ ಇಲ್ಲ ಸರ್, ನಾನು ಕೊಡೋ ಜೋಡಿಗೆ ನೀವು ಹಾಡ್ಬೇಕು. ಸೊ ನಿಮಗೆ ಯಶ್ ಅವರು, ರಾಧಿಕಾ ಪಂಡಿತ್ ಅವ್ರ ಜೋಡಿ ಕೊಡ್ತಾ ಇದೀನಿ. ಅವರು ಮೂರ್ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ, ನೀವೊಂದು ಹಾಡನ್ನ ಹಾಡ್ಬೇಕು.
2: ಯಾರಂದ್ರೆ ಯಶ್ ಮತ್ತೆ
1: ರಾಧಿಕಾ
2: ಪಂಡಿತ್.
1: ಹಾಡ್ಲಿ ಮತ್ತೆ ಕೊಡಿ.
3: ಹಲೋ
1: ಹಲೋ,
3: ನಾನು ವಿಶ್ವಾಸ್ ಅವ್ರ ಮಗಳು ಶ್ರಾವ್ಯ ಅಂತ.
1: ಶ್ರಾವ್ಯ ಅವ್ರ ಏನ್ ಮಾಡ್ತಿರೋದು?
3: ನಾನೀಗ
1: SSLC. ಓಕೆ, ನಿಮ್ಗೆ ರಾಕಿ ಬಾಯ್ ಯಶ್ ಅವ್ರ ಇಷ್ಟನಾ?
3: ತುಂಬಾ ಇಷ್ಟ.
1: ಈಗ ಯಶ್ ಅವರು ಹಾಗೆ ರಾಧಿಕಾ ಪಂಡಿತ್ ಅವರು ಅಭಿನಯಿಸಿರೋ ಯಾವ್ದಾದ್ರು ಸಿನಿಮಾದ ಒಂದು ಗೀತೆಯನ್ನ ನೀವ್ ಹಾಡ್ಬೇಕೀಗ.
3: ನೆನ್ಪ್ ಮಾಡ್ಕೊಂತೀನಿ ಮೇಡಮ್.
1: ತುಂಬಾ ಇದೆ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಡ್ರಾಮಾ, ಸಂತೋಷ್ ರೈಟ್ ಫಾರ್ವರ್ಡ್, ಮೊಗ್ಗಿನ ಮನಸ್ಸು, ಎಲ್ಲವೂ ಕೂಡ ಇದೆ. ಹಾಡಿ ಹಾಡಿ.
3: ಚಂದ್ರತಿಯ ಪಕ್ಕದಲ್ಲಿ ತುಂಬಾ ಹತ್ತಿರದಿಂದ ಗುರಿಟ್ಟು ಕಾಡುಗೆಯ ಬಿಟ್ಟಿದ್ಲ ಒಂದೊಳ್ಳೆ ಮಾತಾಡುವೇ ನುಡಿಯುವ ಹಾಗೆ ಎತ್ತಿ ಕುಂತು ಮಾತೊಂದು ನಾನಾಡ್ಲ. ಮೇಡಮ್ ಇಷ್ಟ ಬರೋದು, ಮುಂದೆ ಬರತ್ತೆ, ಒಂಚೂರು ತಪ್ಪು ತಪ್ಪಾಗುತ್ತೆ.
1: ಪರವಾಗಿಲ್ಲ ಪರವಾಗಿಲ್ಲ, ಪ್ರಯತ್ನ ಪಟ್ಟರೆ ಅದಕ್ಕೆ ಖುಷಿ ಆಯ್ತು. ಡ್ರಾಮಾ ಸಿನಿಮಾದ ಗೀತೆಯನ್ನ ಹೇಳಿದಕ್ಕಾಗಿ ಧನ್ಯವಾದಗಳು ಶ್ರಾವ್ಯ ಅವರೇ. ಹೀಗೆ ಕರೆ ಮಾಡ್ತಾ ಇರಿ, ಓಕೆನಾ? ಈ ಸರಿ SSLC ನಾ ನೀವು? ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು
3: ಮೇಡಮ್. ಥ್ಯಾಂಕ್ ಯು.
1: ಎಸ್, ಅಫ್ಕೋರ್ಸ್, ಶ್ರಾವ್ಯ ಅವರು ಕರೆ ಮಾಡಿದ್ರು. ರಾಧಿಕಾ ಪಂಡಿತ್ ಅವರು ಹಾಗೆ ಯಶ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾರೆ, ಸುಮಾರು 4 ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾರೆ. ಅಂಡ್ ನಿಜ ಜೀವನದಲ್ಲಿ ಕೂಡ ಇವರಿಬ್ರು ಸೂಪರ್ ಹಿಟ್ ಜೋಡಿಗಳಾಗಿ ಎರಡು ಮಕ್ಕಳ ಪೇರೆಂಟ್ಸ್ ಕೂಡ ಆಗಿದ್ದಾರೆ. ಇವರು ಅಭಿನಯಿಸಿರುವಂತಹ ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿದೆ, ಹಾಗೆ ಗೀತೆಗಳು ಕೂಡ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ
4: ಹಲೋ, ನಮಸ್ತೆ ಮೇಡಮ್.
1: ಹಲೋ, ನಮಸ್ತೆ ಸರ.
4: ಆರಾಮದಿರಿ ಮೇಡಮ್?
1: ನಾನ್ ಆರಾಮಿದ್ದೀನ್ರಿ, ನೀವ್ ಹೇಗಿದ್ದೀರಿ?
4: ನಾವು ಎಲ್ಲ ಆರಾಮದೇವ್ರಿ ಮೇಡಮ್. ಕಾರ್ಯಕ್ರಮ ಕೇಳ್ಕೋದ್ ಕೂತವ್ರಿ, ನಮ್ಗೆ ಇವತ್ತು ನಿನ್ನೆ ಮಳೆ ಐತ್ರಿ ಮೇಡಮ್, ತಂಪ್ ತಂಪ್ ಆಗ್ಯಾದ್ರಿ, ಬಿಸಿಲು ಎಲ್ಲ ತರದ್ರಿ.
1: ಮಳೆ ಬಂದ್ರೆ ಖುಷಿನಾ?
4: ಹೌದು, ಖುಷಿ ರೀ ಮೇಡಮ್. ಯಾಕಪ್ಪಂದ್ರೆ ಮಳೆ ಬತ್ತಲ್ರಿ ಮೇಡಮ್, ಬಾಳ ದಿನ ಆಯ್ತು ಮಳೆ ಬಂದಿತ್ತು ಎಲ್ಲ ಕಡೆ ಆಗತ್ತಿತ್ತರಿ, ನಮಗ ನಿನ್ನೆ ಆಯ್ತ್ರಿ ಮೇಡಮ್.
1: ಓಕೆ ಓಕೆ, ಸರಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಗೊತ್ತು ಗೊತ್ತಾಯ್ತು ಮೇಡಮ್, ಕೇಳಕತ್ತಿದ್ರಿ. ಒಟ್ಟ ನಮ್ ಜೋಡಿ ಇದು ಇದು ಕೊಡ್ತೀರಿ, ಆದ್ರೆ ನಾವ್ ಹಾಡ್ಬೇಕು.
1: ಆದ್ರೂ ಆಡ್ರಿ, ನಾನು ಇದೀನಲ್ರಿ ಹೆಲ್ಪ್ ಮಾಡಕಂತ.
4: ಆಯ್ತಾಯ್ತ್ರಿ ಮೇಡಮ್.
1: ಚಿಂತೆ ಯಾಕೆ, ನಾನು ಇರುವಾಗ ಅಲ್ವಾ?
4: ಹೌದ್ರಿ ಮೇಡಮ್, ಪ್ರಯತ್ನ ಮಾಡೋಣ್ರಿ, ಯಾಕ ನೀವು ಇದು ಆಗ್ತೀರಿ ಆದ್ರೆ ಹೇಳ್ತೀರಿ, ಮಾಡೋಣಲ್ರಿ ಮೇಡಮ್ ಪ್ರಯತ್ನ.
1: ಓಕೆ, ನಿಮ್ಗೆ ನಾನು ನೀಡ್ತಾ ಇರುವಂತಹ ಜೋಡಿ ಶಂಕರ್ ನಾಗ್ ಅವರು ಹಾಗೆ ಮಂಜುಳಾ ಅವರು.
4: ಶಂಕರ್ ನಾಗ್ ಮಂಜುಳಾ ರೀ?
1: ಹೌದ್ರಿ.
4: ಹಾಡ್ತೀನಿ ನೋಡ್ರಿ ಮೇಡಮ್.
1: ಹಾಡ್ರಿ ಮತ್ತ.
4: ಬಂದೇ ಬರ್ತಾನೆ ರಾಮ ಬಂದೇ ಬರ್ತಾನೆ, ಬಂದ ಒಡಲಿಗೆ ಸೀತೆ ಕಂಡು ರಾಣಿ ಅನ್ನತಾನೆ. ಆ ಓ ರಾಮನಲ್ಲಿ ಸತ್ತ ರಾವಣ ತಾನೆ ಸತ್ತು ಬಿದ್ದ, ರಾಮ ರಾವಣರ ಯುದ್ಧದಲ್ಲಿ ನನ್ನ ರಾಮ ತಾನೆ ಗೆದ್ದ. ಬಂದೇ ಬರ್ತಾನೆ ರಾಮ ಬಂದೇ ಬರ್ತಾನೆ, ಹಾಡ ಹೇಳುತ್ತಾನೆ ಪ್ರೀತಿಯ ಮಾತನಾಡುತ್ತಾನೆ, ಬಂದ ಒಡನೆ ರಾಣಿ ಎಂದು ಶ್ರೀಮುತ್ತನು ಕೊಡ್ತಾನೆ. ಬಂದೇ ಬರ್ತಾನೆ ರಾಮ ಬಂದೇ ಬರ್ತಾನೆ. ಧನ್ಯವಾದ.
1: ಸೂಪರ್. ಸೀತಾರಾಮ ಸಿನಿಮಾದ ಗೀತೆಯನ್ನ ಹಾಡಿದ್ರಿ, ಹಾಗೆ ಶಂಕರ್ ತುಂಬಾ ಫೇಮಸ್ ಗೀತೆಗಳು ಕೂಡ ಇದೆ ಸರ್. ಇನ್ನೊಂದು ಹೌದೌದು, ಇನ್ನೊಂದು ಒಂದೇ ಒಂದು ಆಸೆ ಅಂತ
4: ಚೆನ್ನಾಗಿದೆ.
1: ಆದ್ರೂ ಸೂಪರ್ ಸಾಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
4: ಧನ್ಯವಾದ. ನಮಸ್ತೆ
1: ನಮಸ್ತೆ. ಓಕೆ, ನವಾಜ್ ಅವರು ಕರೆ ಮಾಡಿದ್ರು ಬಿಜಾಪುರಿಂದ. ನೋಡಿ, ನಾನು ಶಂಕರ್ ನಾಗೂರು ಮಂಜುಳ ಅವರು ಅಂತ ಹೇಳಿದ ತಕ್ಷಣ ಪಟ್ ಅಂತ ಗೀತೆ ನೆನ್ಪು ಮಾಡ್ಕೊಂಡು ಹಾಡಿದ್ರು. ಅದಕ್ಕೆ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರು ಎಲ್ಲರೂ ಕೂಡ ತುಂಬಾ ಬುದ್ಧಿವಂತರಾಗಿದ್ದಾರೆ, ನಮಗೆ ಖುಷಿ ಆಗುತ್ತೆ ನಮ್ಮ ಕೇಳುಗರೊಟ್ಟಿಗೆ ಮಾತಾಡಕ್ಕೆ. ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಈಗಲೂ ಇದೆ? ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಡಿಗಳ ಹೆಸರನ್ನ ಕೊಡ್ತಾ ಇದ್ದೆ. ನೀವು ನಾನು ಕೊಡುವಂತಹ ಜೋಡಿಗಳಿಗೆ ಒಂದು ಹಾಡನ್ನ ಹಾಡ್ಬೇಕು. ಓಕೆನಾ? ರೆಡಿ ಇದೀರಾ? ಸೊ ನಿಮಗೆ ನಾನು ನೀಡ್ತಾ ಇರುವಂತಹ ಜೋಡಿ ರಾಜ್ಕುಮಾರ್ ಅವರು, ಜಯಂತಿ ಅವರು.
5: ರಾಜ್ಕುಮಾರ್ ಜಯಂತಿ. ಗಂಡು ಎಂದರೆ ಗಂಡು ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು ಬಹದ್ದೂರ್ ಗಂಡು ಬಹದ್ದೂರ್ ಗಂಡು. ಥ್ಯಾಂಕ್ ಯು ಅರ್ಪಿತಾ.
1: ತೊಂದರೆ
5: ಬೇಡ ಅಂತ.
1: ಏನ್ ಮ್ಯಾಮ್
5: ಡಿಸ್ಟರ್ಬೆನ್ಸ್ ಇದೆಯಲ್ಲ?
1: ಇಲ್ಲಿ ಪರವಾಗಿಲ್ಲ, ಪ್ರಯತ್ನ ಪಟ್ರಿ. ಬಟ್ ನಮಗೆ ಖುಷಿ ಆಗದೇನಪ್ಪ ಅಂದ್ರೆ ನೀವು ಟ್ರಾವೆಲಿಂಗ್ ಮಾಡ್ತಿದ್ರು ಕೂಡ ಕರೆ ಮಾಡಿ ಮಾತಾಡ್ಬೇಕು ಅಂತ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಅದು ಖುಷಿ ಆಗುತ್ತೆ.
5: ಥ್ಯಾಂಕ್ ಯು
1: ಥ್ಯಾಂಕ್ ಯು. ಎಸ್, ಶಾಂತಾ ಮ್ಯಾಮ್ ಕರೆ ಮಾಡಿದ್ರು. ನೋಡಿ, ಅವ್ರು ಜರ್ನಿ ಮಾಡ್ತಾ ಇದ್ರೆ, ಆದ್ರೂ ಕೂಡ ಇಲ್ಲ, ನಾನು ಪಾರ್ಟಿಸಿಪೇಟ್ ಮಾಡ್ಲೇಬೇಕು, ಸಾಂಗನ್ನು ಹಾಡ್ಲೇಬೇಕು ಅಂತ ಕೊನೆಗೂ ಹಾಡಿದ್ರು. ಡಿಸ್ಟರ್ಬೆನ್ಸ್ ಇದ್ರು ಪರವಾಗಿಲ್ಲ, ಹಾಡ್ತೀನಿ ಅಂತ. ಓಕೆ, ಈ ಅಭಿಮಾನಕ್ಕೆ ನಮ್ಮದೊಂದು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಕೇಳುಗರೆ, ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮವನ್ನ ತೆಗೆದುಕೊಂಡು ಹೀಗ್ ಹೋಗಿ ಹಾಗೆ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ಸೊ ನೀವ್ ಕೇಳ್ತಾ ಇರೋದು ಮಧುರ ಗಾನ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
7: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
8: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
9: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
10: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
11: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
10: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
11: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
10: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
11: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್ ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
15: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
14: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
7: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
15: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
7: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
15: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
7: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
16: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
7: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
16: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಧುರ ಗಾನ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡದಲ್ಲಿರುವಂತಹ ಸೂಪರ್ ಹಿಟ್ ಲೆಜೆಂಡರಿ ಅಂಡ್ ಎವರ್ ಗ್ರೀನ್ ಜೋಡಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಆ ಜೋಡಿಗಳು ಮೋಡಿ ಮಾಡಿರುವಂತಹ ಗೀತೆಗಳನ್ನ ನೀವು ಹಾಡಬೇಕು ಅಂತ. ಜೊತೆಗೇನಪ್ಪ ಅಂದ್ರೆ, ಒಬ್ರು ಹೀರೋ ಒಂದು ಮೂರ್ನಾಲ್ಕು ಜನ ಹೀರೋ ಜೊತೆ ಕೂಡ ಒಳ್ಳೆ ಪೇರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಗೊಳ್ಳೋದಾದ್ರೆ, ರಾಜ್ಕುಮಾರ್ ಅವರು ಭಾರತಿ ಆಗಿರ್ಬೋದು, ರಾಜ್ಕುಮಾರ್ ಅವರು ಜಯಂತಿ ಅವರು, ರಾಜ್ಕುಮಾರ್ ಅವರು ಮಂಜುಳ ಅವರು, ಹೀಗೆ ಸಾಕಷ್ಟು ಮೋಡಿಯನ್ನ ಮಾಡಿತ್ತು. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಆಗಿ ಸುಹಾಸಿನಿ ಅವರು ಒಂದ್ ಕಡೆ ಆದ್ರೆ, ಮತ್ತೆ ಅಂಬರೀಷ್ ಅವರು, ಸುಮಲತಾ ಅವರು, ಅಂಬರೀಷ್ ಅವರು, ಲಕ್ಷ್ಮಿ ಅವರು ಕೂಡ ಮೋಡಿಯನ್ನ ಮಾಡಿದ್ರು. ಹಾಗೆ ರೊಮ್ಯಾಂಟಿಕ್ ಮೆಲೋಡಿ ಜೋಡಿಗಳ ಪೈಕಿಯಲ್ಲಿ ಮಾತಾಡಬೇಕು ಅಂದ್ರೆ ಅದರಲ್ಲೂ ರವಿಚಂದ್ರನ್ ಜೂಹಿ ಚಾವ್ಲಾ ಅವರು, ರವಿಚಂದ್ರನ್ ಖುಷ್ಬು ಅವರು ಕೂಡ ಒಳ್ಳೆ ಹಿಟ್ ಆಗಿದ್ರು ಅಲ್ವಾ. ಹಾಗೆ ಅನಂತ್ ನಾಗ್ ಅವರು, ಗಾಯತ್ರಿ ಅವರು ಕೂಡ ಸಾಕಷ್ಟು ಒಳ್ಳೆ ಗೀತೆಗಳನ್ನ ನೀಡಿದ್ದಾರೆ. ಅಂಡ್ ನೀವು ಕೂಡ ಕರೆ ಮಾಡಿ ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸ್ತಾ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತೀರಾ ಕೇಳೋಣ. ಹಲೋ,
17: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ನಮಸ್ತೆ ಸರ್, ಹೇಗಿದ್ದೀರಾ?
17: ಚೆನ್ನಾಗಿದ್ದೀನಿ ಮೇಡಮ್, ನೀವು ಆರಾಮಿದ್ದೀರಾ ಮೇಡಮ್?
1: ನಾನು ಆರಾಮಿದ್ದೀನಿ ಸರ್.
17: ಹಾ ಮೇಡಮ್,
1: ತಿಂಡಿ ಆಯ್ತಾ ಸರ್?
17: ತಿಂಡಿ ಆಗಿಲ್ಲ ಮ್ಯಾಮ್, ಇನ್ನು
1: ಇನ್ನು ಆಗಿಲ್ಲ. ತಿನ್ಬೇಕು
17: ಸಂಡೇ ಅಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡ್ತೀವಿ ಮೇಡಮ್.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
17: ಹಾ ಗೊತ್ತಾಯ್ತಲ್ಲ, ಕೇಳ್ತಾನೆ ಇದೀವಲ್ಲ.
1: ಕೇಳ್ತಾನೆ ಇದ್ದೀರಾ?
17: ಮತ್ತೆ
1: ಸೂಪರ್. ಸೊ ಹಾಗಿದ್ರೆ ನಾನು ನಿಮ್ಗೆ ಒಂದು ಜೋಡಿಯನ್ನ ಕೊಡ್ತಾ ಇದ್ದೀನಿ, ಆ ಜೋಡಿ ಹಾಡಿರುವಂತ ಹಾಡನ್ನ ನೀವು ಹೇಳ್ಬೇಕು. ಸೊ ನಿಮ್ಗೆ ಸಿಗ್ತಾ ಇರೋದು ದರ್ಶನ್ ಅವರು, ಹಾಗೆ ರಕ್ಷಿತಾ ಅವರು.
17: ಯಾರು ಮೇಡಮ್?
1: ದರ್ಶನ್ ಅಂಡ್ ರಕ್ಷಿತಾ.
17: ದರ್ಶನ್ ಅಂಡ್ ರಕ್ಷಿತಾ.
1: ರಕ್ಷಿತಾ
17: ಅಂದ್ರೆ ಯಾರಂತ ಗೊತ್ತಿಲ್ಲ, ಹೇಳಿ ನನಗೆ. ದರ್ಶನ್
1: ಕ್ರೇಜಿ ಕ್ವೀನ್ ರಕ್ಷಿತಾ ಅವ್ರು ಗೊತ್ತಿಲ್ವಾ?
17: ರಕ್ಷಿತಾ ಗೊತ್ತಲ್ಲ ಮೇಡಮ್.
1: ಹಾಡಿ ಮತ್ತೆ.
17: ದರ್ಶನ್,
1: ಹೌದು, ಸುಂಟರ ಗಾಳಿ ಇದೆ ಅವರಿಗೆ, ಕಲಾಸಿ ಪಾಳ್ಯ ಇದೆ, ಮಂಡ್ಯ ಇದೆ, ಹಾಡು ಗೊತ್ತಾಗ್ತಿಲ್ವಾ?
17: ಹಾಡಿ ನನ್ನಾಣೆ
1: ನಿನ್ನಾಣೆ
17: ದೇವರಾಣೆ
1: ನಿನ್ನ ಹೃದಯ
17: ಬರ್ತಾ ಇಲ್ಲ
1: ಸ್ವಲ್ಪ
17: ಮಳೆ ಬಿಲ್ಲ ಒಂದು
1: ಮಳೆ ಬಿಲ್ಲ ಅಲ್ಲಿ ರಕ್ಷಿತ ಅವರಿಲ್ಲ
17: ಇಲ್ಲ ಇಲ್ಲ ಅದೇ ಅದೇ
1: ಅದೇ
17: ಸುಮಾರು ದಿನ ಗ್ಯಾಪ್ ಆಯ್ತಾ ಮೇಡಮ್ ಹಂಗಾಗಿ ಸ್ವಲ್ಪ ಎಲ್ಲ ಮರ್ತಂಗಾಗಿತ್ತು
1: ಎಲ್ಲ ಮರ್ತಂಗಾಗಿದೆ
17: ಹಾ ಮೇಡಮ್
1: ಓಕೆ ಒಂದು ಮಳೆ ಬಿಲ್ಲು ಹಾಡಿ ಪರವಾಗಿಲ್ಲ ದರ್ಶನ್ ಅವ್ರದ್ದು
17: ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ ಭಾವನೆ ಬಾಣಿದೆ ಹೇಳಿ ನೂರಾರು ಮೈಲಿಯು ಸೇರಲು ಸಲಿ ಸಲಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುಚ್ಚಾಗಿ ಸೇರಿವೆ ಎರಡೂ ಸಹ ಏನನು ಮಾತಾಡಿದೆ ಭಾವನೆ ಬಾಮೀಗಿದೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ
1: ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ ಒಳ್ಳೆ ಗೀತೆಯನ್ನು ಕೂಡ ಹಾಡಿದ್ರಿ ಧನ್ಯವಾದಗಳು
17: ಥ್ಯಾಂಕ್ ಯು ಮೇಡಮ್
1: ಎಸ್ ಸತೀಶ್ ಅವರು ಕರೆ ಮಾಡಿದ್ರು ಅವರಿಗೆ ದರ್ಶನ್ ರಕ್ಷಿತ ಅವರ ಜೋಡಿಯನ್ನ ಕೊಟ್ಟಿದೆ ಇವರಿಬ್ರು ಕೂಡ ಸೂಪರ್ ಹಿಟ್ ಜೋಡಿ ಅಂತಾನೆ ತಿಳಿಸಬಹುದು ಸೊ ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ ಯಾರು ಏನಿಂದ ಕರೆ ಮಾಡ್ತೀಯಾರು ಕೇಳುವ ಯಾವ ಗೀತೆಯನ್ನ ಹಾಡ್ತಾರೆ ಅಂತ ಕೂಡ ಕೇಳುವ ಹಲೋ ಹಲೋ ಓಕೆ ಕರೆ ಕಟ್ ಆಯ್ತು ಸೊ ನಾನು ಹೇಳ್ತಾ ಇದ್ದೆ ದರ್ಶನ್ ರಕ್ಷಿತ್ ಅವರು ಕೂಡ ಒಂದು ಮೂರು ಸಿನಿಮಾಗಳಲ್ಲಿ ಒಟ್ಟಿಗೆನೆ ಅಭಿನಯಿಸಿದ್ದಾರೆ ಹಾಗೆ ವಿಶೇಷವಾಗಿ ಈಗಿನ ಯುವಕ ಯುವತಿಯರಿಗೆ ಅಂದರೆ ಟ್ರೆಂಡಿಂಗಲ್ಲಿ ಯಾರು ಸ್ವಲ್ಪ ಜೋಡಿಗಳು ಇಷ್ಟ ಆಗ್ತಾರೆ ಅದರಲ್ಲಿ ಗಣೇಶ್ ಅಮೂಲ್ಯ ಅವರು ಇರ್ಬೋದು ಅವರು ಕೂಡ ಒಳ್ಳೆ ಸೂಪರ್ ಹಿಟ್ ಜೋಡಿ ಅಂತಲೇ ಹೇಳ್ಬೋದು ಸುಮಾರು ಒಂದು ಮೂರು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ ಹಾಗೆ ಯಶ್ ಅಂಡ್ ರಾಧಿಕಾ ಪಂಡಿತ್ ಅವರು ಇನ್ನು ಪುನೀತ್ ರಾಜ್ಕುಮಾರ್ ಹಾಗೆ ರಮ್ಯಾ ಅವರು ಅವರು ಕೂಡ ಒಂದು ಮೂರು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ ಜೊತೆಗೆ ಸುದೀಪ್ ಹಾಗೆ ರಮ್ಯಾ ಅವರು ಕೂಡ ಒಳ್ಳೆ ಜೋಡಿ ಹಾಗೆ ಇಷ್ಟು ಇನ್ನಷ್ಟು ಸಿನಿಮಾ ಜೋಡಿಗಳು ಇದ್ದಾರೆ ಆ್ಯಕ್ಟ್ ಮಾಡಿದರೆ ಆ ಜೋಡಿಗಳು ತೆರೆ ಮೇಲೆ ಬಂದರೆ ಅಂದರೆ ವಾವ್ ಇವರಿಬ್ಬರೇ ಬರಬೇಕಪ್ಪ ಎಷ್ಟು ಚೆನ್ನಾಗಿರುತ್ತೆ ಆ್ಯಕ್ಟಿಂಗು ಇವರಿಬ್ಬರು ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಮಿಸ್ಟ್ರಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಯಾರು ಕೇಳುವ ಹಲೋ
18: ನಮಸ್ಕಾರ ರೀ ಮೇಡಮ್ ಅವ್ರ
1: ನಮಸ್ಕಾರ ರೀ ಸರ
18: ಆರಾಮಿದ್ದೀರಿ
1: ನಾನು ಆರಾಮಿದ್ದೀನಿ ರೀ ನೀವು ಹೇಗಿದ್ದೀರಿ
18: ಆರಾಮದವ್ರಿ ಮೇಡಮ್ ನಾವು
1: ನೀವು ಆರಾಮಿದ್ದೀರಾ
18: ಹಾ ರೀ ಮೇಡಮ್
1: ತಿಂಡಿ ಆಯ್ತೇನ್ರಿ
18: ಹಾ ಈಗ ಮಾಡಿದವ್ರಿ ಮೇಡಮ್ ಊಟ ಆಯ್ತ್ರಿ
1: ಏನ್ ತಿಂಡಿ
18: ಚಪಾತಿ ಹಾಲ ಪಲ್ಯ ರೀ
1: ಚಪಾತಿ ಹಾಲು ಪಲ್ಯ
18: ಹಾರು ಮೇಡಮ್
1: ಓಕೆ ಸರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ಜೋಡಿಗಳ ಹೆಸರನ್ನ ಹೇಳ್ತಿದ್ದೆ ನೀವು ಅದಕ್ಕೆ ಹಾಡನ್ನ ಹಾಡ್ಬೇಕು ಸರಿನಾ
18: ಒಂದ್ ಸ್ವಲ್ಪ ಹಳೆ ಜೋಡಿನೇ ಹೇಳ್ರಿ ಮೇಡಮ್
1: ಹಳೆ ಜೋಡಿನೇ ಹೇಳ್ಬೇಕೇನ್ರಿ ಓಕೆ ಅನಂತ್ ನಾಗ್ ಅವರು ಹಾಗೆ ಗಾಯತ್ರಿ ಅವರು ಹಾಡ್ರಿ
18: ಅನಂತ್ ನಾಗ್ ಅವರು ಗಾಯತ್ರಿ ಅವ್ರಿ ಅವ್ರದ್ದು ಸ್ವಂತ ಜೋಡಿನೂ ಅಲ್ರಿ ಮೇಡಮ್ ಅದು
1: ಹೌದ್ರಿ ರಿಯಲ್ ಲೈಫ್ ಹಾಗೆ ರೀಲ್ ಲೈಫ್ ಎರಡು ಜೋಡಿ ಐತ್ರಿ
18: ಹೌದ್ರಿ ಮೇಡಮ್
1: ಅಭಿನಯಿಸ್ತಾರೆ
18: ಅವ್ರ ತಾಯಿ ಚಿತ್ರದಲ್ಲಿ ಅಭಿನಯಿಸಾರಿ ಮಿಂಚಿನ ಓಟದಾಗ ನನಗ ಹಾಡ ನೆನ್ಪಿಗ್ ಬರ್ಲಾಕತ್ತಿಲ್ರಿ ಮೇಡಮ್
1: ಹಾಡ್ ನೆನ್ಪಿಗ್ ಬರ್ತಿಲ್ಲೇನು
18: ಹೂರಿ
1: ಪ್ರೀತಿಯ ಮಾತಿಗೆ ಅಂತ ಒಂದು ಹಾಡಿದೆ ಒಲವೇ ಗೆಲುವು ಅಂತಿದೆ ಒಲವೇ ಬದುಕು ಅಂತ ಒಂದು ಗೀತೆ ಇದೆ ಸರಿ ಅನಂತ್ ನಾಗ್ ಅವ್ರು ಬೇಡ ಶಂಕರ್ ನಾಗ್ ಅವರು ಗಾಯತ್ರಿ ಅವರು ಒಂದು ಹಾಡು ಹೇಳಿ
18: ಹಾ ರೀ ಮೇಡಮ್
1: ಹಾಡಿ
18: ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವೋ ಅರಿಯೇ ನನ್ನಲ್ಲೇ ಚಲವೋ ನಲಿವ ಗುಲಾಬಿ ಹೂವೆ ಸುಳಿವೆ ತಂಗಾಳಿಯಂತೆ ನುಡಿವೆ ಸಂಗೀತದಂತೆ

0: ಎಳೆಯುತ್ತ ಕುಣಿದೆ ನಿನಗಾಗಿ ನನಗಾಗಿ, ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ನಿನಗಾಗಿ ನನಗಾಗಿ, ನಲಿವ ಗುಲಾಬಿ ಹೂವೆ. ಅದು ಏನೋ ಒಂದ್ ಸ್ವಲ್ಪ ಹಿಂದ ಮುಂದೆ ಆಯ್ತ್ರಿ ಮೇಡಮ.
1: ಪರವಾಗಿಲ್ರಿ, ಒಳ್ಳೆ ಪ್ರಯತ್ನ ಪಟ್ರಿ, ಚಲೋ ಹಾಡನ್ನೇ ಆಯ್ಕೆ ಮಾಡ್ಕೊಂಡ್ರಿ.
0: ಅದು ಸಡಲ್ ಅನ್ನಾಗ ನೆನಪ್ ಬತ್ರಿ, ಅವ್ರ ಇಬ್ಬರು ಸ್ವಂತ ಜೋಡಿದೊಳಗ್ ನೆನಪ್ ಬರ್ಲಿಲ್ರಿ ಮೇಡಮ್ ನನಗ.
1: ಓಕೆ ಓಕೆ, ಪರವಾಗಿಲ್ಲ ಸರ್, ಇವರಿಬ್ರು ಕೂಡ ತುಂಬಾ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಶಂಕರ್ ಗಾಯತ್ರಿ ಅವರು, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ರಮೇಶ್ ಸರ್ ಕರೆ ಮಾಡಿದ್ರು, ಒಳ್ಳೆ ಗೀತೆನ ಹಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್, ಹಲೋ ಹಲೋ, ಕರೆ ಮಾಡಿ, ಎಲ್ಲಿ ಕಳೆದೋಗಿದ್ದೀರಾ ನೋಡಿ, ಕರೆ ಮಾಡ್ತಾರೆ ಇನ್ನೆಲ್ಲೋ ಕಳೆದೋಗಿರ್ತಾರೆ. ಸೊ ಈ ರೀತಿ ಆಗೋದ್ ಬೇಡ, ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾಲರ್ಸ್ ರೆಡಿಯಾಗಿ ಕಾಯ್ತಾ ಇರ್ತಾರೆ. ಕರೆ ಸಿಕ್ಕಾಗ ಮಾತಾಡ್ಬೇಕು, ಫೋನ್ ರಿಸೀವ್ ಮಾಡಿ ಬೇರೆ ಎಲ್ಲೋ ಮಾತಾಡ್ತಾರೆ, ನಾವ್ ಹೇಗ್ ಮಾತಾಡುದು. ಸೊ ನೆಕ್ಸ್ಟ್ ಕಾಲರ್, ಹಲೋ ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸರ್,
2: ಅನಂತ್ ರಾಜ್ ಮೇಡಮ್, ಹಿರಿಯರ್ ತಾಲೂಕ್ ಗೊರ್ಲಡ್ಕು ಚಿತ್ರದುರ್ಗ ಜಿಲ್ಲೆ.
1: ಸೂಪರ್, ಅನಂತ್ ರಾಜ್ ಅವ್ರೆ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್.
1: ಚೆನ್ನಾಗಿದ್ದೀರಾ, ಆಯ್ತಾ ತಿಂಡಿ?
2: ಆಯ್ತು ಮೇಡಮ್, ಮಳೆ ಇಲ್ಲ ಮೇಡಮ್ ನಮ್ಗೆ.
1: ಓ, ನಮ್ ಕಡೆ ಮಳೆ ಆಗ್ತಾ ಇತ್ರಿ.
2: ಬಂದೇ ಇಲ್ಲ ಮೇಡಮ್, ಯುಗಾದಿ ಹಬ್ಬ ಆದ್ಮೇಲೆ ಬಂದೇ ಇಲ್ಲ ಮೇಡಮ್.
1: ಅರೇ, ಅಷ್ಟೊಂದ್ ಗ್ಯಾಪ್ ಆಗೋಯ್ತಾ?
2: ಹೌದು ಮೇಡಮ್.
1: ಹಂಗಾದ್ರೆ ಹೇಳೋಣ, ಮಳೆ ರಾಯಂಗ ನಿಮ್ಮ ಕಡೆ ಸ್ವಲ್ಪ ಬರಲಿ ಅಂತ
2: ಹೇಳಿ ಕಳಿಸಿ ಕೊಡಿ ಮೇಡಮ್.
1: ಆಯ್ತು ಸರ್, ಕಳಿಸಿ ಕೊಡುವ. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಅದೇ ಜೋಡಿಗಳು ಹೇಳ್ತೀರಾ, ಹಾಡುಗಳನ್ನ ಹೇಳ್ಬೇಕು ನಾವು.
1: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಜೋಡಿ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ರಮ್ಯಾ ಅವರು.
2: ಪುನೀತ್ ರಾಜ್ಕುಮಾರ್ ಅಂದ್ರೆ ರಮ್ಯಾ. ಇದು ಮೇಡಮ್
1: ಯಾವ್ದು ಸರ್?
2: ಅರಸು ಫಿಲಂ ನಾಗ ಒಂದ್ ಬರುತ್ತೆ ಮೇಡಮ್.
1: ಹಾಡಿ ಸರ್, ತುಂಬಾ ಇದೆ, ಮೂರ್ ಸಿನಿಮಾಗಳಿದೆ.
2: ಸ್ವಲ್ಪ ಪಲ್ಲವಿ ಜ್ಞಾಪಿಸ್ತೀನಿ ಮೇಡಮ್, ಹೇಳ್ತೀನಿ.
1: ಅಭಿ ಇದೆ, ಜೊತೆಗೆ ಆಕಾಶ್ ಇದೆ, ಅರಸು ಇದೆ, ನೀನೇ ನೀನೇ ನನಗೆಲ್ಲ ನೀನೇ.
2: ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬಾ ತುಂಬಿಕೊಂಡ ಜಾಣೆ
1: ನಿನ್ನ ಪ್ರೀತಿ ತಾನೇ.
2: ನಿನ್ನ ಪ್ರೀತಿ ಸಾಹಿತ್ಯ ಬರ್ತಾ ಇಲ್ಲ ಮೇಡಮ್.
1: ನೀನು

0: ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹೌದು, ನೀವು ಹೇಳಿದ ಹಾಗೆ ಅರಸು ಸಿನಿಮಾದಲ್ಲಿ ಕೂಡ ಅವರಿಬ್ರು ಆಕ್ಟ್ ಮಾಡಿದ್ದಾರೆ, ಬಟ್ ನಿಮ್ಗೆ ಅರಸು ಸಿನಿಮಾ ಗೀತೆ ಗೊತ್ತಾಗಿಲ್ಲ, ಅದಕ್ಕಾಗಿ ಆಕಾಶ್ ಸಿನಿಮಾ ಹೇಳಿದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್.
0: ಎಸ್, ಅನಂತ್ ರಾಜ್ ಅವರು ಕರೆ ಮಾಡಿದ್ರು. ಹಾಗೆ ಅಭಿ ಸಿನಿಮಾದು, ಹಾಗೆ ಆಕಾಶ್ ಸಿನಿಮಾದಲ್ಲಿ ಮತ್ತೆ ಅರಸು ಸಿನಿಮಾದಲ್ಲಿ, ಮೂರು ಸಿನಿಮಾಗಳಲ್ಲಿ ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ರಮ್ಯ ಅವರು ಒಟ್ಟಿಗೆ ಅಭಿನಯಿಸಿದ್ರು. ಅಂಡ್ ಇವರಿಬ್ರು ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆನ್ ಸ್ಕ್ರೀನ್ ಅಲ್ಲಿ. ಹಾಗಿದ್ರೆ ಕೇಳುಕರೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಸೊ ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದವನ್ನು ತಿಳಿಸ್ತಾ, ನಮ್ಮ ಕನ್ನಡದಲ್ಲಿ ಸಾಕಷ್ಟು ಸೂಪರ್ ಹಿಟ್ ಜೋಡಿಗಳಿದೆ, ಅದರಲ್ಲೂ ಇನ್ನು ದೇವರಾಜ್ ಮಾಲಾಶ್ರೀ ಅವರಾಗಿರ್ಬೋದು, ಸಾಕಷ್ಟು ಶಿವರಾಜ್ ಕುಮಾರ್ ಅವರು, ಶಿಲ್ಪಾ ಅವರು, ಶಿವರಾಜ್ ಕುಮಾರ್ ಅವರು, ಪ್ರೇಮ ಅವರು, ಅವರು ಎಲ್ಲ ಒಳ್ಳೆ ಜೋಡಿಗಳೇ. ಯಾಪ್, ನಮಗೆ ಸ್ಟೇಜ್ ಮೇಲೆ ಇವರೆಲ್ಲ ಬಂದರೆ ಅಂದರೆ ಆನ್ ಸ್ಕ್ರೀನಲ್ಲಿ ಇವರೆಲ್ಲ ಕಾಣಿಸ್ಕೊಂಡಾಗ ತುಂಬ ಖುಷಿ ಆಗುತ್ತೆ ಅಲ್ವಾ? ಸೊ ನಿಮಗೂ ಕೂಡ ಯಾರು ಸೂಪರ್ ಹಿಟ್ ಜೋಡಿಗಳು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ. ಹಾಗೆ ಕಾರ್ಯಕ್ರಮ ಹೇಗಿತ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ತಿಳಿಸಿ ಅಂತ ಹೇಳ್ತಾ, ಸಂಡೇನ ಸೂಪರ್ ಆಗಿ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡಿ, ಓಕೆನಾ? ಸೊ ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ

0: ಸಾವಿರಕ್ಕೂ ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
7: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
6: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
7: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
6: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
4: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ? ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
3: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
4: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
3: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಹಾಡಿ ಹೊಗಳೋಣ. ಕಂತದ ಬಂದೆ ಈಗ ಸಿಟಿ ಸಹಿಸಲು ಜೋಕೆ.

0: ಮಗಳ ರತಿ ದೇವಿಯ ಮಗಳ ಅಂದದಂಗಾಂಗಗಳ ಹಾಡಿ ಹೊಗಳೋಣ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: Say yes or no. Say yes or no.

politician.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನಾಯ್ತು? ನಮ್ಮ ಅಂಗಡಿ ಕಡೆ ಬಂದಿಲ್ಲ?
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
1: ಬ್ರೋ, ನಿನ್ನೆ ರಾತ್ರಿ 10:00 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
5: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
7: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
7: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
8: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035558744 ಅಥವಾ 8884082.
8: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
9: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ಆಶ್ರಯದಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿರುವ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾಸಂಸ್ಥೆಯಲ್ಲಿ 2026-27 ಸಾಲಿನ ತಾಂತ್ರಿಕ ಸ್ನಾತಕೋತ್ತರ ಪದವಿ ಹಾಗೂ ಪಿಎಚ್ಡಿ ವ್ಯಾಸಂಗಕ್ಕಾಗಿ ಮಾಜಿ ಸೈನಿಕರ ಅವಲಂಬಿತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ನಾತಕೋತ್ತರ ಡೇಟಾ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಸ್ನಾತಕೋತ್ತರ ವಿಎಸ್ಎಸ್ಐ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಟೆಲಿಕಮ್ಯುನಿಕೇಷನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಪಿಎಚ್ಡಿ ಕೋರ್ಸ್ಗಳಿಗೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಜುಲೈ 11 ಆನ್ಲೈನ್ ipune.com ಅರ್ಜಿ ಸಲ್ಲಿಸಬಹುದು. ಮಾಹಿತಿಗಾಗಿ ಇದೇ ವೆಬ್ಸೈಟ್ ಅಥವಾ ಜಿಲ್ಲಾ ಸರ್ಕಾರಿ ನೌಕರರ ಭವನದ ಎದುರು ಇರುವ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಇಲ್ಲಿ ಸಂಪರ್ಕಿಸಬಹುದು. ಮುಂದಿನ ವಿವರ. ಬಕ್ರೀದ್ ಹಬ್ಬದ ನೆಪದಲ್ಲಿ ಶಾಂತಿ ಕದಡಲು ಯತ್ನಿಸುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಎಚ್ಚರಿಸಿದರು. ನಗರದ ಡಿಎಆರ್ ಸಭಾಂಗಣದಲ್ಲಿ ಬಕ್ರೀದ್ ಹಬ್ಬ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ವಿವಿಧ ಧರ್ಮಗಳ ಮುಖಂಡರ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಯಾವುದೇ ಹಬ್ಬವಾದರೂ ಶಾಂತಿ ಮತ್ತು ಸೌಹಾರ್ದತೆ ಮೆರೆದು ಹಬ್ಬಗಳನ್ನು ಆಚರಿಸಬೇಕು. ಏನೇ ಸಮಸ್ಯೆ ಎದುರಾದರೂ ಮೊದಲು 112 ಕರೆ ಮಾಡಿ ಪೊಲೀಸರಿಗೆ ವಿಷಯ ತಿಳಿಸಬೇಕು. ವಿವಿಧ ಸಂಘಟನೆಗಳ ಮುಖಂಡರು ನೀಡಿದ ಸಲಹೆಗಳನ್ನು ಸ್ವೀಕರಿಸಲಾಗಿದ್ದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಎಲ್ಲಾ ರೀತಿಯ ಪೂರ್ವ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದಕ್ಕಾಗಿ ಜಿಲ್ಲೆಯಲ್ಲಿ 30 ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿದ್ದು ತೀವ್ರ ನಿಗಾ ವಹಿಸಲಾಗಿದೆ. ಹಬ್ಬವನ್ನು ಸೌಹಾರ್ದತೆ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಆದರೆ ಶಾಂತಿ ಕದಡಲು ಯತ್ನಿಸಿದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಮಾತನಾಡಿ, ಹಬ್ಬದ ಸಮಯದಲ್ಲಿ ಯಾವುದೇ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ನೀಡಬಾರದು. ಹಬ್ಬದ ವೇಳೆ ಸ್ವಚ್ಛತೆ ಕಾಪಾಡುವುದು ಮತ್ತು ಸುರಕ್ಷತೆ ಕುರಿತು ಈಗಾಗಲೇ 2 ಸಭೆಗಳನ್ನು ನಡೆಸಿ ಯೋಜನೆ ರೂಪಿಸಿ ಪೂರ್ವ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದರು. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ 2026-27 ಸಾಲಿಗೆ ಶಿವಮೊಗ್ಗ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಯುವತಿಯರ ಶಿಕ್ಷಣಕ್ಕಾಗಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸಿದ್ದು, ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿಯನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 1 ಮಹಡಿ, ಸತ್ಯಶ್ರೀ ಆರ್ಕೇಡ್, 5 ಪ್ಯಾರಲಲ್ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ ಇಲ್ಲಿಗೆ ಅಗತ್ಯ ದಾಖಲೆಗಳೊಂದಿಗೆ ಮೇ 25 ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818222206 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಕರ್ತವ್ಯ ಲೋಪ ಎಸಗಿದ ಮೆಸ್ಕಾಂ ಸೊರಬ ಉಪವಿಭಾಗ ಉಳವಿ ಶಾಖೆಯ ಸಹಾಯಕ ಇಂಜಿನಿಯರ್ ಎನ್ ಇಬ್ರಾಹಿಂ ಮತ್ತು ತಾಳಗುಪ್ಪ ಶಾಖೆಯ ಕಿರಿಯ ಇಂಜಿನಿಯರ್ ಎಚ್ ನಿರಂಜನ್ ಅವರನ್ನು ಅಮಾನತುಗೊಳಿಸಿ ಮೆಸ್ಕಾಂ ಅಧೀಕ್ಷಕರ ಇಂಜಿನಿಯರ್ ಜಯದೇವಪ್ಪ ಆದೇಶ ಹೊರಡಿಸಿದ್ದಾರೆ. ಸಹಾಯಕ ಇಂಜಿನಿಯರ್ ಎನ್ ಇಬ್ರಾಹಿಂ ಅವರು ಗ್ರಾಹಕರ ಬೇಡಿಕೆಗೆ ಸ್ಪಂದಿಸದಿರುವುದು, ಸಿಬ್ಬಂದಿ ಹಾಜರಿ ಪುಸ್ತಕ, ಕೆಲಸ ಹಂಚಿಕೆ ಪುಸ್ತಕ ನಿರ್ವಹಣೆ ಮಾಡದಿರುವುದು, ಮಳೆ ಗಾಳಿಯಿಂದ ಹೆಚ್ಚು ಕಂಬಗಳು ಮುರಿದು ಭಾರಿ ಅನಾಹುತ ಸೃಷ್ಟಿಯಾದರೂ 24 ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ಮಾಡಿದ ಆರೋಪಗಳಿವೆ. ಹೀಗಾಗಿ ಇವರಿಬ್ಬರನ್ನು ಅಮಾನತುಗೊಳಿಸಿದೆ ಎಂದು ಸುದ್ದಿಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ವಿಶೇಷ ಗೀತೆ. ನೋವನ್ನ ಉಂಡರು ನಲಿವನ್ನ ನೀಡುವ ಎಲ್ಲ ಅಮ್ಮಂದಿರಿಗೆ ಈ ಹಾಡು. ರಚನೆ ಸನ ಶ್ರೀಲಕ್ಷ್ಮಿ ಬೆಂಗಳೂರು. ರಾಗ ಸಂಯೋಜನೆ ಮತ್ತು ಗಾಯನ ಡಾಕ್ಟರೇಟ್ ಪಡೆದಿರುವಂಥ ಶ್ರೀಮತಿ ತೇಜಸ್ವಿನಿ ಪ್ರಕಾಶ್ ಡೆಲ್ಹಾಸ್ ಅಮೆರಿಕಾ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮನುಷ್ಯನಿಗೂ ಪುಸ್ತಕಕ್ಕೂ ಅವಿನಾಭಾವ ಸಂಬಂಧವಿದೆ. ಪುಸ್ತಕ ಮನುಷ್ಯನ ಸಂಸ್ಕಾರವನ್ನು ತಿದ್ದಿ ತೀಡುವ ಕೆಲಸ ಮಾಡುತ್ತಿದೆ. ಪುಸ್ತಕ ಓದುವ ಗುಣ ಇದ್ದರೆ ಮಸ್ತಕ ಸರಿ ಇರುತ್ತದೆ ಎಂದು ಜಡೆ ಸಂಸ್ಥಾನ ಮಠ ಸೊರಬ ಮುರುಘರಾಜೇಂದ್ರ ಮಹಾಂತ ಸ್ವಾಮೀಜಿ ಹೇಳಿದರು. ಸೊರಬ ಪಟ್ಟಣದ ಹೊಸಪೇಟೆ ಬಡಾವಣೆ ಬಸವೇಶ್ವರ ನಗರದ ಉಪನ್ಯಾಸಕ ಉಮೇಶ್ ಭದ್ರಾಪುರ ಅವರ ಮನೆಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ, ಜಿಲ್ಲಾ ಜಾಗೃತಿ ಸಮಿತಿ ಹಾಗೂ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಹಮ್ಮಿಕೊಂಡ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಮಕ್ಕಳಲ್ಲಿ ಪುಸ್ತಕ ಓದುವ ಗುಣ ಬೆಳೆಸುವಲ್ಲಿ ಪೋಷಕರ ಪಾತ್ರ ಮುಖ್ಯ. ಮೊಬೈಲ್ ಬಳಕೆ ಅಪಾಯಕಾರಿಯಾಗಿದ್ದು ಮೊಬೈಲ್ನಿಂದ ದೂರವಿದ್ದು ಸಾಹಿತ್ಯಾಭಿರುಚಿ ಹಾಗೂ ಪುಸ್ತಕ ಓದುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವ್ಯಕ್ತಿತ್ವ ರೂಪಿಸುವ ಶಕ್ತಿ ಸಾಹಿತ್ಯ ಹಾಗೂ ಪುಸ್ತಕಕ್ಕಿದ್ದು ಪ್ರತಿ ಮನೆಯಲ್ಲಿ ಮಕ್ಕಳು ಸೇರಿದಂತೆ ಪೋಷಕರು ಪುಸ್ತಕ ಓದುವ ಗುಣ ಬೆಳೆಸಿಕೊಳ್ಳಬೇಕಿದೆ. ಪುಸ್ತಕ ವರ್ತಮಾನದ ತಲ್ಲಣ ಬೇಗುದಿಯನ್ನು ಸಮಾಜಕ್ಕೆ ತಲುಪಿಸುವ ಕೆಲಸ ಮಾಡುತ್ತಿದೆ. ಪ್ರತಿ ಮನೆಯಲ್ಲೂ ಗ್ರಂಥಾಲಯ ನಿರ್ಮಿಸುವ ಕೆಲಸವಾಗಬೇಕಿದೆ. ಕೇವಲ ಗ್ರಂಥಾಲಯ ತೆರೆದರೆ ಸಾಲದು, ಸಂಭ್ರಮಿಸಿ ಓದುವ ಗುಣ ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ಮನೆಯಲ್ಲಿ ಗ್ರಂಥಾಲಯ ತೆರೆಯುವಲ್ಲಿ ಸಂಕಲ್ಪ ತೊಡಬೇಕಿದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವ ಕಾಮಗಾರಿ ಕೈಗೊಳ್ಳುವುದರಿಂದ ಮೇ 26 ಮತ್ತು 27 ಬೆಳಗ್ಗೆ 10 ಮಧ್ಯಾಹ್ನ 2 ಗಂಟೆವರೆಗೆ ನಗರದ ಎಎನ್ಕೆ ಮುಖ್ಯ ರಸ್ತೆ, ಸಂಗೊಳ್ಳಿ ರಾಯಣ ರಸ್ತೆ, ಚನ್ನಪ್ಪ ಬಡಾವಣೆ, ಅಚ್ಯುತರಾವ್ ಬಡಾವಣೆ, ವೆಂಕಟೇಶ್ ನಗರ, ಗಾಂಧಿನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಮತ್ತು ಮೇ 26 ನಗರದ ಎಂಆರ್ಎಸ್ 220 ಕೆವಿ ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಮಾಚಿನಹಳ್ಳಿ ವಿದ್ಯುತ್ ವಿತರಣಾ ಕೇಂದ್ರದ ಮಾರ್ಗದಲ್ಲಿ ಮೇ 26 ಬೆಳಗ್ಗೆ 9 ಸಂಜೆ 5 ಮಾಚಿನಹಳ್ಳಿ, ಬಿದರೆ, ನಿದಿಗೆ, ಓತಿಘಟ್ಟ, ಸಿದ್ದರಗುಡಿ, ಹಾರೇಕಟ್ಟೆ, ಸೋಗಾನೆ, ಆಚಾರಿ ಕ್ಯಾಂಪ್, ಹೊಸೂರು ರೆಡ್ಡಿ ಕ್ಯಾಂಪ್, ದುಮ್ಮಳ್ಳಿ, ಶುಗರ್ ಕಾಲೋನಿ, ಜಯಂತ್ರಿ ಗ್ರಾಮ, ಹೊನ್ನವಿಲೆ, ಜಿಲ್ಲಾ ಕೇಂದ್ರ ಕಾರಾಗೃಹ, ಕೆಎಸ್ಆರ್ಪಿ ಕಾಲೋನಿ, ನವಲೆ ಬಸವಾಪುರ, ಶೆಟ್ಟಿಹಳ್ಳಿ, ಮಾಳೆಹಳ್ಳಿ, ಗುಡ್ರೇಕೊಪ್ಪ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಮುಂದಿನ ವಿವರ. ಸಾಗರ ತಾಲೂಕಿನಾದ್ಯಂತ ಜೂನ್ 1 ಶಾಲೆಗಳು ಪ್ರಾರಂಭಗೊಳ್ಳುತ್ತಿದ್ದು ಶಾಲೆಗಳಲ್ಲಿ ಉಚಿತ ಪಠ್ಯಪುಸ್ತಕವನ್ನು ಅಂದೇ ವಿತರಿಸಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ತಿಳಿಸಿದರು. ಸಾಗರದ ಗುರುಭವನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಪಠ್ಯಪುಸ್ತಕ ವಿತರಿಸಿ ಅವರು ಮಾತನಾಡಿದರು. ಸಾಗರ ತಾಲೂಕಿನ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಉಚಿತವಾಗಿ ಹಾಗೂ ಖಾಸಗಿ ಶಾಲೆಗಳಿಗೆ ನಿಗದಿತ ಬೆಲೆಯಲ್ಲಿ ಪಠ್ಯಪುಸ್ತಕಗಳನ್ನು 2026-27 ಸಾಲಿನಲ್ಲಿ ವಿತರಿಸಲಾಗಿದ್ದು ಸಿಆರ್ಪಿಗಳ ಮೂಲಕ ಶಾಲೆಗಳಿಗೆ ಕಳಿಸಿಕೊಡಲಾಗಿದೆ. ಜೂನ್ 1 ಪುಸ್ತಕ ವಿತರಣೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಸಿಆರ್ಪಿಗಳ ಮೂಲಕ ಪುಸ್ತಕ ಪಡೆದು ಅದನ್ನು ದಾಖಲಾದ ಮಕ್ಕಳಿಗೆ ವಿತರಿಸಬೇಕು ಎಂದರು. ಸಾಗರ ತಾಲೂಕಿನ 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮವಾಗಿ ಬಂದಿದ್ದು 2026-27 ಸಾಲಿನ ಫಲಿತಾಂಶದಲ್ಲಿ ಇನ್ನಷ್ಟು ಸುಧಾರಣೆ ತರಲು ಶಾಲಾರಂಭದಿಂದಲೇ ಅಗತ್ಯ ಗಮನ ಹರಿಸಲು ಪ್ರೌಢಶಾಲಾ ಶಿಕ್ಷಕರಿಗೆ ಸೂಚಿಸಲಾಗಿದೆ. ತಾಲೂಕಿನಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಅಗತ್ಯ ಗಮನ ಹರಿಸಲಾಗುತ್ತಿದೆ ಎಂದು ತಿಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಕರ್ತವ್ಯವು ದುಡಿಮೆಗೆ ಸೀಮಿತವಾಗದೆ ಸೇವೆಗೆ ಮೀಸಲು ಎಂದು ಭಾವಿಸಬೇಕು ಎಂದು ಸಾಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪ್ರಸೂತಿ ತಜ್ಞ ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದರು. ಸೊರಬ ಪಟ್ಟಣದ ರಂಗಮಂದಿರದಲ್ಲಿ ಎಚ್ವಿಆರ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ವತಿಯಿಂದ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ದಾದಿಯರ ದಿನ ಲ್ಯಾಬ್ ಲೈಟಿಂಗ್ ಮತ್ತು ಜಿಎನ್ಎಂ ಹಾಗೂ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ದಾದಿಯರಿಗೆ ಮಾದರಿಯಾದ ಫ್ಲಾರೆನ್ಸ್ ನೈಟಿಂಗೇಲ್ ಸೇವೆಯ ನೆನಪಿನಲ್ಲಿ ದಾದಿಯರ ದಿನ ಆಚರಿಸಲಾಗುತ್ತಿದೆ ಎಂದ ಅವರು, ಸರ್ಕಾರದಿಂದ ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಸಾರ್ವಜನಿಕರು ಸಹ ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗೌರವದ ಜೊತೆಗೆ ಸಹಕಾರ ನೀಡಬೇಕೆಂದರು. ದಾದಿಯರಾಗಿ ಸೇವೆ ಸಲ್ಲಿಸಿದ ಅರುಂಧತಿ, ಜಯಲಕ್ಷ್ಮಿ, ಯಾಲಿಸಮ್ಮ, ಸೀಮಾ ನಾಯಕ್, ರಶ್ಮಿ, ಶ್ವೇತಾ ಅವರನ್ನು ಗೌರವಿಸಲಾಯಿತು. ಸಂಸ್ಥೆ ಅಧ್ಯಕ್ಷ ಹರಿಪ್ರಸಾದ್ ರೈ ಕಾರ್ಯಕ್ರಮ ಉದ್ಘಾಟಿಸಿದರು. ಪ್ರಾಂಶುಪಾಲ ಜಿ ಭಾಗ್ಯ, ವೈದ್ಯರಾದ ಡಾ ಪ್ರಭು ಕೆ ಸಾವುಕಾರ್, ಡಾ ನಾಗರಾಜ್, ಡಾ ಗುಡ್ಡಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಡಾ ಪಂಡಿತ ಪುಟ್ಟರಾಜ ಗವಾಯಿಗಳ ಪುಣ್ಯಾಶ್ರಯದಲ್ಲಿ 119ನೇ ಅಮಾವಾಸ್ಯ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಪುಣ್ಯಾಶ್ರಮದ ಅಧ್ಯಕ್ಷ ಸಂಗಮೇಶ್ವರ್ ಗವಾಯಿ ಅವರನ್ನು ಸನ್ಮಾನಿಸಲಾಯಿತು. ಹಿಂದೂಸ್ತಾನಿ ಗಾಯಕಿ ಬಿಂದು ಗುರುಪ್ರಸಾದ್ ಸಂಗೀತ ಸೇವೆ ನಡೆಸಿಕೊಟ್ಟರು. ರಾಮಣ್ಣ ವಜಯಂತ್ರಿ, ವೀರಭದ್ರಯ್ಯ ಶಾಸ್ತ್ರಿ, ತುಕಾರಾಂ ರಂಗದೋಳ್, ವಿನಾಯಕ್ ಭಟ್, ಸಿದ್ದಣ್ಣ ಬಡಿಗೇರ್, ರೇವಣ ಸಿದ್ದಯ್ಯ ಶಾಸ್ತ್ರಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಂಕರಘಟ್ಟ ಕುವೆಂಪು ವಿಶ್ವವಿದ್ಯಾಲಯದ ಆಡಳಿತ ಭವನದಲ್ಲಿ ಭಯೋತ್ಪಾದನಾ ವಿರೋಧಿ ದಿನ ಆಚರಿಸಲಾಯಿತು. ಪ್ರೊಫೆಸರ್ ಕೆಆರ್ ಮಂಜುನಾಥ್ ಅವರು ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣ ವಚನ ಬೋಧಿಸಿದರು. ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ತಿಮ್ಮರಾಯಪ್ಪ, ದೂರ ಶಿಕ್ಷಣ ನಿರ್ದೇಶನಾಲಯ ನಿರ್ದೇಶಕ ಪ್ರೊಫೆಸರ್ ಜಗನ್ನಾಥ್ ಡಾಂಗೆ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರೊಫೆಸರ್ ಎಂಆರ್ ಸತ್ಯಪ್ರಕಾಶ್, ವಾಣಿಜ್ಯ ನಿಕಾಯದ ಡೀನ್ ಪ್ರೊಫೆಸರ್ ಎಚ್ಎನ್ ರಮೇಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಾಗರ ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ಪ್ರಾಥಮಿಕ ವರದಿ ಪ್ರಕಾರ 30 ಮನೆ, 5 ಕೊಟ್ಟಿಗೆಗಳು ಹಾನಿಗೊಳಗಾಗಿವೆ. 1 ಜಾನುವಾರ ಮೃತಪಟ್ಟಿದ್ದು ಯಾವುದೇ ಮಾನವ ಸಾವು ಸಂಭವಿಸಿಲ್ಲ. ಯಾವುದೇ ಹಾನಿ ಸಂಭವಿಸಿದ ಕೂಡಲೇ ತಕ್ಷಣ ಸ್ಪಂದಿಸಿ ಪರಿಹಾರ ಕಾರ್ಯ ಕೈಗೊಳ್ಳಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಲೂರು ಸೂಚಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಪಿಡಿಒ, ಗ್ರಾಮ ಆಡಳಿತಾಧಿಕಾರಿಗಳು, ಮೆಸ್ಕಾಂ ಹಾಗೂ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳ ತುರ್ತು ಸಭೆ ನಡೆಸಿ ಮಾತನಾಡಿ, ಹರತಾಳು ಮತ್ತು ಜೇನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದು ಹಲವು ಮನೆಗಳಿಗೆ ಹಾನಿಯಾಗಿದೆ. ಸುಮಾರು 300ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಹಾನಿಗೊಳಗಾಗಿದ್ದು ಕಾರ್ಗಲ್ ಸಮೀಪವೇ ಸುಮಾರು 48 ಕಂಬಗಳು ನೆಲಕ್ಕುರುಳಿವೆ ಎಂದರು. ಮುಂದಿನ ವಿವರ. ಕಲೆ, ಸಾಹಿತ್ಯ, ಜಾನಪದ ಗೀತೆ ಮತ್ತು ನಾಟಕಗಳು ನಮ್ಮ ಸಂಸ್ಕೃತಿಯ ಜೀವಾಳವಾಗಿದೆ ಎಂದು ತಹಶೀಲ್ದಾರ್ ವಾಣಿ ಅಭಿಪ್ರಾಯಪಟ್ಟರು. ಶಿಕಾರಿಪುರ ಪಟ್ಟಣದ ಸಾಂಸ್ಕೃತಿಕ ಭವನದಲ್ಲಿ ಶಿವಮೊಗ್ಗ ರಂಗಾಯಣ, ಗುಡಿ ಸಾಂಸ್ಕೃತಿಕ ಕೇಂದ್ರ, ಸ್ನೇಹ ರಂಗ, ಪುರಸಭೆ, ಜೀವ ವಿಮಾ ನಿಗಮ ಜಂಟಿ ಆಶ್ರಯದಲ್ಲಿ ಆಯೋಜಿಸಿದ್ದ ಸ್ವಾತಂತ್ರ್ಯದ ಓಟ ಈ ನಾಟಕ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು. ಮೊಬೈಲ್, ಟಿವಿ ಮುಂತಾದ ಮಾಧ್ಯಮಗಳು ಜನರನ್ನು ಕಲೆ ಸಂಸ್ಕೃತಿಗಳಿಂದ ದೂರ ಮಾಡುತ್ತಿವೆ. ಇಂತಹ ಸಂದರ್ಭದಲ್ಲಿಯೂ ಹೆಸರಾಂತ ಕಾದಂಬರಿಗಳನ್ನು ಬಳಸಿಕೊಂಡು ನಾಟಕ ಪ್ರದರ್ಶನ ಮಾಡುವ ಮೂಲಕ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ರಂಗಭೂಮಿ ನೀಡುತ್ತಿರುವ ಕೊಡುಗೆ ಅಪಾರವಾಗಿದೆ ಎಂದರು. ಶಿವಮೊಗ್ಗ ರಂಗಾಯಣ ನಿರ್ದೇಶಕ ಪ್ರಸನ್ನ ಸಾಗರ್ ಮಾತನಾಡಿ, ಮಹಮ್ಮದ್ ಬೋಲ್ವಾರ್ ಅವರ 1011 ಪುಟಗಳ ಕಾದಂಬರಿಯನ್ನು ಸಂಸ್ಕರಿಸಿ 3 ಗಂಟೆಗಳ ಕಾಲ ಪ್ರದರ್ಶನಗೊಳ್ಳುವಂತೆ ಪರಿವರ್ತಿಸಿರುವ ನಾಟಕ ನಿರ್ದೇಶಕರಾದ ನಟರಾಜ್ ಹೊನ್ನವಳ್ಳಿ ಅವರ ಪ್ರಯತ್ನ ಶ್ಲಾಘನೀಯ ಎಂದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
1: ಉಷಾ, ನನ್ ಮಗಳನ್ನ 8th ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
1: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಇಂದೇ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
1: ನೀವ್ ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು.
5: ಶುಕ್ಲಂ ಭರದರಂ ವಿಷ್ಣು ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನ ಭಕ್ತರು ಎನಿಸಿಕೊಂಡವರು ಯಾವುದೇ ವಿಧವಾಗಿರುವ ಕಷ್ಟದಲ್ಲಿದ್ದರೂ ಸಹ ಪರಮಾತ್ಮ ಅವರ ಕಷ್ಟವನ್ನು ತನ್ನ ಕಷ್ಟ ಎಂದು ಭಾವಿಸಿ ಅವರೊಡನೆ ತಾನು ಬೆರೆತು ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಅವನನ್ನು ನಂಬಿದರೆ ಜಗದಲ್ಲಿ ಮೋಸವಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೇ ಕೆಡಬಹುದು ಎಂದು ದೊಡ್ಡವರು ಸಾರಿದ್ದಾರೆ. ಆದರೆ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ. ಶರಣರೊಂದು ಕಡೆ ಹೇಳ್ತಾರೆ, ನಂಬು ನಂಬು ಎಲೆ ಮನವೆ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ಈಗಿನ ಜಗತ್ತಿನಲ್ಲಿ ಅಭಾವವಾಗಿರುವುದೇ ನಂಬಿಕೆ. ದೇವರು ಎಂಬ ಹೆಸರನ್ನು ಹೇಳುವರು ಹಲವರು, ದೇವರ ಹೆಸರನ್ನೇ ಹೊತ್ತವರು ಕೆಲವರು. ಇಷ್ಟಾದರೂ ದೇವರು ಇದ್ದಾನೋ ಇಲ್ಲವೋ ಎಂಬ ಅನುಮಾನದಲ್ಲಿ ಸಿಕ್ಕಿ ಪರಿಹಾರ ಕಾಣದೆ ತತ್ತರಿಸುವ ಜನರೇ ಹೆಚ್ಚು. ಅದಕ್ಕೆ ದೊಡ್ಡವರು ಹೇಳಿದರು, ಸಂಶಯ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಎಂಥೆಂಥ ಕಷ್ಟಗಳಿಂದ ಪರಮಾತ್ಮ ತನ್ನವರನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನವೇ ಪಾಂಡವರ ಚರಿತ್ರೆ. ಆ ಪಾಂಡವರು ಮೋಸ ಜೂತದಲ್ಲಿ ಸಿಲುಕಿ ವನವಾಸವನ್ನು ಅನುಭವಿಸಿ ಅಜ್ಞಾತವಾಸದಲ್ಲಿದ್ದರೂ ಸಹ ಪರಮಾತ್ಮ ಅವರನ್ನು ಎಷ್ಟು ಪ್ರೀತಿಯಿಂದ ಕಾಪಾಡಿದ್ದಾನೆ ಎನ್ನುವುದಕ್ಕೆ ಉತ್ತರ ಭೂಪ ಎನ್ನುವ ಚರಿತ್ರೆಯೇ ನಮಗೆ ಸಾಕ್ಷೀಭೂತವಾಗಿದೆ. ಅಂದ ಮೇಲೆ ಆ ಕಥಾಭಾಗವನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಿರುವ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಕಾಡಿಗೆ ಬಂದಾಗ ಅನೇಕ ಜನ ಮುನಿಗಳ ಆಶೀರ್ವಾದ ಬಲದಿಂದ 12 ವರ್ಷ ವನವಾಸವನ್ನು ಕಳೆದಿದ್ದಾರೆ. 1 ವರ್ಷ ಅಜ್ಞಾತವಾಸದಲ್ಲಿ ಮಾರುವೇಷವನ್ನು ಧರಿಸಿಕೊಂಡು ಕಂಕಭಟ್ಟ, ವಲಲ, ಬೃಹನ್ನಳ, ಧಾಮಗ್ರಂಥಿ, ತಂತ್ರಿಪಾಲ, ಈ 5ರ ಪತ್ನಿಯಾಗಿರುವ ದ್ರುಪದ ನಂದಿನಿ ದ್ರೌಪದಿಯೂ ಸಹ ತಾನು ಸೈರಂಧ್ರಿಯಾಗಿ ಆ ವಿರಾಟ ರಾಜನ ಅರಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ. ಈ ಮಧ್ಯದಲ್ಲಿ ದುರುಳನಾಗಿರ್ತಕ್ಕಂಥ ಕೀಚಕನು ದ್ರೌಪದಿಯ ರೂಪಕ್ಕೆ ಮಾರು ಹೋಗಿ ಅನೇಕ ವಿಧವಾದ ಉಪಟಳಗಳನ್ನು ಕೊಡುವಾಗ ತಾಳಲಾರದ ಕೃಷ್ಣೆಯು ಭೀಮನನ್ನು ಪ್ರಾರ್ಥಿಸಿದ್ದರಿಂದ ಜಗದೇಕವೀರನಾಗಿರ್ತಕ್ಕಂಥ ಭೀಮ ಆ ಕೀಚಕನನ್ನು ಸಂಹಾರ ಮಾಡಿದ. ಕೀಚಕನ ಸಂಹಾರವಾದ ಮೇಲೆ ಇವನನ್ನು ಕೊಲ್ಲುವ ಧೀರರು ಲೋಕದಲ್ಲಿ ಇನ್ನಾರಿಂದಲೂ ಸಾಧ್ಯವಾಗದೇ ಇರತಕ್ಕಂಥ ಎಲ್ಲರನ್ನು ಜಯಿಸುವಂತಹ ಭೀಮನೋರ್ವನೇ ಎಂಬ ವಿಚಾರವನ್ನು ತಿಳಿದ ದುರ್ಯೋಧನ ಕೆಲವು ಜಟ್ಟಿಗಳನ್ನು ಕಳುಹಿಸಿದ. ಆ ಜಟ್ಟಿಗಳು ಸತ್ತರು ಎಂದು ತಿಳಿದ ಮೇಲೆ ತೀರ್ಮಾನ ಮಾಡಿದರಂತೆ ಪಾಂಡವರು ಮತ್ಸನಗರಿಯಲ್ಲೇ ಇರಬೇಕು, ಅವರನ್ನು ಹಿಡಿಯಲು ಒಂದು ಉಪಾಯ ಎಂಬುದಾಗಿ ಭಾವಿಸಿ ತ್ರಿಗರ್ತಾದಿಗಳನ್ನು ಸಿದ್ಧ ಮಾಡಿ ಅವರನ್ನ ಮತ್ಸನಗರದ ದಕ್ಷಿಣ ದಿಕ್ಕಿಗೆ ಮುತ್ತುವಂತೆ ಏರ್ಪಡಿಸಿ ತಾನು ಭೀಷ್ಮರನ್ನು, ದ್ರೋಣರನ್ನು, ಕೃಪರನ್ನು, ಅಶ್ವತ್ಥಾಮನನ್ನು, ಕರ್ಣನೇ ಮೊದಲಾಗಿರ್ತಕ್ಕಂಥ ಅವರನ್ನು ಕರೆದುಕೊಂಡು ಉತ್ತರ ದಿಕ್ಕಿಗೆ ಬಂದಿದ್ದಾನೆ. ಆ ಉತ್ತರ ದಿಕ್ಕಿನಲ್ಲಿ ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದಿದ್ದ. ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತ್ರಿಗರ್ತಾದಿಗಳ ಮೇಲೆ ಯುದ್ಧ ಮಾಡಲು ವಿರಾಟರಾಜ ಸಮಸ್ತ ಸೈನ್ಯ ಸಹಿತನಾಗಿ ಜೊತೆಗೆ ಧರ್ಮರಾಜ ಕಂಕಭಟ್ಟರಾಗಿದ್ದರೆ ಆತನನ್ನು, ವಲರನಾಗಿರುವ ಭೀಮನನ್ನು, ಧಾಮಗ್ರಂಥಿ ತಂತ್ರಿಪಾಲರಾಗಿರುವ ನಕುಲ ಸಹದೇವರನ್ನು ಅಪಾರವಾದ ಸೈನ್ಯವನ್ನು ಕರೆದುಕೊಂಡು

ತಾನು ಈ ಕಡೆ ಯುದ್ಧಕ್ಕೆ ಹೋಗಿದ್ದಾನೆ. ಇಲ್ಲಿ ಉತ್ತರ ದಿಕ್ಕಿನ ಗೋವುಗಳನ್ನು ಸೆರೆ ಹಿಡಿದು ಗೋಪಾಲಕರನ್ನೆಲ್ಲ ಹೊಡೆದು ಅನೇಕ ವಿಧವಾದ ಅಪಮಾನಗಳನ್ನು ಮಾಡಿದರೆ ಅವರಲ್ಲಿ ಆ ಗೋಪಾಲಕರಲ್ಲಿ ಅಗ್ರಗಣ್ಯನಾಗಿರತಕ್ಕಂಥ ಒಬ್ಬ ಓಡಿ ಬಂದನಂತೆ ಅರಮನೆಗೆ. ಅರಮನೆಯಲ್ಲಿ ಯಾರು ಇಲ್ಲ, ಉಳಿದವನು ಒಬ್ಬನೇ, ಆ ವಿರಾಟನ ಮಗನಾಗಿರ್ತಕ್ಕಂಥ ಉತ್ತರ ಭೂಪ. ಸಾಮಾನ್ಯವಾಗಿ ಉತ್ತರನನ್ನ ಲೋಕದ ಜನಗಳು ಆಡಿಕೊಳ್ಳುವುದುಂಟು, ಕೇವಲ ಅವನು ಮಾತುಗಾರ ಅಂತ. ಚಿಕ್ಕಂದಿನಿಂದಲೂ ಅವನನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲೇ ಬೆಳೆಸಿರುವುದರಿಂದ ಆತನಿಗೆ ಪ್ರಪಂಚದ ಅನೇಕ ವಿಚಾರಗಳು ತಿಳಿಯಿದೆ. ಅರಮನೆ ಒಳಗಡೆನೇ ಬೆಳೆದ ಹುಡುಗ, ಆತನಿಗೆ ಕೇವಲ ಅವರ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಆಟ ಪಾಠಗಳನ್ನು ಆಡಿ ಅವರ ಜೊತೆಯಲ್ಲೇ ಕಾಲ ಕಳೆದವನಾದ್ದರಿಂದ ಆತ ಕುಳಿತಿರುವಾಗ ಓಡಿ ಬಂದನಂತೆ ಈ ಗೋಪಾಲಕ. ಕೈಗಳನ್ನು ಜೋಡಿಸಿದ, ಮಹಾಸ್ವಾಮಿ ಕಾಪಾಡಬೇಕು ಕಾಪಾಡಬೇಕು. ಉತ್ತರ ಕುಮಾರ ಕೇಳಿದ, ಏನು ಸಮಾಚಾರ ಸ್ವಾಮಿ? ಈ ದುರ್ಯೋಧನಾದಿಗಳು ನಮ್ಮ ಗೋಮಾಳಕ್ಕೆ ಬಂದು ಸಾವಿರಾರು ಗೋವುಗಳನ್ನು ಸೆರೆ ಹಿಡ್ಕೊಂಡು ಹೋಗಿ ಅನೇಕರನ್ನ ಹೊಡೆದು ಬಡದು ಅವಮಾನ ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಹಿಂಸೆಯನ್ನೆಲ್ಲ ಮಾಡ್ತಿದ್ದಾರೆ ಸ್ವಾಮಿ. ಉತ್ತರ ಕೇಳಿದ, ಏನು? ಆ ಕೌರವನಿಗೆ ಅಷ್ಟೊಂದು ದುರಹಂಕಾರವೇ, ನಾನೇನು ಸುಮ್ಮನೆ ಇರ್ತೇನೆ? ಇದೋ ಎದ್ದೆ, ಅವನನ್ನು ಸುಮ್ಮನೆ ಬಿಡೋದಿಲ್ಲ. ದುರುಳ

ಕಥ. ಆ ಪಾಪಿಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಸುಮ್ಮನೆ ಬಿಡುವುದಿಲ್ಲ, ಅವರಿಗೆಲ್ಲೋ ಕೇಡುಗಾಲ ಬಂದಿದೆ. ಈ ಉತ್ತರನನ್ನು ಕೆಣಕಿ ಅವರು ಬದುಕೋಕೆ ಸಾಧ್ಯವಿಲ್ಲ. ಅವರನ್ನು ಈಗಲೇ ಸೈನ್ಯ ಸಹಿತರಾಗಿ ಬಂದಿರಬಹುದಾದವರನ್ನೆಲ್ಲರನ್ನು ಸದೆ ಬಿಡುತ್ತ ಬಿಡುತ್ತೇನೆ. ನಾನೇನು ಸಾಮಾನ್ಯನೇ? ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಓಡಿ ಬಂದು ಸೇರಿದರು. ಉತ್ತರ ಭೂಪಾಲ, ಏನ್ ಸಮಾಚಾರ? ಏನು ಇಲ್ಲ. ಆಹಾ, ದುರ್ಯೋಧನಾದಿಗಳು ಒಬ್ಬ ಮಹಾಪರಾಕ್ರಮಿ ಇಲ್ಲಿದ್ದಾನೆ ಎಂಬುದನ್ನು ತಿಳಿಯದೆ ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದಿದ್ದಾರಂತೆ. ಅವರು ಮಾಡಿರೋದು ಹೇಗಿದೆ ಗೊತ್ತೋ? ಹೇಗಿದೆ ಜವಾನ್?

ಸೆಳೆದನು, ಕೇಸರಿಯ ಕೆಣಕಿದನು, ಭವರವನು ತೊಡಗಿದನಲ ಕೌರವನ ಕಟ ಮರುಳಾದ. ಆ ಕೌರವ ತಿಳಿಯದೆ ಸೈನ್ಯ ಸಹಿತರಾಗಿ ಬಂದಿದ್ದಾನೆ. ನನ್ನನ್ನು ಅವನು ಕೆಣಕಿದ್ದು ಮೃತ್ಯುವನ್ನು ಕೆಣಕಿದ ಹಾಗಾಯಿತು. ಅಲ್ಲಿದ್ದ ಹೆಣ್ಣು ಮಕ್ಕಳು ಕೇಳಿದರು, ಉತ್ತರ ಭೂಪಾಲ ನೀನಿಷ್ಟೆಲ್ಲ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಕೌರವರ ಮೇಲೆ ಯುದ್ಧಕ್ಕೆ ಹೋಗ್ತೀಯಾ? ಉತ್ತರ ನಕ್ಕ, ಏನಂದ್ರಿ, ನನ್ನನ್ನ ಯುದ್ಧಕ್ಕೆ ಅಲ್ಲಿಗೆ ಹೋಗ್ತಿದ್ದೀರಂತೀಯ, ಈಗ ಗತಿಗಿಲ್ಲದ ಕಾರಣ ಹೋಗಬೇಕಾಗಿದೆ, ನಾಡಿನಲ್ಲಿ ಯಾರೂ ಇಲ್ಲವಲ್ಲ, ಏನು ಮಾಡಲಿ, ಆ ಯುದ್ಧ ಬಂದಿದೆ ಅಂತ ಹೇಳಿ ನಮ್ಮ ತಂದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಗಂಡಸರನ್ನು ಕರ್ಕೊಂಡು ಹೊರಟೋಗಿದ್ದಾರೆ, ನಾಡಿನಲ್ಲಿ ಒಬ್ಬ ಗಂಡಸು ಇಲ್ಲವಲ್ಲ. ಆಗ ಒಬ್ಬ ಹೆಣ್ಣುಮಗಳು ಹೇಳಿದ್ಲು, ಉತ್ತರ ಭೂಪಾಲ ಅದೇನೋ ನಿಜ, ಆದರೆ ಒಬ್ಬ ಗಂಡಸು ಇಲ್ಲ ಅಂತೀಯಲ್ಲ, ನೀನಿದ್ದೀಯಲ್ಲ. ಉತ್ತರ ಕೇಳಿದ, ಹೌದು ಹೌದು ಹೌದು, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯ, ಹಾಗಾದ್ರೆ ನೀನು ಯುದ್ಧ ಮಾಡ್ತೀಯ? ಹೆಣ್ಣು ಮಕ್ಕಳೇ, ನನಗೆ ಸರಿ ಸಮಾನರಾದವರು ಒಬ್ರು ಇಲ್ವಲ್ಲ ಅಲ್ಲಿ. ಆಡನೆ ಕಾದುವೆನು, ಕೆಲವರು ಹಾಲವರು, ಕೆಲವರಂತ ಕನನೆರೆಯೂರವರು, ಕೆಲವರ ಧಮ ಕುಲದಲ್ಲಿ ಸಂದು ಬಂದವರು, ವೀರರೆಂಬುವರಿವರು ಮೇಲಿನ ಹೆಸರುಂಟು ಬೇಳು. ಅಲ್ಲ, ವಿಚಾರ ಮಾಡಿದ್ರೆ ನನ್ನ ಮೇಲೆ ಯುದ್ಧ ಮಾಡೋರು ಯಾರು ಇಲ್ಲ ಅಲ್ಲಿ, ಯಾರಲ್ಲಿ ಯುದ್ಧ ಮಾಡಲಿ? ಕೆಲವರಂತೂ ಬ್ರಾಹ್ಮಣರು, ಇನ್ನು ಕೆಲವರು ವಯಸ್ಸಾಗೋಗ್ಬಿಟ್ಟಿದೆ, ಇನ್ನೇನು ಈಗಲೋ ನಾಳೆನೋ ಸಾಯುವಂತಹ ಮುದುಕರು, ಇನ್ನು ಕೆಲವರು ಕುಲದಲ್ಲಿ ಬಹಳ ಕೊರತೆಯಾಗಿರೋರು, ಇವರೇ ಧೀರರು ಅನ್ನೋರು ಇನ್ಯಾರಿದ್ದಾರೆ ಹೇಳಿ. ಹಾಗನ್ನುವಾಗ ಈ ಗಲಭೆಯನ್ನು ನೋಡಿ ದ್ರುಪದನಂದಿನಿ ಬಂದಳಂತೆ. ಏನು ಉತ್ತರ ಕುಮಾರ, ಕೌರವರ ಸೈನ್ಯದಲ್ಲಿ ಯಾರು ಯುದ್ಧ ಮಾಡೋ ಧೀರನೇ ಇಲ್ಲ ಅನ್ಕೊಂಡಿದ್ಯಾ? ಯಾರಿದ್ದಾರೆ ಸೈನಂದ್ರಿ? ಅಯ್ಯ, ಇದೇನು ಹೀಗಂದ್ರೆ, ಅಲ್ಲೇನು ಭೀಷ್ಮನಿಲ್ವೇ, ದ್ರೋಣನಿಲ್ವೇ, ಕರ್ಣನಿಲ್ವೇ? ಹಾಗಂದ ಕೂಡಲೇ ಈ ಉತ್ತರ ಅಂದ, ಅವರೆಲ್ಲ ಯಾವ ದೊಡ್ಡ ಮನುಷ್ಯರು ಅಂತ ಮಾತಾಡ್ತಾ ಇದೀಯ ನೀನು? ಅರಿಯದೆ ಗಂಗೆಯನನು, ತಾನರಿಯದವನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸಿಹ ಕರ್ಣನೆಂಬುವನು ಎನಗೆ ಸಮಬಲನೆ. ಅಲ್ಲ, ಆ ಗಂಗೆಯ ಮುದುಕ ಅವನು ನನ್ನನ್ನೇನು ಮಾಡಬಲ್ಲ, ದ್ರೋಣ ಪಾಪ ಪಾಪ ಪಾಪ, ಅವನನ್ನು ಕಂಡ ಕೂಡಲೇ ನನ್ನ ಹೆಸರು ಹೇಳಿದ್ರೆ ತರತರ ನಡ್ಕೊ ಹೋಗ್ತಾನೆ. ಕರ್ಣ ಅವನು ನೀಚ ಕುಲದಲ್ಲಿ ಹುಟ್ಟಿದವನು, ಅವನು ನನಗೆ ಸಮಾನವಲ್ಲ. ಬರಿಯ ಬಯಲಾಡಂಬರದಿ ಬರೀ ತುರವ ಹಿಡಿದೊಡೆ, ಏನನ್ಕೊಂಡಿದ್ದೀರಾ ನನ್ನ, ಅವರು ಬರೀ ಗೋವುಗಳನ್ನು ಸರಿ ಹಿಡ್ಕೊಂಡು ಹೋದ್ರೆ ನಾನೇನು ಸುಮ್ಮನೆ ಬಿಟ್ಬಿಡ್ತೀನೇನೆ, ಏನ್ ಮಾಡ್ತೀಯ? ಈಗಲೇ ಹೋಗಿ ನಾನು ಅವ್ರು ಹೆಂಗಂದ್ರನ್ನೆಲ್ಲ ಸರಿ ಹಿಡ್ಕೊಂಡು ಬಂದ್ಬಿಡ್ತೀನಿ. ಆಗ ದ್ರುಪದ ನಂದಿನಿ ಯೋಚನೆ ಮಾಡ್ತಾಳೆ, ಇದೇನು ಈತ ಮಾತನಾಡ್ತಿರೋದೆಲ್ಲ ನಿಜವೇನಾ, ಏನು ಅರ್ಥವೇ ಆಗ್ತಾ ಇಲ್ವಲ್ಲ, ಹೇಗೆ ಅಯ್ಯ ನೀನು ಇವರನ್ನೆಲ್ಲ ನೋಡಿದ್ದೀಯ, ಆ ಪರಾಕ್ರಮಿಗಳಾಗಿರ್ತಕ್ಕಂಥ ಕರ್ಣ ದ್ರೋಣ ಇವರನ್ನೆಲ್ಲ ಎಂದಾದರೂ ಏನು ಮಾತನಾಡ್ತಿದ್ದೀಯ? ಈಗಲೇ ಹೋದೆ ಎಂದರೆ ರಣರಂಗದ ಮಧ್ಯದಲ್ಲಿ ಧ್ವಜಸ್ತಂಭವನ್ನು ನೆಟ್ಟು ಆ ದ್ರೋಣ ಅಂತಿದ್ದಾನಲ್ಲ ಅವರು ಹೊಟ್ಟೆ ಹೊಡೆದಾಕ್ಬಿಡ್ತೀನಿ, ಕರ್ಣ ಅವನು ಕಿವಿ ಹಿಡಿದು ಹೇಳ್ಕೊಂಬಂದ್ಬಿಡ್ತೀನಿ, ಭೀಷ್ಮ ಅಂತಿರಲ್ಲ ಆ ಮುದುಕ ಅವನು ಗಡ್ಡ ಹಿಡಿದು ಹೇಳ್ಕ ಬಂದು ಅವನು ಅಯ್ಯೋ ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ಕೋಬೇಕು, ಹಾಗೆ ಮಾಡಾಕ್ಬಿಡ್ತೀನಿ. ಅಷ್ಟೇ ಅಲ್ಲ, ಕಟ್ಟವನ್ನು ತೆಗೆದು ನಾನು ಝಳಪಿಸಿದೆ ಎಂದರೆ ಕೂಡಲೇ ಅಕ್ಕಪಕ್ಕದಲ್ಲಿದ್ದವರ ರುಂಡ ಮುಂಡಗಳನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರು ರಂಡೆ ದೇವತೆಗಳಿಗೆ ರಕ್ತ ದೌತಣವನ್ನು ಮಾಡಿಸ್ತೇನೆ ಅಂತ ಆರ್ಭಟಿಸಿ ಕುಣಿದಾಡಿದ. ಹೆಣ್ಣು ಮಕ್ಕಳೆಲ್ಲ ದೂರ ದೂರ ಸರಿದ್ರು. ಕೂಡಲೇ ಈ ಉತ್ತರ ಹೇಳ್ತಾನೆ, ಹೆಣ್ಣು ಮಕ್ಕಳೇ ನೋಡಿದ್ರ ಅಲ್ಲ, ನನ್ನ ಪರಾಕ್ರಮ ನೋಡಿ ನೀವೇ ಇಷ್ಟು ಹೆದರ್ಕೊಂಡ್ರಲ್ಲ, ಇನ್ನು ದುರ್ಯೋಧನಾದಿಗಳ ಪಾಡೇನು? ಅಯ್ಯ ಹಾಗಾದ್ರೆ ಈಗ ಯುದ್ಧಕ್ಕೆ ಹೋಗ್ತೀಯ? ಹೋಗೋದೆ, ಬಿಡ್ತೇನಾ? ಈಗಲೇ ಹೋಗ್ತಿದ್ದೆ, ಆದರೆ ಒಂದು ವ್ಯತ್ಯಾಸ. ಏನು ಮಹಾರಾಯ ವ್ಯತ್ಯಾಸ? ಏನು ಇಲ್ಲ, ಮೊನ್ನಿನ ಯುದ್ಧದಲ್ಲಿ ಮಾತ್ರ ನನ್ನ ಸಾರಥಿ ಇದ್ದ ಒಬ್ಬ, ಆ ಸಾರಥಿ ಸತ್ತೋದ, ಅವನಿಲ್ಲದೆ ಇರೋದ್ರಿಂದ ನನಗೆ ಬಹಳ ಕೊರತೆಯಾಗಿದೆ, ಅವನಪ್ಪನಿದ್ದರೆ ಇವರನ್ನೆಲ್ಲರನ್ನು ಸರಿಸಮಾನವಿಲ್ಲದ ಧೀರನಂತೆ ಕೊಂದು ಹಾಕ್ಬಿಡ್ತಿದ್ದೆ. ಈ ಆರ್ಭಟವನ್ನು ದೂರದಿಂದ ನೋಡುತ್ತಿದ್ದಂಥ ಬೃಹನ್ನಳ ವೇಷಧಾರಿಯಾದ ಅರ್ಜುನ ದ್ರುಪದನಂದಿನಿಯನ್ನು ಮೆಲ್ಲನೆ ಕರೆದನಂತೆ. ಕರೆದು ಹೇಳುತ್ತಿದ್ದಾನೆ, ಇದು ಒಳ್ಳೆಯ ಸಮಯ, ನಾವು ಇವರಿಗೆ ಸಹಾಯವನ್ನು ಮಾಡಿದರೆ ಇವರ ಮನೆಯಲ್ಲಿ ವಾಸ ಮಾಡಿದ ಉಪಕಾರಕ್ಕೆ ಸ್ವಲ್ಪವಾದರೂ ನಾವು ಕಾರ್ಯವನ್ನು ಮಾಡಿ ತೋರದಂತಾಗುತ್ತೆ,
ಹೋಗು, ಸಾರಥಿಗಿಲ್ಲ ಅಂತ ಹೇಳ್ತಿದ್ದಾನಲ್ಲ, ಯಾವ ರೀತಿಯಲ್ಲಾದರೂ ನನ್ನನ್ನು ಪ್ರಾರ್ಥನೆ ಮಾಡುವಂತೆ ಅವನಿಗೆ ಸೂಚನೆಯನ್ನು ಕೊಡು, ನಾನು ಸಾರಥಿಯಾಗಿ ಹೋಗಿ ಈತನ ಕಾರ್ಯವನ್ನು ಮಾಡಿಕೊಡ್ತೇನೆ. ಪತಿಯ ಮಾತನ್ನು ಕೇಳಿದ ದ್ರುಪದ ನಂದಿನಿ ಮೆಲ್ಲನೆ ಬಂದವಳಾಗಿ ಆ ಗುಂಪಿನಲ್ಲಿ ಮತ್ತೆ ಸೇರಿದಳು. ಈ ಭೂಪಾಲನ ಮಾತು ಹಾಗೆ ಇತ್ತು, ಏನು ಮಾಡಲಿ, ಸರಿಯಾದ ಒಬ್ಬ ಸಾರಥಿ ಇಲ್ಲವಲ್ಲ. ಸಾರಥಿ ಇಲ್ಲ ಅಂದಾಗ ಸೈರಂಧ್ರಿಯಾದ ದ್ರುಪದ ನಂದಿನಿ ಹೇಳುತ್ತಿದ್ದಾಳೆ, ರಾಜಕುಮಾರ ನನಗೊಬ್ಬ ಗೊತ್ತಿದ್ದಾನೆ. ಯಾರು ಯಾರು ಯಾರು ಹೇಳು, ಯಾರು ಹೇಳು? ಯಾರು ಇಲ್ಲ, ಹಿಂದೆ ಅರ್ಜುನನ ಜೊತೆಯಲ್ಲಿ ಕಾಂಡವನ ದಹನ ಕಾಲದಲ್ಲಿ ಬಹುವಿಧವಾಗಿ ಸಹಾಯವನ್ನು ಮಾಡಿದ ಸಾರಥಿ ಎಂದರೆ ಬೃಹನ್ನಳ. ರಾಜಕುಮಾರನಕ್ಕ ಅಲ್ಲ, ಅವನ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನ್ನ ಕರ್ಕೊಂಡೋಗಿ ಯುದ್ಧ ಮಾಡುಂತೀಯ, ಏನ್ ಮಾತನಾಡ್ತೀಯ ಸೈರಂದ್ರಿ? ಹಾಗೆಲ್ಲ ರಾಜಕುಮಾರ, ನಿಜವಾಗ್ಲೂ ಆತ ಮಹಾಸಾರಥಿಯೇ. ಸರಿ, ಈಗ ಸಮಯವಾಗಿದೆ, ಆದ್ದರಿಂದ ನಿನ್ನ ತಂಗಿಯಾಗಿರುವ ಉತ್ತರೆಯನ್ನು ಕಳುಹಿಸು, ಆ ಉತ್ತರೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕರೆದುಕೊಂಡು ಬರಲಿ. ಏನೋ ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದ್ದೀನಿ. ಆ ಸಹೋದರಿ, ಉತ್ತರೆ ಬಂದಲಂತೆ. ಏನೇನ? ಹೋಗಮ್ಮ, ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾನಲ್ಲ ಆ ಯಾರ ಬೃಹನ್ನಣ, ಅವನನ್ನು ಕರೆದುಕೊಂಡು ಬಾ ನನಗೆ ಸಾರಥಿಯಾಗುವಂತೆ. ಹಾಗನ್ನುವಾಗ ಉತ್ತರೆಯು ನೇರವಾಗಿ ಅರ್ಜುನನ ಬಳಿಗೆ ಬರ್ತಾ ಇದ್ದಾಳೆ. ಗುರುಗಳೇ, ಗುರುದೇವಾ,

ಗುರುದೇವ, ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದಿರುವ ಆ ಹಗೆಯರಿಂದ ಅವಮಾನವಾಗುತ್ತಿದೆ. ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದು ನಾಡಿನ ಜನಗಳಿಗೆ ಇಲ್ಲ ಸಲ್ಲದ ಅಪಮಾನ ಮಾಡುವ ತೆರದಲ್ಲಿ ಅವರು ನಡೆಯುತ್ತಿದ್ದಾರೆ. ದಯಮಾಡಿ ಸಹಾಯ ಮಾಡಬೇಕು ಗುರುಗಳೇ. ಪಾರ್ಥ ಕೇಳಿದ, ಏನಾಗಬೇಕಮ್ಮ? ನಮ್ಮ ಅಣ್ಣನಾಗಿರ್ತಕ್ಕಂಥ ಉತ್ತರ ಭೂಪಾಲಿನಿಗೆ ನೀನು ಸಾರಥಿಯಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡಬೇಕು, ಇದು ನನ್ನ ಪ್ರಾರ್ಥನೆ. ಅರ್ಜುನ ಬಹುಕಾಲ ಯೋಚನೆಯನ್ನು ಮಾಡಿದವನಂತಾಗಿ, ತಥಾಸ್ತು ನಡಿತಾಯಿ, ನಿನ್ನ ಮಾತನ್ನು ನಾನು ಎಂದಿಗೂ ಮೀರುವನಲ್ಲ. ಪುತ್ರ ವಾತ್ಸಲ್ಯವನ್ನು ಕೂಡಿದ ನಾನು ಅದೇ ಅಭಿಮಾನದಿಂದಲೇ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡ್ತೇನೆ. ನಡೆ ಕರತಂದಿದ್ದಾಳೆ. ಉತ್ತರ ನೋಡಿದ, ಬಾ ಬಾ ಬೃಹನ್ನಳೆ, ಬಾ ಬಾ. ನೀನು ಯುದ್ಧವನ್ನು ನೋಡಿದ್ದೀಯೋ? ಸ್ವಾಮಿ, ಯುದ್ಧ ಮಾಡಿದವರನ್ನೆಲ್ಲ ನೋಡಿದ್ದೇನೆ. ನೀನೇನು ಭಯಪಡಬೇಡ, ಈಗ ಸಮಯ ಬಂದಿದೆಯಾದ್ದರಿಂದ ನೀನು ಸಾರಥಿಯಾಗಿರು, ನಾನು ಯುದ್ಧದಲ್ಲಿ ಜಯವನ್ನು ಗಳಿಸ್ತೇನೆ. ಆಗಬಹುದು. ನೋಡು, ಸಂಗೀತ ಹಾಡುವಾಗ ಒಂದು ತಾಳ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಯುದ್ಧದಲ್ಲಿ ತಲೆ ಹೋಯ್ತೋ ಹೊರಟೇ ಹೋಗುತ್ತೆ. ಎಚ್ಚರಿಕೆ. ಅರ್ಜುನ ಹೇಳಿದ, ಉತ್ತರ ಕುಮಾರ, ನೀನಿರುವಾಗ ನನಗೇನು ಭಯ? ಹೌದು, ನಿನಗೇನು ಭಯವಿಲ್ಲ. ನೀನು ಸಾರಥಿಯಾಗಿದ್ದರೆ ಸಾಕು, ನಾನೀಗಲೇ ಹೋಗಿ ದುರದಲ್ಲಿ ಜಯವನ್ನು ಗಳಿಸಿ ಬರ್ತೇನೆ. ಯಾರಲ್ಲಿ ಸಖಿಯರೇ, ಎಲ್ಲರೂ ಸಿದ್ಧರಾಗಿ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದೆ. ಇದೋ ನಾನು ಯುದ್ಧರಂಗಕ್ಕೆ ಹೋಗ್ತಾ ಇದ್ದೇನೆ. ಈಗಲೇ ಹೋದವನಾಗಿ ಅಲ್ಲಿರುವವರನ್ನು ಎಲ್ಲರನ್ನೂ ಸದೆ ಬಡಿದು ಬಿಡ್ತೇನೆ. ನಮ್ಮ ಎದುರಾಗಿ ನಿಂತವರು ಒಬ್ಬರನ್ನು ಉಳಿಸಿದಂತೆ ನಾಶ ಮಾಡಿ ಬರ್ತೇನೆ. ಆದ್ದರಿಂದ ನೀವು ಯಾರು ಹೆದರ್ಕೋಬೇಡಿ. ಹೆಣ್ಣು ಮಕ್ಕಳೇ, ಹೋಗಿ ಬರಲೇ, ಹೋಗಿ ಬಾ ರಾಜಕುಮಾರ. ಹೌದು, ನಾನು ಯುದ್ಧರಂಗಕ್ಕೆ ಹೋದ ಮೇಲೆ ಬಹುಕಾಲ ನಾನು ನಿಮ್ಮನ್ನು ಅಗಲೇ ಇರ್ತೇನೆ. ಆದ್ದರಿಂದ ನಾನು ಹೊರಟು ಹೋದೆ ಅಂತ ನಿಮಗೆಲ್ಲ ಬಹಳ ಬೇಸರ ದುಃಖ ಆಗುತ್ತಲ್ವೇ? ಅದರಲ್ಲಿ ಒಬ್ಬಾಕೆ ಹೇಳ್ತಾಳೆ, ರಾಜಕುಮಾರ, ನೀನು ಹೋದೆ ಅಂತ ನಮಗೇನೂ ಬೇಸರವಿಲ್ಲ, ನೀನು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಸಾಕು. ಉತ್ತರ ಅಂದ, ಏನಂದೇ, ನಾನು ಹೋದ್ರೆ ನಿನಗೆ ಬೇಸರವೇ ಇಲ್ವಾ? ಹಾಗಾದ್ರೆ ನಾನು ಯುದ್ಧಕ್ಕೆ ಹೋಗಲ್ಲ, ಏನ್ ಮಾಡ್ತೀಯ? ಕೂಡಲೇ ಸೈರಂಧ್ರಿ ಓಡ್ ಬಂದು ಹೇಳಿದಂತೆ, ರಾಜಕುಮಾರ, ಇದೇನು, ಇದು ಮಾತನಾಡಲು ಸಮಯವಲ್ಲ. ಈಗಾಗಲೇ ಶತ್ರುಗಳು ನಮ್ಮ ಗೋವುಗಳನ್ನೆಲ್ಲ ಕರೆದುಕೊಂಡು ಹೋಗ್ತಿರ್ತಾರೆ, ನೀನು ಮೌನವಾಗಿ ಇಲ್ಲಿ ಕುಳಿತರೆ ಹೇಗೆ? ಹೌದು, ಅದು ಸಾಧ್ಯವೇ ಇಲ್ಲ. ಸಾರಥಿ, ರಥವನ್ನು ಸಿದ್ಧ ಮಾಡು, ಈಗಲೇ ಹೊರಟೆ. ಹೆಣ್ಣುಮಕ್ಕಳೇ, ಎಲ್ಲ ಬನ್ನಿ. ಇದೋ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆದ್ರಿಂದ ನನ್ನನ್ನು ಕಳುಹಿಸಲಿಕ್ಕೆ ಆರತಿ ಎತ್ತಿ. ಆರತಿ ಎತ್ತಿ ಅಂದಾಗ ಹೆಣ್ಣು ಮಕ್ಕಳಂದ್ರು, ಆಯ್ತು, ಹೋಗಿ ಬೇಗ ಬನ್ನಿ ಅಂತ ಓಡಿ ಹೋಗಿ ಆರತಿ ಅಂತಂದು ಆರತಿ ಎತ್ತಿದ್ರಂತೆ. ಇವನೇ ಅಂತ, ಏನು ಸುಮ್ಮನೆ ಆರತಿ ಎತ್ತಾ ಇದ್ರೆ, ಹಾಡು ಹೇಳಿ ಆರತಿ ಎತ್ತಿ ನನ್ನ ಕಳಿಸಬೇಕು. ಉತ್ತರ ಕುಮಾರ, ನಮಗೆ ಯಾರಿಗೂ ಹಾಡೋಕೆ ಬರಲ್ಲ, ನಾನೇ ಹಾಡ್ತೀನಿ.

ಸಾಕು ಸಾಕು ಸಾಕು, ಆರತಿ ಎತ್ತಿದ್ದಾಯ್ತು. ಹೆಣ್ಣು ಮಕ್ಕಳೇ, ನೀವೆಲ್ಲರೂ ಎಚ್ಚರಿಕೆಯಿಂದಿರಿ, ಈಗಲೇ ಹೋಗಿ ನಾನು ಆ ದುರ್ಯೋಧನಾದಗಳನ್ನೆಲ್ಲ ಸದಬಡಿದು ನಮ್ಮ ಗೋಧನವನ್ನೆಲ್ಲ ಬಿಡಿಸಿಕೊಂಡು ಜಾಗೃತಿಯಾಗಿ ಹಿಂತಿರುಗಿ ಬರ್ತೇನೆ. ಸಾರಥಿ ನಡೇ. ಪಾರ್ಥನು ಉತ್ತಮವಾದ ಅಶ್ವಗಳನ್ನ ರಥಕ್ಕೆ ಕಟ್ಟಿದ್ದಾನೆ. ಕುಮಾರನು ಬರುವುದನ್ನು ಎದುರು ನೋಡುತ್ತಿರುವಾಗ ಬಂದ ರಾಜಕುಮಾರ ನೇರವಾಗಿ ರಥವನ್ನು ಹತ್ತಿದ, ಸುತ್ತಲೂ ನೋಡುತ್ತಿದ್ದಾನೆ. ಆ ಸಾರಥಿ ನಡೇ. ಪಾರ್ಥನು ಚಬುಕನ್ನು ತೆಗೆದು ಕುದುರೆಗೊಂದು ಪೆಟ್ಟು ಢಾಮನೆ ಹೊಡೆದ ಕೂಡಲೇ ಭರ್ರನು ಹೊರಟಂತೆ. ಹೊರಟ್ರೆ ಕೂತಿದ್ದ ಈ ರಾಜಕುಮಾರ ಹಾಗೆ ಧಡಕ್ಕನ ಹಿಂದಕ್ಕೆ ಬಿದ್ದ. ಬಿದ್ದವನೇ ಸಾರಥಿ, ಏನೇ ರಥ ಹಿಂಗೆ ಓಡಿಸ್ತಾ ಇದೀಯಾ? ಏನು ಇಷ್ಟೊಂದು ಅವಸರವಾಗಿ ಓಡಿಸ್ತಾ ಇದೀಯಾ? ಏಕೆ ರಾಜಕುಮಾರ? ಅಲ್ಲ, ನಾನು ನೋಡಬೇಕು ಅಂತ ಎಷ್ಟೊಂದು ಜನ ಊರಿನಲ್ಲೇ ಕಾದಿದ್ದಾರೆ, ನೀನು ಅವ್ರ ಎದುರಿಗೆಲ್ಲ ಭರ್ರನ್ನು ಓಡಿಸ್ತಾ ಇದೆಯಲ್ಲ, ನಿಧಾನವಾಗಿ ಹೋಗು. ಸಾರಥಿ ನಗುತ್ತಾ ಹೇಳ್ತಾನೆ, ಇದೇನ ಅನ್ಯಾಯ ರಾಜಕುಮಾರ? ನಾವು ಹೋಗುತ್ತಿರುವುದು ಸಮರಕ್ಕೆ, ನೀನೇನು ಎಲ್ಲರನ್ನು ಉತ್ಸವ ಮಾಡಿಸ್ತಿದ್ಯೋ? ಸಾಧ್ಯವೇ ಇಲ್ಲ, ಹೋಗಲೇಬೇಕು. ಇದೇನು ಈಗ ರಥ ಓಡಿಸ್ತಾ ಇದೆಯಾ? ನಿಧಾನ ನಿಧಾನ ಅನ್ನುವುದರೊಳಗಾಗಿ ಬರುತ್ತಿದೆಯಂತೆ ಧಡ ಧಡ ಧಡ.

ಈ ರಥವು ದಡ ದಡ ದಡದನ್ನು ಧಾವಿಸಿ ಬರುತ್ತಿದ್ದರೆ ಪಾರ್ಥನ ಕೈ ಚಲಕದಿಂದ ಆ ತುರಗಗಳು ನಾಗಾಲೋಟದಲ್ಲಿ ಓಡುತ್ತಿದ್ದರೆ ಗಡಗಡ ನಡುಗುವ ರಥದಲ್ಲಿ ಆ ಕಡೆ ಈ ಕಡೆ ಇಕ್ಕಡೆಗಳಲ್ಲಿ ಕೈಗಳಿಂದ ಹಿಡ್ಕೊಂಡು ರಾಜಕುಮಾರ ಇದೇನು ಸಾರಥಿ ಹೀಗೆ ಓಡಿಸ್ತಾ ಇದೀಯ ರಥವನ್ನ ಅನ್ನುವಾಗ ರಥ ಬರ್ತಾ ರಣರಂಗದ ಹತ್ತಿರಕ್ಕೆ ಬರ್ತಾ ಇದೆ. ತಲೆ ಎತ್ತಿ ನೋಡಿದ ಆ ಸೈನ್ಯವನ್ನ, ಆ ಕುರು ಸೈನ್ಯವು ಸಾಲಾಗಿ ನಿಂತಿರುವುದನ್ನು ನೋಡ್ತಾ ಇದ್ದಾನೆ. ಆ ನೋಡ್ತಾ ನೋಡ್ತಾ ಹೇಳಿದಂತೆ, ಹೇ ಸಾರಥಿ, ನಿನ್ನ ರಣರಂಗಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಸಮುದ್ರಕ್ಕೆ ಕರ್ಕೊಂಡ್ಬರ್ತಿದ್ಯೋ? ಆಗ ಪಾರ್ಥ ನಗಿತ ಹೇಳ್ತಿದ್ದಾನೆ, ಕುಮಾರ, ಇದು ಸಮುದ್ರವಲ್ಲ, ಶತ್ರು ಸೈನ್ಯದ ತಲೆ. ಆ ತಲೆಯ ಅಲೆಯು ಸಾಗರದ ಅಲೆಯಂತೆ ಕಾಣ್ತಾ ಇದೆ. ಉತ್ತರ ಅಂದ, ಸಾರಥಿ ಏನಂದೆ, ಅಲ್ಲಿ ಅಲ್ಲಿ ಕಾಣ್ತಾ ಇರೋದು ಶತ್ರುಗಳ ಸೈನ್ಯನ? ಹೌದು. ಮತ್ತೇನಂದ್ಕೊಂಡೆ? ಹಾಗಾದ್ರೆ ಇಷ್ಟೊಂದು ಜನ ಇದ್ದಾರ? ಎಲ್ಲಿ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಇದೋ ರಣದ ಹತ್ತಿರಕ್ಕೆ ಹೋಗ್ತಾ ಇದ್ದೇನೆ, ಮಧ್ಯದಲ್ಲಿ ರಥವನ್ನು ಸ್ಥಾಪಿಸುತ್ತೇನೆ. ಕುಮಾರ, ನೀನು ನಿನ್ನ ಪರಾಕ್ರಮವನ್ನು ತೋರು. ನೋಡುತ್ತಿದ್ದಂಥ ಉತ್ತರನಿಗಾಗಲೇ ಕೈಕಾಲುಗಳು ಗಡಗಡಗಡ ನಡುಗಲಾರಂಭಿಸಿದವಂತೆ. ನಡುಗಲಾರಂಭಿಸಿದ ಕೂಡಲೇ ಏನು ಮಾಡಿದ? ಸಾರಥಿ, ರಥ ನಿಲ್ಲಿಸು, ರಥ ನಿಲ್ಲಿಸು. ಕುಮಾರ, ಮುಂದೋಡುತ್ತಿರುವ ಈ ರಥವನ್ನ ನಿಲ್ಲಿಸಿಯಾಗಲಿ ಹಿಂತಿರುಗಿಸಲಾಗಲು ಸಾಧ್ಯವೇ ಇಲ್ಲ. ಅಯ್ಯಯ್ಯೋ ಸಾರಥಿ, ನಾನು ಈ ಸೈನ್ಯ ಇಂಥ ಸೈನ್ಯ ನೋಡಿದ್ದೇ ಇಲ್ಲ. ದಯಮಾಡಿ ರಥವನ್ನು ಹಿಂದಕ್ಕೆ ತಿರುಗಿಸು, ನನಗೆ ಭಯವಾಗ್ತಾ ಇದೆ. ಭಯವಾಗ್ತಾ ಇದೆ ಕುಮಾರ? ನೀನು ಅರಮನೆಯಲ್ಲಿ ಹೆಣ್ಣು ಮಕ್ಕಳ ಸಂಗಡ ಮಾತನಾಡುವಾಗ ಆ ಕೌರವರನ್ನ ನಾನೇನು ಮಾಡಿಬಿಡ್ತೇನೆ? ದ್ರೋಣನನ್ನ ಅಪ್ಪಳಿಸಿ ಬಿಡ್ತೇನೆ, ಕರ್ಣನನ್ನ ಕಿವಿ ಹಿಡಿದು ಎಳೆದು ಬಿಡ್ತೇನೆ ಅಂತ ಹೇಳಿದೆಯಲ್ಲ. ಹೌದು, ನಾನು ಹಾಗಂದೆ. ಮತ್ತೆ ಈಗೇಕೆ ಹೆದರ್ಕೊಳ್ತೀಯ? ನಾನು ಆವಾಗ ಅವರು ಹೀಗಿರ್ತಾರೆ ಅನ್ಕೊಂಡಿರಲಿಲ್ಲ. ಮತ್ತಿನ್ ಹೇಗಿರ್ತಾರೆ ಅಂದ್ಕೊಂಡಿದ್ದೆ? ಅರಮನೆಯಲ್ಲಿ ಅವರದೆಲ್ಲ ಭಾವಚಿತ್ರಗಳಿತ್ತಲ್ಲ, ಇಲ್ಲೂ ಅಷ್ಟೇ ಇರ್ತಾರೆ ಅಂದ್ಕೊಂಡಿದ್ದೆ. ಅಷ್ಟೇ ಇದ್ದಿದ್ರೆ ಎತ್ತೆತ್ತಿ ಕುಕ್ಕಿಬಿಡೋಣ ಅಂತ ನೋಡಿದೆ. ಅಬಾಬಾ, ಭಯವಾಗ್ತಾ ಇದೆ. ಸಾರಥಿ, ಅದು ಯಾರಲ್ಲಿ ಕಾಣ್ತಿರೋರು? ಪಾರ್ಥ ಹೇಳಿದ, ಅದ ನೋಡು, ಅಲ್ಲಿ ಜ್ವಾಜ್ವಲ್ಯಮಾನವಾಗಿ ಕಾಣುತ್ತಿರ್ತಕ್ಕಂತ ಮಹಾನುಭಾವನಾದ ಆ ವೃದ್ಧನು ಉಭಯಕುಲಾಪಿತ ಮಹನೀಯನಾಗಿರುವ ಭೀಷ್ಮ, ಆತನ ಪಕ್ಕದಲ್ಲಿ ಶಿವಸ್ವರೂಪಿಗಳಾಗಿ ಕುಳಿತಿರ್ತಕ್ಕಂಥ ದ್ರೋಣರು, ಫಲಪಳನ ಹೊಳವ ಕರ್ಣಕುಂಡಲಗಳ ಕವಚ ಸಹಿತವಾಗಿ ಕುಳಿತಿರುವವನೇ ಕರ್ಣ, ಮೇಲೆ ಉರಗ ಪಥಾಕಿಯಲ್ಲಿ ಸ್ವರ್ಣ ಕವಚವನ್ನು ಧರಿಸಿ ಧೀರೋದ್ಧಾತನಾಗಿ ಕುಳಿತಿರತಕ್ಕಂಥ ಅವನೇ ನಾಯಕನಾದ ದುರ್ಯೋಧನ, ಅವನ ಪಕ್ಕದಲ್ಲಿರ್ತಕ್ಕಂಥ ಅವನೇ ಅಶ್ವತ್ಥಾಮ ಗುರುಪುತ್ರ, ಇನ್ನು ಈ ಸೈನ್ಯ. ಸಾರಥಿ, ನಾನು ಇವರನ್ನೆಲ್ಲ ಎಂದೂ ನೋಡಿರಲಿಲ್ಲ, ನೋಡಿದ್ದೇ ಚಿತ್ರಪಟದಲ್ಲಿ. ಬೇಗ ರಥವನ್ನು ತಿರುಗಿಸು. ಸಾಧ್ಯವಿಲ್ಲ ರಾಜಕುಮಾರ, ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ಕೆಡುವನೇ ಅಲ್ಲ, ಆದ್ದರಿಂದ ಆ ರಥವನ್ನು ನಾನು ಹಿಂದೆ ತಿರುಗಿಸಲು ಸಾಧ್ಯವಿಲ್ಲ. ಹಾಗಂದಾಗಿ ತಂದ ತಿರುಗಿಸೋದಿಲ್ವಾ? ತಿರುಗಿಸೋದಿಲ್ಲ. ನೀ ತಿರುಗಿಸೋದಿಲ್ಲ ಅಂದ್ರೆ ನಾನು ರಥದಿಂದ ಹಾರು ಬಿಡ್ತೇನೆ. ಎಲ್ಲಿ ಹಾರು ನೋಡೋಣ ಅಂದರೆ ಭಯದಿಂದ ಕೂಡಿದ ಉತ್ತರ ರಥದಿಂದ ಧಡಕ್ಕೆ ಹಾರೇ ಬಿಟ್ಟಂತೆ. ಮಹಾನುಭಾವನಾದ ಪಾರ್ಥ ಒಂದೇ ಸಲದಲ್ಲಿ ಓಡುವ ಕುದುರೆಗಳ ಲಗಾಮನ್ನು ಮತ್ತು ಹಾರುತ್ತಿರುವ ರಾಜಕುಮಾರ ಉತ್ತರೀಯವನ್ನು ಎರಡನ್ನು ಒಂದೇ ಸಲ ಜಗ್ಗಿ ಹಿಡಿದ. ರಥವನ್ನು ನಿಲ್ಲಿಸಿ ಕೆಳಗಿಳಿದ, ಏಕೆ ಹೀಗೆ ಭಯಪಡುತ್ತಿರುವೆ? ಕೇಳು, ಅಡಿಗಡಿಗೆ ಮುಂದಿಡಲು ಅಶ್ವಮೇಧ ಫಲ. ಅಷ್ಟೇ ಅಲ್ಲ, ರಣದಲ್ಲಿ ನೀನೇನಾದರೂ ಯುದ್ಧರಂಗದಲ್ಲಿ ಸತ್ತದಿಯಾದರೆ ದೇವಲೋಕದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಆ ಗಂಧರ್ವ ಕನ್ನಿಕೆಯರು ನಿನ್ನನ್ನು ಬಹುವಿಧವಾಗಿ ಓಲೈಸಿ ಸಂತೋಷ ಪಡುವಂತೆ ತಾವು ಸೇವೆಯನ್ನು ಮಾಡುತ್ತಾರೆ. ಇವನಂದ, ಬೇಡ ಬೇಡ, ನನಗದೆಲ್ಲ ಬೇಡವೇ ಬೇಡ. ಇಲ್ಲಿಂದ ಸತ್ತು ಸ್ವರ್ಗಕ್ಕೆ ಹೋಗಿ ಆ ಹೆಣ್ಣುಮಕ್ಕಳು ಸೇವೆ ಮಾಡೋಕ್ಕಿಂತ ನಮ್ಮ ಅರಮನೆಯಲ್ಲಿ ಇರೋರೇ ನನಗೆ ಸಾಕು. ನೀನೇನೋ ಫಲ ಅಂದಲ್ಲ, ಯಾಗ ಫಲ ಬದುಕಿರೋವಾಗಲೇ ಅರಮನೆಯಲ್ಲಿ ಮಾಡಿಕೊಂಡ್ರು ಆಗುತ್ತೆ. ಅಮ್ಮ ಸಾರ್ಥಿ, ನೀನು ಬಹಳ ಒಳ್ಳೆಯವನಲ್ಲ, ನನ್ನ ಮಾತು ಕೇಳು. ನೀನೇನಾದರೂ ಆ ರಥ ಹಿಂದಕ್ಕೆ ತಿರುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ನನ್ನ ಬಿಟ್ಟುಬಿಟ್ರೆ ನಮ್ಮ ಅಮ್ಮನಿಗೆ ಹೇಳಿ ನಿನಗೆ ಬೇಕಾದೆಲ್ಲ ಕೊಡಿಸ್ತೇನೆ. ನಿನಗೇನೇನು ಬೇಕೋ ಎಲ್ಲ ಕೊಡಿಸ್ತೇನೆ ನನ್ನ.

ಬಿಟ್ಬಿಡಪ್ಪ, ಬಿಡುವುದೇ. ಹಾಗಾದ್ರೆ ನೀನಲ್ಲಿ ಜಂಬಕ್ಕೊಚ್ಚಿದೆಯಲ್ಲ, ಏನು ಬೇಕಾದ್ರೂ ಮಾಡ್ತೇನೆ ಅಂತ ಯಾಕೆ? ಉತ್ತರ ಅಂದ, ಅದು ನನಗೆ ಅಭ್ಯಾಸ. ನಾನು ಹೆಣ್ಮಕ್ಳ ಎದುರಲ್ಲಿ ಹಂಗೆ ಮಾತಾಡಿ ನನಗೆ ಅಭ್ಯಾಸ. ಅಯ್ಯ, ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಬಿಡ. ಆಗುವುದಿಲ್ಲ, ಹಾಗೆಂದ್ರೆ ಈ ಚಬಕಿನಿಂದ ಇದೋ ಎಂಬುದಾಗ ಒಂದು ಪೆಟ್ಟನ್ನು ಫ್ಯಾಡನ್ನು ಹೊಡೆದರಂತೆ. ಇವನೊಳಗೆ ಪ್ರಾರಂಭ ಹೊಡಿತೀಯ, ಕಂಡವ್ರ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೊಡಿತೀಯ. ತಾಳು ತಾಳು, ನಮ್ದು ಅಪ್ಪ ಬರಲಿ, ನಿನಗೆ ಹೇಳ್ತೇನೆ. ಅಯ್ಯೋ ರಾಜಕುಮಾರ, ಇದೇನಿದು? ನಿನಗೆ ತರವಲ್ಲ, ತರಬಲ್ಲ.

ರಾಜಕುಮಾರ, ರಣದಿಂದ ಓಡುವುದು ನ್ಯಾಯವಲ್ಲ, ನಿಲ್ಲು. ಆಗ ಗಡಗಡನೆ ನಡುಗುತ್ತಯ್ಯ, ನನಗೆ ಏನು ಗೊತ್ತಿಲ್ಲ ಕಣಯ್ಯ, ನೀನು ಕರ್ಕೊಂಡು ಹೋಗಿ ನನ್ನನ್ನು ಅವರ ಮುಂದೆ ಎಲ್ಲರ ಎದುರಿನಲ್ಲಿ ನಿಲ್ಲಿಸಿ ನನ್ನನ್ನು ಸಾಯಿಸೋದಕ್ಕಿಂತಲೂ ನಿನಗೆ ಇಷ್ಟವಿದ್ರೆ ನೀನೇ ನನ್ನನ್ನು ಕೊಂದುಬಿಡು. ಕುಮಾರ, ನಿನಗೆ ಯುದ್ಧ ಮಾಡಲು ಬರುವುದಿಲ್ವೇ? ಅಯ್ಯ, ನನಗೆ ಅಭ್ಯಾಸವೇ ಇಲ್ಲ. ಅಭ್ಯಾಸವೂ ಇಲ್ಲ, ದ್ರೋಣನನ್ನ ಎತ್ತಿ ಹೊಡೆದು ಬಿಡ್ತೇನೆ, ಆ ಭೀಷ್ಮನನ್ನು ಗಡ್ಡ ಹಿಡ್ಕೊಂಡು ಬರ್ತೇನೆ ಅಂತ ಏನೇನೋ ಹೇಳಿದೆಯಲ್ಲ, ಅದೆಲ್ಲ ಹೇಳಿದೆ, ಆದರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ಯುದ್ಧ ಮಾಡಲು ಸಾಧ್ಯವಿಲ್ಲ ಅನ್ನುವುದಾದರೆ ನಾನು ಹೇಳಿದಂತೆ ಮಾಡು, ಬಾ ರಥದಲ್ಲಿ ಕುಳಿತುಕೋ ಎಂಬುದಾಗಿ ಕರೆತಂದು ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ ಆ ಕುಮಾರನನ್ನ ತಂದಿದೆ, ರಥದ ಮೇಲೆ ಕೂರಿಸಿದ್ದಾನೆ. ರಥವನ್ನು ಹಿಂತಿರುಗಿಸಿ ಆ ನಗರದ ಕೋಟೆ ಬಾಗಿಲಿನ ಹೊರಗಡೆಗೆ ತಮ್ಮ ಧನುಸ್ಸನ್ನೆಲ್ಲ ಕಟ್ಟಿರುವ ಶಮಿ ವೃಕ್ಷದಡಿಗೆ ಮಹಾನುಭಾವನಾದ ಪಾರ್ಥ ಉತ್ತರನನ್ನು ಕರೆದುಕೊಂಡು ಬಂದಿದ್ದಾನೆ. ರಣರಂಗದಿಂದ ರಥ ಹೋಗುತ್ತಿರುವುದನ್ನು ಕಂಡ ದುರ್ಯೋಧನ, ಯಾರಿರಬಹುದು ಈ ರಥದಿಂದ ಹಿಂದಕ್ಕೆ ಹೋಗುತ್ತಿರುವವನು? ತಾತ, ಇದನ್ನು ನೋಡಿದ್ರೆ ಯಾರೆಂದು ಕಾಣುತ್ತಿದೆ, ಯಾರೆಂದು ಕಾಣುತ್ತಿದೆ ಎನ್ನುವಾಗ ದ್ರೋಣಾಚಾರ್ಯ ಹೇಳುತ್ತಿದ್ದಾರಯ್ಯ, ಆ ರಭಸದಿಂದ ರಥ ಬರುತ್ತಿರುವುದನ್ನು ನೋಡಿದರೆ ಅವನೇ ಪಾರ್ಥನಿರಬಹುದು. ಪಾರ್ಥನೆಂದರೇನು? ಸಾಮಾನ್ಯನಲ್ಲ, ಮಹಾಪರಾಕ್ರಮಶಾಲಿ. ಅವನ ಮಹಾನುಭಾವ, ಅವನನ್ನು ಬಂದಿರತಕ್ಕಂಥ ರೀತಿಯನ್ನು ಕಂಡರೆ ಅವನೀಗ ಯಾರನ್ನು ಬಿಡದೆ ಎಲ್ಲರನ್ನೂ ಜಯಿಸುತ್ತಾನೆ ಎಂಬುದು ಖಂಡಿತ. ಪಕ್ಕದಲ್ಲಿ ಕರ್ಣ ಇದ್ದ, ಯಾವಾಗಲೂ ನಿಮಗೆ ನಿಮ್ಮ ಶಿಷ್ಯನನ್ನು ಹೊಗಳುವುದೇ ಕರ್ತವ್ಯವೋ? ಕೇವಲ ಆ ಪಾರ್ಥನ ಬರುವಿಕೆಯನ್ನು ಕಂಡ ಮಾತ್ರದಿಂದಲೇ ಅವನೇನು ಬೇಕಾದರೂ ಮಾಡುತ್ತಾನೆ ಎಂಬುದೇ ನಿಮ್ಮ ಅಹಂಕಾರದ ನುಡಿಯೋ? ಗುರುಗಳೇ, ಶಿಷ್ಯನೇ ನಿಜ, ಆದರೂ ಸಹ ಅವನಲ್ಲ, ಯಾರೇ ಬಂದರೂ ಸಹ ಅವನನ್ನು ನಿಮಿಷ ಮಾತ್ರದೊಳಗಾಗಿ ಧ್ವಂಸ ಮಾಡಲು ನಾನು ಸಿದ್ಧನಿದ್ದೇನೆ. ಕೇವಲ ಪಕ್ಷಪಾತದಿಂದ ಇಲ್ಲಿರುವ ಸೈನಿಕರನ್ನೆಲ್ಲರನ್ನ ಅವರ ಉತ್ಸಾಹವನ್ನು ಭಂಗ ಮಾಡುವುದಕ್ಕೆ ಮಾತನಾಡುತ್ತಿದ್ದೀರಾ? ಪಕ್ಕದಲ್ಲಿ ಕೃಪಾಚಾರ್ಯರಿದ್ದರು. ಕರ್ಣ, ಮಾತು ಬಾಯಿಗೆ ಬರುತ್ತೆ ಎಂದು ವಿಶೇಷವಾಗಿ ಮಾತನಾಡಬೇಡ, ಕೇಳು. ಮಹಾನುಭಾವರಾದ ದ್ರೋಣಾಚಾರ್ಯ ಪಕ್ಷಪಾತವನ್ನಲ್ಲ, ಈ ಸಮಯವನ್ನ ಸಂದರ್ಭವನ್ನ ನೋಡಿ ಮಾತನಾಡುತ್ತಿದ್ದಾರೆ. ಹಾಗನ್ನುವಾಗ ಅಶ್ವತ್ಥಾಮ ಬಂದನಂತೆ, ಕರ್ಣ, ನೀನು ಬಹಳವಾಗಿ ಕೊಂಡಾಡುತ್ತಿರುವೆಯಲ್ಲ ನಿನ್ನನ್ನ, ನೀನು ಯಾವ ರಣರಂಗದಲ್ಲಿ ಯುದ್ಧದಲ್ಲಿ ಜಯಿಸಿರುವೆ? ಮಹಾರಥಿಕರೆನಿಸಿಕೊಂಡವರ ಯಾರೊಡನೆ ಯುದ್ಧ ಮಾಡಿರುವೆ? ಸಮಯವನ್ನರಿತು ಈ ಯುದ್ಧರಂಗದಲ್ಲಿ ಹೀಗೆ ಇರಬೇಕು ಎಂಬುದಾಗಿ ಸೂಚಿಸುವುದು ಆಚಾರ್ಯನ ಕರ್ತವ್ಯವಾಗಿದೆ. ಆದ್ದರಿಂದಲೇ ಆ ಮಾತನಾಡಿದರೆ ನೀನು ಇಷ್ಟು ಮಾತನಾಡುತ್ತಿರುವುದು ತರವಲ್ಲ. ಆಗ ಭೀಷ್ಮರು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಿಧಾನಿಸಿ, ದುರ್ಯೋಧನ, ನಿಮ್ಮ ಗುರುಗಳಾದ ದ್ರೋಣಾಚಾರ್ಯ ಹೇಳಿದ ಮಾತು ಸದ್ಯ. ಆ ಅರ್ಜುನನ ಬರುವಿಕೆಯನ್ನು ಕಂಡಾಗಲೇ ಅವನೆಂಥ ಪರಾಕ್ರಮಶಾಲಿ ಎಂಬುದು ತಿಳಿಯುತ್ತಿದೆ. ಆದ್ದರಿಂದ ನಾವೀಗ ಸಿದ್ಧರಾಗಬೇಕಾದ್ದು ನಮ್ಮ ಕರ್ತವ್ಯ. ದುರ್ಯೋಧನ ಕೇಳಿದ, ತಾತ, ಮತ್ತೊಂದು ವಿಚಾರ ಮರೆತಿರಿ, ನಾವು ಜೂಜಿನಲ್ಲಿ ತೀರ್ಮಾನ ಮಾಡದಂತ ರೀತಿಯಲ್ಲಿ ಅಜ್ಞಾತವಾಸಕ್ಕೆ ಮುಂಚಿತವಾಗಿ ಸಿಕ್ಕಿದ್ದಾನೆ ಅರ್ಜುನ, ಅಂದ ಮೇಲೆ ಮತ್ತೆ ಅವನು ವನವಾಸಕ್ಕೆ ಹೋಗಬೇಕು. ಭೀಷ್ಮರು ನಕ್ಕರು, ಅಯ್ಯೋ ಹುಚ್ಚ, ಪಾಂಡವರನ್ನು ಅಷ್ಟೊಂದು ತಿಳಿಗೇಡಿಗಳೆಂದು ಭಾವಿಸಿದಿರ? ಅದರಲ್ಲಿಯೂ ಧರ್ಮರಾಜನಿರುವಲ್ಲಿ ಯಾವ ರೀತಿಯಾದ ತಪ್ಪು ನಡೆಯಲು ಸಾಧ್ಯವೇ ಇಲ್ಲ.

ಹೇಳು, ಅರ್ಜುನ ಈಗ ಬಂದಿದ್ದಾನೆ ಎಂದರೆ ನಾವು ಎಲ್ಲವನ್ನು ಲೆಕ್ಕ ಹಾಕಿಕೊಂಡರೆ ಆಗಾಗ ಬರಬಹುದಾದ ಅಧಿಕ ಮಾಸಾದಿಗಳನ್ನ, ಕಾಲ ಋತು ವರ್ಷ ಮಾಸಗಳನ್ನೆಲ್ಲ ಲೆಕ್ಕ ಹಾಕಿಕೊಂಡರೆ ಪಾಂಡವರಿಗೆ 13 ವರ್ಷ ಕಳೆದು 5 ತಿಂಗಳಾಗಿ 12 ರಾತ್ರಿ ಕಳೆದಿದೆ ಈಗ ಆ ಮಹಾನುಭಾವ ಬಂದಿರುವ ಸಮಯಕ್ಕೆ. ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಈಗ ಬರುವಾತ ಅವನೇ ಎಂಬುದು ತೀರ್ಮಾನವಾಗಿದೆ. ಆದ್ದರಿಂದ ಸ್ವಲ್ಪ ಸೈನ್ಯದೊಡನೆ ನೀನು ಊರಿಗೆ ಹೋಗು, ಸ್ವಲ್ಪ ಸೈನ್ಯವು ಗೋವುಗಳನ್ನು ಕಾಪಾಡಲಿ, ಹಿಂಬಾಲಿಸಿಕೊಂಡು ಬರಲಿ, ಮಿಕ್ಕ ಸೈನ್ಯವೆಲ್ಲ ಯುದ್ಧಕ್ಕೆ ಸಿದ್ಧವಾಗಲಿ. ತಿರುಗಿ ಹೇಳಿದ ಆಚಾರ್ಯರೇ, ದಯಮಾಡಿ ಕ್ಷಮಿಸಬೇಕು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಭೀಷ್ಮರೇ, ನೀವು ಒಂದು ಮಾತಾಡಿದಾಗಲೇ ನಾನು ಶಿಷ್ಯನನ್ನು ಕ್ಷಮಿಸಿದ್ದೇನೆ. ಅಂದಮೇಲೆ ಏನಾಗಬೇಕು ಹೇಳಿ. ಏನೂ ಇಲ್ಲ, ಮಧ್ಯಭಾಗದಲ್ಲಿ ತಾವು ಅಶ್ವತ್ಥಾಮ ಬಲಗಡೆಗೆ, ಕೃಪಾದಿಗಳು ಹಿಂಭಾಗದಲ್ಲಿ ಎಡಭಾಗದಲ್ಲಿರಲಿ, ಮುಂದೆ ಕರ್ಣನಿರಲಿ, ಹಿಂಭಾಗದಲ್ಲಿ ನಾನು ನಿಂತು ಎಲ್ಲ ರೀತಿಯ ಸೈನ್ಯಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಎಂಬುದಾಗಿ ಯುದ್ಧವನ್ನ ವ್ಯೂಹ ರಚನೆಯನ್ನು ಮಾಡಿಕೊಂಡಿದ್ದೆ, ಸಿದ್ಧರಾಗಿ ನಿಂತಿದ್ದಾರೆ ಕೌರವರು. ಇಲ್ಲಿ ಮಹಾನುಭಾವನಾದಂತಹ ಪಾರ್ಥ ಮರದಡಿಗೆ ಬಂದಿದ್ದಾನೆ. ಬಂದು ಹೇಳಿದನಂತೆ, ಕುಮಾರ ಪುತ್ರ, ಸ್ವಾಮಿ, ಯುದ್ಧ ಮಾಡಲು ನಿನ್ನಿಂದ ಆಗುವುದಿಲ್ಲ ಎಂದ ಮೇಲೆ ನಾನೇ ಅವರನ್ನೆಲ್ಲ ಯುದ್ಧದಲ್ಲಿ ಜಯಿಸಿ ನಿನ್ನ ಗೋಧನವನ್ನು ಬಿಡಿಸಿಕೊಡ್ತೇನೆ. ಆದರೆ ನಿನ್ನ ಈ ಧನುಸ್ಸು ನನಗೆ ಸಾಲೋದಿಲ್ಲವಾದ್ದರಿಂದ ಈ ಮರದ ಮೇಲೆ ಪಾಂಡವರ ಆಯುಧಗಳಿದೆ, ಅದರಲ್ಲಿ ಅರ್ಜುನನ್ನು ಧನಿಸಿ ತೆಗೆದುಕೊಂಡು ಬಾ. ಇವನಂದ, ಏನಪ್ಪ ಇದು ಗ್ರಾಚಾರ, ನನ್ನನ್ನು ಮರ ಹತ್ತುವಂತೀಯ? ಅಯ್ಯ ಹೋಗು ಬೇಗ. ಅಲ್ಲಿಗೆ ಹೋದ, ತಲೆ ಎತ್ತಿ ನೋಡಿದ, ಅಲ್ಲಿ ಹೆಣದಾಕಾರವಾಗಿ ಕಟ್ಟಿದಳ. ಅಯ್ಯಯ್ಯೋ, ಯಾಕಪ್ಪ ಏನ್ ಮಾತಾಡ್ತಾ ಇದ್ದೀಯ? ರಾಜಕುಮಾರನಾದ ನನ್ನನ್ನ ಅಲ್ಲಿ ಹೆಣ ಇದೆ, ಅಲ್ಲಿಗೆ ಹೋಗುವಂತಿದ್ದೀಯಲ್ಲ. ಕುಮಾರ, ಅದು ಹೆಣವಲ್ಲ ಕಣಪ್ಪ, ಪಾಂಡವರು ಮತ್ತಾರ ಕೈಗೂ ದೊರಕದೆ ಇರಲಿ ಎಂಬುದಾಗಿ ತಮ್ಮ ಆಯುಧಗಳನ್ನು ಶವದಾಕಾರವಾಗಿ ಕಟ್ಟಿದ್ದಾರೆ, ತೆಗೆದುಕೊಂಡು ಬಾ ಹೋಗೋ. ಅಯ್ಯ ಇದ ಈಗ ಹೋಗ್ತಾ ಇದ್ದೇನೆ, ನೀನ್ ಹೇಳದೆ ಅಂತ ಹೋಗ್ತೇನೆ. ತಷ್ಟು ದೂರ ಹೋಗಿ, ಹೌದು ಅಲ್ಲಿ ಪಾಂಡವರ ಆಯುಧ ಇದೆ ಅಂತೀಯಲ್ಲ, ಅದು ನಿನಗೆ ಹ್ಯಾಗ ಗೊತ್ತು? ಕುಮಾರ, ಅದು ಹ್ಯಾಗ ಗೊತ್ತು ಅಂದ್ರೆ ನಾನೇ ಹೇಳ್ತಿದ್ದೇನೆ ಕೇಳು. ಆದನಾನರ್ಜುನನು, ಅಯ್ಯ ಆ ಪಾಂಡವರಲ್ಲಿ ಮಧ್ಯವನೆನಿಸಿರ್ತಕ್ಕಂಥ ಅರ್ಜುನನೇ ನಾನು. ಅಡಿಗೆಯವನಾಗಿ ನಿಮ್ಮ ಅರಮನೆಯಲ್ಲಿರತಕ್ಕಂಥ ಆ ವಲಲನೇ ಭೀಮಸೇನ. ಕಂಕಭಟ್ಟನಾಗಿರ್ತಕ್ಕಂಥ ಅವನೇ ನಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ. ನಕುಲ ಸಹದೇವರೇ ದಾಮಗ್ರಂಥಿ ತಂತಿಪಾಲರು, ಇನ್ನು ನಮ್ಮೈವರ ಪತ್ನಿಯಾಗಿರ್ತಕ್ಕಂಥ ದೃಪನಂದಿನಿಯೇ ನಿಮ್ಮ ಅರಮನೆಯ ಸೈರಂಧ್ರಿ. ಹೋಗು. ಹಾಗಂದಾಗ ರೋಮಾಂಚನವಾಯಿತಂತೆ ಈತನಿಗೆ ಆ ಉತ್ತರ. ಆ ಮಾತನ್ನು ಕೇಳಿ ಮರಹತ್ತುವಾಗ, ಅಯ್ಯ ಸ್ವಲ್ಪ ಭಯವಾಗ್ತಿದೆ. ಭಯವಾಗ್ತಿದೆಯಾ? ನನ್ನ ದಶನಾಮಗಳನ್ನು ಹೇಳಿ ಹತ್ತು ಎಂದರೆ ಈ ಉತ್ತರ

ಆಯುಧಗಳನ್ನು ತಂದಿರಿಸಿದ. ಅದರಲ್ಲಿ ಗಾಂಧೀವನ್ನು ತನ್ನ ಶಂಕನ್ನು ತೆಗೆದುಕೊಂಡಿದ್ದಾನೆ. ಆ ಗಾಂಧೀವನ್ನು ಒಂದು ಸಲ ನೋಡಿ ಶಂಕನ್ನು ತೆಗೆದುಕೊಂಡಿದ್ದೆ. ರಥದಲ್ಲಿ ಹೇಳಿದನಂತೆ, ಕುಮಾರ ಈಗ ನೀನು ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡುತ್ತೇನೆ. ಅಯ್ಯ ನೀನಂದ ಮೇಲೆ ಆಗಬಹುದು ಎಂದರೆ ಕುಳಿತುಕೊಂಡೊಡನೆಯೇ ಒಂದು ಸಲ ಪಾರ್ಥನು ತನ್ನ ಶಂಕನ್ನು ತೆಗೆದಿದ್ದೆ. ಭೋದಿದ ಉತ್ತರ ತಲೆ ತಿರುಗಿ ರಪ್ಪನೆ ಕೆಳಗೆ ಬಿದ್ದ. ಅರ್ಜುನ ಕೇಳಿದ, ಯಾಕಯ್ಯ ಅಬ್ಬಾಬಾಬ ಇದೇನಪ್ಪ, ಇದು ಏನೇ, ಇದು ಶಂಕನಾದ್ವೇನಪ್ಪ, ಇದು ಶಂಕು ಊದಿದ್ಯಾ? ಅಲ್ಲ ಊರಿನಲ್ಲಿರೋ ದಾಸಯ್ಯನವರೆಲ್ಲ ಒಟ್ಟಿಗೆ ಸೇರುವುದಿದ್ರು ಇಷ್ಟೊಂದು ಶಬ್ದ ಬರಲ್ವಲ್ಲ. ಅಯ್ಯ ಇದು ದಾಸಯ್ಯನವರ ಶಂಕವಲ್ಲ, ಶತ್ರುಗಳ ಹೃದಯಕ್ಕೆ ಕಂಪಿತವನ್ನುಂಟು ಮಾಡಬಹುದಾದಂತ ಜಯಶೀಲರಾಗಿ ಜಯಿಸಿ ಬರಲು ನಾವು ಊದಬಹುದಾದ ಕ್ಷತ್ರಿಯ ಊದುವ ಶಂಕ. ಆದ್ದರಿಂದ ನೀನು ಮತ್ತೊಮ್ಮೆ ಧೈರ್ಯವಾಗಿರು, ಇದೋ ಊದ್ತಿದ್ದೇನೆ ಎಂಬುದಾಗಿ ಮತ್ತೊಮ್ಮೆ ಶಂಕನು ಭೋಮನ್ನು ಊದಿದ. ಊದಿ ರಥವನ್ನು ಓಡಿಸಿದನಂತೆ. ಓಡಿಸವರ ಮಧ್ಯದಲ್ಲಿ ಬರುತ್ತಿದೆ ರಥ, ಸರ ಸರ

ರಥವನ್ನು ಮುಂದೋಡಿಸಿಕೊಂಡು ಬರುತ್ತಾ ಆ ಕುಮಾರನಾದ ಉತ್ತರನಿಗೆ ಧೈರ್ಯವನ್ನು ಹೇಳುತ್ತಾ ಕರಗಳನ್ನು ಜೋಡಿಸಿ ದೇವರನ್ನು ಪ್ರಾರ್ಥನೆ ಮಾಡುವಂತೆ ಮಹಾನುಭಾವನಾದ ಹನುಮಂತನನ್ನು ಪ್ರಾರ್ಥನೆ ಮಾಡಿ ತನ್ನ ಧ್ವಜದಲ್ಲಿ ಸ್ಥಾಪನೆಯನ್ನಾಗಿ ಮಾಡಿದ್ದಾನೆ. ರಣರಂಗಕ್ಕೆ ಬರುವ ಮೊದಲೇ ಭರ್ರನೆ ಓಡುವ ರಥದಿಂದ ದ್ರೋಣರನ್ನು ನೋಡಿ ತಾನೆರಡು

ನೆನೆದಿದ್ದೇ ಢಮ್ಮನೆ ಹೊರದನಂತೆ ಆ ಎರಡು ಬಾಣಗಳು ಬಂದು ದ್ರೋಣಾಚಾರ್ಯರ ಪಾದದ ಮೇಲೆ ಬಿದ್ದಿದೆ. ಮತ್ತೆರಡು ಬಾಣಗಳನ್ನು ಬಿಟ್ಟ ಅದು ದ್ರೋಣಾಚಾರ್ಯರ ಕಿವಿಯ ಹತ್ತಿರಕ್ಕೆ ಬಂದು ಭರ್ರನೆ ಹೋಯಿತಂತೆ. ದ್ರೋಣಾಚಾರ್ಯ ನಗು ನಗುತ್ತಾ ಭೀಷ್ಮರ ಕಡೆಗೆ ತಿರುಗಿ ಹೇಳ್ತಿದ್ದಾರೆ, ಭೀಷ್ಮರೇ, ಇವನು ನನ್ನ ಶಿಷ್ಯ ಅರ್ಜುನ. ಈ ಬಾಣಗಳ ಬಿಟ್ಟ ವಿಚಾರ ನಿಮಗೆ ಗೊತ್ತೋ? ಏನು ಏನು ಇಲ್ಲ, ಮೊದಲು ಎತ್ತಿದ್ದೇ ಎರಡು ಬಾಣಗಳನ್ನು ನನ್ನ ಪಾದದ ಹತ್ರ ಬೀಳಿಸಿದ್ದಾನೆ, ಇದು ಪಾದಕ್ಕೆ ನಮಸ್ಕಾರ ಮಾಡುವ ಸಂಕೇತ. ಮತ್ತೆರಡು ಬಾಣಗಳು ನನ್ನ ಕಿವಿಯಿಂದಲೇ ಸಂದು ಹೋಗಿವೆ ಎಂದರೆ ನಮ್ಮ ಕ್ಷೇಮ ಸಮಾಚಾರವನ್ನು ಕೇಳುತ್ತಿರತಕ್ಕಂಥ ರೀತಿ. ಅವನೇ ನನ್ನ ಶಿಷ್ಯ. ರಥದಿಂದ ಬಂದಂತಹ ಮಹಾನುಭಾವನಾದ ಅರ್ಜುನ ಹೇಳಿದ, ಕುಮಾರ, ಇಲ್ಲಿ ದುರ್ಯೋಧನೆಯಲ್ಲಿ ಕಾಡ್ತಾನೆ ನೋಡು, ಅವನನ್ನೊಬ್ಬನನ್ನು ಸೋಲಿಸಿದರೆ ಸಾಕು, ಇಡೀ ಸೈನ್ಯವನ್ನೇ ನಾವು ಜಯಿಸಿದಂತಾಗುತ್ತಾದ್ರಿಂದ ನೋಡು. ದುರ್ಯೋಧನ ಎಲ್ಲೂ ಕಾಣಲಿಲ್ಲ, ಹಾಗಾದರೆ ಅವನೀಗಾಗಲೇ ಗೋವುಗಳನ್ನೆಲ್ಲ ಕರೆದುಕೊಂಡು ದಕ್ಷಿಣ ದಿಕ್ಕಿ ಕಡೆ ಹೊರಟಿರಬಹುದಾದ್ದರಿಂದ ಓಡಿಸುವ ರಥವನ್ನ. ರಥ ತಿರುಗಿತಂತೆ. ರಥ ತಿರುಗಿದ ಕೂಡಲೇ ಇದನ್ನು ನೋಡಿ ದ್ರೋಣಾಚಾರ್ಯ ಹೇಳ್ತಿದ್ದಾರೆ, ಕೆಟ್ಟೋಯ್ತು ಕೆಲಸ, ಪಾರ್ಥ ದುರ್ಯೋಧನನ್ನು ಹಿಡೀಲಿಕ್ಕೆ ಹೋಗ್ತಿದ್ದಾನಾದ್ರಿಂದ ನಡೀರಿ ಎಂಬುದಾಗಿ ಆ ಸಮಸ್ತ ಸೈನ್ಯಗಳೆಲ್ಲ ಬರ್ತಾ ಇದೆಯಂತೆ. ಆ ಸಮಸ್ತ ಸೈನ್ಯಗಳೆಲ್ಲ ಬರುವಾಗ ದುರ್ಯೋಧನನ ಕಂಡಿನೇನು ಯುದ್ಧ ಮಾಡಬೇಕು ಅನ್ನುವಾಗ ಆ ಮಹಾನುಭಾವನಾದಂತಹ ಕರ್ಣ ತಾನು ಧನುಸ್ಸನ್ನು ಹಿಡಿದುಕೊಂಡಿದ್ದೇ ನೇರವಾಗಿ ಬರ್ತಾ ಇದ್ದಾನೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಭೋಮನೆ ಶಂಕನ್ನುವುದಿಲ್ಲ, ತನ್ನ ಧನುಸ್ಸನ್ನೊಂದು ಸಲ ಠೇಂಕಾರ ಮಾಡಿದ. ಈ ಸದ್ದಿಗೆ, ಈ ಗಲಭೆಗೆ ಅವರ ಜೊತೆಯಲ್ಲಿ ಹೋಗ್ತಿದ್ದ ಗೋವುಗಳೆಲ್ಲ ದಿಕ್ಕೆಟ್ಟವಾಗಿ ಬಾಲವನ್ನು ಮೇಲಕ್ಕೆತ್ತುಕೊಂಡು ಮುಂದೆ ಹೋಗುತ್ತಿದ್ದೆಲ್ಲ ಹಿಂದಕ್ಕೆ ತಿರುಗಿ ದಡ ದಡ ದಡ ದಡ ದಡದೆ ಓಡುತ್ತಾ ನೇರವಾಗಿ ತಮ್ಮ ನಗರಿಯ ಕಡೆಗೆ, ಮತ್ಸನಗರಿಯ ಕಡೆಗೆ ಓಡಿಬಿಡ್ತು. ಈ ಸಿಪಾಯಿಗಳೆಲ್ಲ, ಹಿಡೀರಿ ಹಿಡೀರಿ ಹಿಡೀರಿ ಅಂದ್ರೆ ಅಲ್ಲೊಬ್ಬಂದ, ಏನ್ ಹಿಡಿತೀಯ, ಹಿಡಿಯಕ್ಕೋದ್ರೆ ನೀನು ಹೋಗ್ತೀಯ. ಅಲ್ಲಿ ನೋಡು, ಅಲ್ಲಿಯ ಬರೀ ಶಂಕನಾದಕ್ಕೆ ಹೋಗ್ತಾ ಇದೆ, ಬಂದಿರೋನು ಅರ್ಜುನ ಅಂದ ಕೂಡಲೇ ಭಯದಲ್ಲಿ ಗಡಗಡೆ ನಡುಗುತ್ತಿದ್ದರಂತೆ. ಆ ನಡುಗುತ್ತಿರುವ ವೇಳೆಗೆ ಕರ್ಣನಿಗೆ ಎದುರಾದ, ಎಲವೋ ಪಾರ್ಥ. ಅರ್ಜುನ ಹೇಳಿದ, ಕರ್ಣ, ಬಹುಕಾಲದಿಂದಲೂ ನೀನು ಬರೀ ಮಾತುಗಳನ್ನಾಡಿ ಕಾಲವನ್ನು ಕಳೆದೆ. ದ್ರುಪದ ನಂದಿನಿಯ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಬಹು ಕೆಚ್ಚಿನಿಂದ ನುಡಿದವನೇ, ನಿನಗೆ ಅವಕಾಶ ಇಲ್ಲ ಎನ್ನುತ್ತಿದ್ದೀಯಲ್ಲ, ಇದೋ ಅವಕಾಶ ಸಿಕ್ಕಿದೆ ನೋಡು ಎಂಬುದಾಗಿ ಬಾಣವನ್ನು ಹಿಡಿದನಂತೆ. ಕಲಿಕಿತಾಪರಿ ವಿಂದ

ಬಾಣಗಳ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರೆ, ಎದುರಾಗಿ ಬಂದಿರುವ ಕರ್ಣ ತಾನು 12 ಬಾಣಗಳನ್ನು ಬಿಟ್ಟ ಮರುಕ್ಷಣದಲ್ಲಿಯೇ ಆ ಭೂಮಿ ಆಕಾಶಗಳಲ್ಲೂ ಆವರಿಸುವಂತೆ ಪಾರ್ಥನು ಬಾಣದ ಸುರಿಮಣೆಯನ್ನು ಸುರಿಸಿದ್ದಾನೆ. ಪೆಟ್ಟನ್ನು ತಿಂದಂತ ಕರ್ಣ ನಿಲ್ಲಲಾರದೆ ತನ್ನ ರಥವನ್ನು ಹಿಂದಕ್ಕೆ ಓಡಿಸಿದ. ಅನಂತರ ಯುದ್ಧಕ್ಕೆ ಬಂದವನು ವಿಕರ್ಣ, ಶತ್ರುಂತಪ ಇವರೆಲ್ಲರೂ ಯುದ್ಧಕ್ಕೆ ನಿಂತರೆ ಮೂರು ಲೋಕದ ಗಂಡ ಆಗಿರತಕ್ಕಂಥ ಅರ್ಜುನ ಅವರನ್ನೆಲ್ಲರನ್ನೂ ಪರಾಜಯಗೊಳಿಸಿದ. ಕರ್ಣನ ತಮ್ಮ ಒಬ್ಬ ಇದ್ದ ಸಂಗ್ರಾಮಜಿತ ಅಂತ, ಅವನ ಯುದ್ಧಕ್ಕೆ ಬಂದ. ಬರುತ್ತಿರುವಾಗ ಈ ಮಹಾನುಭಾವನಾದ ಉತ್ತರನನ್ನು ಕಂಡು ಅರ್ಜುನ ಹೇಳುತ್ತಿದ್ದಾನೆ, ಕುಮಾರ ಉತ್ತರ ಭಯಪಡಬೇಡ. ಉತ್ತರ ಹೇಳಿದ, ಅರ್ಜುನ ಮಹಾರಾಜ, ಎಂದು ನೀನು ಅರ್ಜುನ ಎಂದು ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದೆಯೋ ಅಂದಿಗೆ ನನ್ನ ಭಯವೆಂಬುದು ಹೊರಟೋಯ್ತು. ಇನ್ನು ಮುಂದೆ ನಾನು ಎಷ್ಟು ಧೀರನಾಗಿ ವರ್ತಿಸ್ತೇನೆ ಎಂಬುದನ್ನು ನೀನು ನೋಡು. ನಿನ್ನ ಆಜ್ಞೆಯನ್ನು ಕೊಡುವುದಾದರೆ ಇದೋ ರಥವನ್ನು ಎಲ್ಲಿ ತಿರುಗಿಸಬೇಕು, ತಿರುಗಿಸಿ ಕಡೆಗೆ. ತಿರುಗಿಸಿದಾಗ ಎದುರಾದನಂತೆ ಆ ಸಂಗ್ರಾಮಜಿತ. ಯುದ್ಧ ಪ್ರಾರಂಭವಾಯಿತು. ಪಾರ್ಥ ಸೆಳದೊಂದಸ್ತ್ರವನ್ನು ತೊರೆದ ಕ್ಷಣದಿ ನಿಲ್ಲಲಾಗದೆ ಸಂಗ್ರಾಮಜಿತನು ತಾನೆಲ ಕುರುಳೇ ಬಾಣವನ್ನೆಳೆದು ಒಡೆದ ಕೂಡಲೇ ಒಂದೇ ಬಾಣಕ್ಕೆ ಆ ಸಂಗ್ರಾಮಜಿತನನ್ನು ತುಂಡು ತುಂಡಾಗಿ ಕತ್ತರಿಸಿದ. ಇದನ್ನು ನೋಡಿ ಕರ್ಣನಿಗೆ ಬಹಳ ದುಃಖವಾಯಿತಂತೆ. ಎಲವೋ ಪಾರ್ಥ, ನನ್ನ ತಮ್ಮನನ್ನ ಈ ರೀತಿ ಮಾಡಿದವನೇ, ನೋಡೆಂಬುದಾಗಿ ತಾನು ಮುಂದೆ ಬಂದ. ತಾನು ಮುಂದೆ ಬಂದಾಗ ಯುದ್ಧಕ್ಕಾಗಿ ನಿಂತರೆ ಕರ್ಣಾರ್ಜುನರ ಯುದ್ಧ ಪ್ರಾರಂಭವಾಗಿದೆ. ಲೋಕ ಲೋಕವೆಲ್ಲವೂ ಕೂಡ ತತ್ತರಿಸುವ ತರದೊಳಗೆ ಪ್ರಾರಂಭವಾಗಿದೆ. ಬಹುವಿಧದಲ್ಲಿ ಕರ್ಣನು ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಆದರೂ ಸಹ ಪಾರ್ಥನ ಮುಂದೆ ನಿಲ್ಲಲಿಕ್ಕಾಗದೆ ಮಹತ್ತರವಾದ ಪೆಟ್ಟುಗಳ ಬಿತ್ತಾದ್ದರಿಂದ ಆ ಪೆಟ್ಟುಗಳಿಂದ ನೆಲಕುರುಳಿ ತಾನು ಚೇತರಿಸಿಕೊಳ್ಳುವುದಕ್ಕಾಗಿ ಮತ್ತೆ ರಥವನ್ನು ಹಿಂದೆ ತಿರುಗಿಸಿಕೊಂಡು ಹೋದ. ಅರ್ಜುನ ಹೇಳಿದ, ನಡೆಯಲಿ ರಥ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ. ರಥಬಂದು ದ್ರೋಣಾಚಾರ್ಯರ ಮುಂದೆ ನಿಂತರೆ ಅರ್ಜುನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದ. ಜಯ ಗುರುದೇ. ದ್ರೋಣರು ಹಾಗೆ ನೋಡಿದ್ರು, ಏನಪ್ಪ ಅದು, ಗುರುಗಳೇ ನೀವು ಗುರುಗಳಾದ್ದರಿಂದ ನಾನು ನಿಮ್ಮ ಮೇಲೆ ಬಾಣ ಪ್ರಯೋಗವನ್ನು ಮಾಡಲು ಸಾಧ್ಯವೇ ಇಲ್ಲ, ಆದರೆ ಇದು ಯುದ್ಧವಾದ್ದರಿಂದ ನಾನು ಯುದ್ಧವನ್ನು ಮಾಡಲೇಬೇಕು. ಇದಕ್ಕಾಗಿ ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ನೀವು ಬಾಣಗಳನ್ನು ಬಿಟ್ಟ ಮೇಲೆ ನಾ ಬಾಣ ಬಿಡ್ತೇನೆ. ಮುಂಚಿತವಾಗಿ ನಾನು ಬಾಣ ಪ್ರಯೋಗ ಮಾಡುವುದು ಅಧರ್ಮವಾಗುತ್ತೆ. ದ್ರೋಣರು ನಗುತ್ತಾರೆ, ಎಷ್ಟೇ ಆಗಲಿ ನನ್ನ ಶಿಷ್ಯ ಅಂದ ಮೇಲೆ ಅವನನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಇದೋ ಎಂಬುದಾಗಿ ಅವರು ಬಾಣಗಳನ್ನು ಬಿಟ್ಟರಂತೆ. ಅವರು ಬಿಟ್ಟ 20 ಬಾಣಗಳನ್ನು ಕತ್ತರಿಸಿದ್ದಾನೆ. ಯುದ್ಧ ಪ್ರಾರಂಭವಾಯಿತು. ಮಧ್ಯದಲ್ಲಿ ಅಶ್ವತ್ಥಾಮ ಓಡಿ ಬಂದ. ಅಶ್ವತ್ಥಾಮ ಓಡಿ ಬಂದರೆ ಆ ಅಶ್ವತ್ಥಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಆ ಯುದ್ಧದಲ್ಲಿ ತನ್ನ ವೈಖರಿಯನ್ನು ತೋರುವಾಗ ಚೇತರಿಸಿಕೊಂಡ ಕರ್ಣ ಬಂದಿದ್ದಾನೆ. ಹೀಗೆ ಒಬ್ಬೊಬ್ಬರಾಗಿ ಬಂದವರನ್ನೆಲ್ಲರನ್ನೂ ಸದಬಡದ. ಇದನ್ನೇ ನೋಡುತ್ತಿದ್ದಂಥ ಭೀಷ್ಮರೇನು ಮಾಡಿದರು, ತಮ್ಮ ರಥವನ್ನು ಮುಂದೆ ಕೂಡಿಸಿಕೊಂಡು ಬಂದರು. ಉತ್ತರ ನೋಡಿದ, ಅರ್ಜುನ ಮಹಾರಾಜ, ಈ ಬರ್ತಾ ಇರೋನು ಯಾರು? ಅಯ್ಯ, ಈತನೇ ಭೀಷ್ಮ. ಆ ಮುದುಕ ನೋಡಿ ಹ್ಯಾಕ್ ಕಾಣ್ತಾನೆ, ಅವನು ಮೀಸೆ ತಕ ತಕ ತಕ ತಕ ಅಂತ ಕುಣಿಯುತ್ತಿದೆ ಕೋಪಕ್ಕೆ. ನಾನೇ ಏನಾದರೂ ಬಂದಿದ್ರೆ ಇವನು ಬಿಡ್ತಿದ್ನ, ಆದರೆ ನಿನ್ನಂತಹ ಪರಾಕ್ರಮ ಇರುವುದರಿಂದ ನನಗೇನು ಭಯವಿಲ್ಲ. ಇದೋ ಎನ್ನುವಾಗ ಭೀಷ್ಮರೊಡನೆ ಯುದ್ಧ ಪ್ರಾರಂಭವಾಯಿತು. ಭೀಷ್ಮರು ತನ್ನ ಬಾಣ ವೈಖರಿಯನ್ನು ತೋರುತ್ತಿದ್ದರೆ ಇವರನ್ನೆಲ್ಲರೂ ಒಟ್ಟಾಗಿ ಬಂದುಬಿಟ್ಟರಂತೆ. ಎಲ್ಲರೂ ಯೋಗವಾಗಿ ಬರುತ್ತಿರುವಾಗ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾನೆ. ಅವರು ಜ್ಞಾನ ಶೂನ್ಯರಂತೆ ಸುಮ್ಮನಾದರೂ ಭೀಷ್ಮರು ಬಿದ್ದಿದ್ದರು. ತಿರುಗಿದ ದುರ್ಯೋಧನ ಕಡೆಗೆ, ಎಲವೋ ದುರ್ಯೋಧನ, ಇದೇನು ಹೋಗುತ್ತಿರುವ ಯುದ್ಧರಂಗವನ್ನು ಬಿಟ್ಟು. ಆಗ ದುರ್ಯೋಧನನು ಹಿಂತಿರುಗಿ ನೋಡುವಾಗ ಉತ್ತರ ಹೇಳುತ್ತಿದ್ದಾನೆ, ಎಲೆಲವೋ ದುರ್ಯೋಧನ, ರಣದಿಂದ ಹೋಗ್ತಿರುವೆಯಲ್ಲ, ಹೀಗೆ ಹೋಗಿ ಮನೆಯಲ್ಲಿ ಹೆಂಗಸರಿಗೆ ಹೇಗೆ ಮುಖ ತೋರಿಸ್ತೀಯ? ಕ್ಷತ್ರಿಯ ಅನಿಸ್ಕೊಂಡವನು ರಣರಂಗದಿಂದ ಓಡ್ತಾರೇನಯ್ಯ, ನೋಡು ನಾನು ಹೇಗೆ ನಿಂತಿದ್ದೀನಿ. ನಿನಗೊಂದಿಷ್ಟಾದರೂ ಧೈರ್ಯ ಇದ್ರೆ, ಶಕ್ತಿ ಇದ್ರೆ ಬಾ ಯುದ್ಧಕ್ಕೆ. ಆ ದುರ್ಯೋಧನ ತಿರುಗಿದ, ಎಲವೋ ಪೋರ, ಸ್ವಲ್ಪ ವೇಳೆಗೆ ಮೊದಲು ರಣರಂಗದಿಂದ ನಮ್ಮನ್ನೆಲ್ಲರನ್ನು ಕಂಡು ಭಯಪಟ್ಟು ಗಡಗಡನೆ ಓಡಿದವನು ನೀನು, ಈಗ ಮತ್ತೆ ನನ್ನನ್ನೇ ಯುದ್ಧಕ್ಕೆ ಬಾಣುತ್ತಿರುವೆಯ? ನೋಡಬಹುದಾಗಿ ತನ್ನ ಕೈಯಲ್ಲಿ ಒಂದು ಬಲ್ಲೆಯನ್ನು ತೆಗೆದು ಎಸೆದನಂತೆ. ಅರ್ಜುನ ಅದನ್ನು ಕತ್ತರಿಸಿದ್ದಾನೆ. ಈಗ ಅಸ್ತ್ರಗಳ ಮೇಲೆ ಅಸ್ತ್ರ ಬಿಡುವಾಗ ಮಿಕ್ಕುಳಿದವರೆಲ್ಲರೂ ಚೇತರಿಸಿಕೊಂಡಿದ್ದೆ. ಮಹಾನುಭಾವನಾದಂತಹ ದುರ್ಯೋಧನನ ಸಹಾಯಕ್ಕೆ ಬರ್ತಾ ಇದ್ದಾನೆ.
ಆ ಕಡೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಎಲ್ಲರೂ ಒಂದಾಗಿ ಸೇರಿದರು. ಎಲ್ಲರೂ ಒಂದಾಗಿ ಸೇರಿದಾಗ ಪಾರ್ಥ ಹೇಳುತ್ತಿದ್ದಾನೆ, ಕುಮಾರ, ಕ್ಷತ್ರಿಯನಿಗೆ ಇದು ಬಹಳ ಒಳ್ಳೆಯ ಕಾಲ ನೋಡಬಹುದಾಗಿ. ಬತ್ತಲಕೆಯಿಂದ ಬಾಣವನ್ನು ತೆಗೆದ ಕೃಷ್ಣಾಗಂದ ಅಭಿಮಂತ್ರಿಸಿ ಸನ್ಮೋಹನಾಸ್ತ್ರವನ್ನು ಪ್ರಯೋಗಿಸಿದ. ಕರದಲ್ಲಿ ಅಸ್ತ್ರವ ತೊರೆದ

ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ ಮಾತ್ರದಿಂದಲೇ ಎಲ್ಲರೂ ಮೂರ್ಛಿತರಾಗಿ ಬಿದ್ದುಬಿಟ್ಟರು. ಪಾರ್ಥ ಹೇಳಿದ, ಕುಮಾರ ನಡೆ, ಅವರ ಮಧ್ಯದಲ್ಲಿ ರಥವನ್ನು ಓಡಿಸು. ಅಲ್ಲಿ ನೋಡು, ಆ ಕೃಪಾಚಾರ್ಯರು ಅಶ್ವತ್ಥಾಮ ದ್ರೋಣಾಚಾರ್ಯ ಇದ್ದಾರಲ್ಲ, ಅವರ ಬಿಳಿಯ ವಸ್ತ್ರಗಳನ್ನೆಲ್ಲ ತೆಗೆದುಕೋ. ಹಾ ಹಾ, ಎಚ್ಚರಿಕೆ, ಆ ತಾತ ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಬೇಡ. ಅವರು ಸುಮ್ಮನಾದರೂ ಮಲಗಿರ್ತಾರೆ, ಕೇವಲ ಯಾವುದೋ ಒಂದು ಅಭಿಮಾನದಿಂದ ವಿಶ್ರಾಂತಿಗಾಗಿ ಹಾಗಿದ್ದಾರೆ, ಅವರಲ್ಲಿಗೆ ಮಾತ್ರ ಹೋಗಬೇಡ. ಇನ್ನು ಆ ಅಶ್ವತ್ಥಾಮ, ಇವರಲ್ಲದೆ ಕರ್ಣ, ಇವರ ಎಲ್ಲರ ವಸ್ತ್ರಗಳನ್ನು ತೆಗೆದುಕೋ. ಕಾರಣ, ರಣರಂಗಕ್ಕೆ ಹೋಗುವಾಗ ನಿನ್ನ ತಂಗಿಯಾಗಿರ್ತಕ್ಕಂಥ ಉತ್ತರೆಯು ತನ್ನ ಅರಮನೆಯಲ್ಲಿರಬಹುದಾಗಿರುವ ಬೊಂಬೆಗಳಿಗಾಗಿ ಅಲಂಕಾರ ಮಾಡಲು ಒಡವೆ ವಸ್ತ್ರಗಳನ್ನು ತಾ ಎಂದು ಹೇಳಿದ್ದಾಳೆ. ತೆಗೆದುಕೋ. ನೇರವಾಗಿ ಬಂದಿದ್ದೆ. ಆ ಕುಮಾರ ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದರೆ ಎದ್ದರಂತೆ ಮತ್ತೆ ಆ ಭೀಷ್ಮಾಚಾರ ಅಸ್ತ್ರ ಪ್ರಯೋಗ ಮಾಡಲು ಎದ್ದಾಗ ಈ ಪಾರ್ಥ ತಾನು ವಸ್ತ್ರಗಳನ್ನು ಬಿಟ್ಟಿದ್ದಾನೆ. ಹೀಗಾಗಿ ರಣರಂಗದಿಂದ ಆ ಕುಮಾರನನ್ನು ಕರೆದುಕೊಂಡು ಹೊರಟ. ಈ ಮೂರ್ಛೆ ಬಿದ್ದಿದ್ದವರು ಮ್ಯಾತಿಗೆದ್ರು. ದುರ್ಯೋಧನ ಎದ್ದ, ಎಲ್ಲಿಯೋ ಅರ್ಜುನ, ಎಲ್ಲಿಯೋ ಕುಮಾರ. ಭೀಷ್ಮಾಚಾರ್ಯ ಹೇಳಿದ್ರು, ಸಾವಧಾನ ಸಾವಧಾನ ಅಪ್ಪ, ಇದೇನೆ ಎದ್ದು ಹೀಗಾಡ್ತಾ ಇದ್ದೀರಾ? ನೀವೆಲ್ಲ ನೋಡಿಕೊಂಡಿದ್ದೀರಾ? ಅದೋ ಅವನು ಹೋಗ್ತಾ ಇದ್ದಾನೆ, ಸುಮ್ಮನಿದ್ದೀರಲ್ಲ. ಭೀಷ್ಮರು ಹೇಳಿದರು, ಅಯ್ಯ ಅರ್ಜುನ ಧರ್ಮಿಷ್ಠನು, ಸತ್ಯವಂತನು, ನೀತಿವಂತನು, ಆದ್ದರಿಂದಲೇ ನಾವೆಲ್ಲ ಬದುಕಿದ್ದೀವಿ. ನಾವೆಲ್ಲರೂ ಮೂರ್ಛಿತರಾಗಿ ಬಿದ್ದಿದ್ದಾಗ ಅವನ ಅಧರ್ಮಿಯಾಗಿದ್ದರೆ ನಮ್ಮನ್ನು ಸಂಹಾರ ಮಾಡೋಕ್ಕಾಗ್ತಿರ್ಲಿಲ್ವಾ? ಸುಲಭವಾಗಿ ನಮ್ಮನ್ನೆಲ್ಲ ಕೊಂದುಬಿಡಬಹುದಾಗಿತ್ತು. ಆದರೆ ವೀರ ಧರ್ಮವನ್ನು ಅನುಸರಿಸಿ ಯುದ್ಧೋಚಿತವನ್ನು ತಿಳಿದಂತಹ ಪಾರ್ಥ ನಮ್ಮನ್ನ ಆ ಸಮಯದಲ್ಲಿ ಸಂರಕ್ಷಣೆಯನ್ನು ಮಾಡಿ ನಾಡಿಗೆ ಹಿಂತಿರುಗಿದ್ದಾನೆ. ಈಗಲಾದರೂ ತಿಳಿ, ಸುಮ್ಮನೆ ನಾವು ಇವೆಲ್ಲ ಮಾತನಾಡದೆ ಊರಿಗೆ ಹೋಗೋದೇ ಕ್ಷೇಮ. ದ್ರೋಣಾಚಾರ್ಯ ಹೇಳಿದರು, ಮೊದಲು ನಾನು ಈ ಮಾತನ್ನು ಹೇಳಬೇಕು ಎಂದಾಗ ನನ್ನನ್ನೆಲ್ಲರೂ ಧಿಕ್ಕರಿಸಿದಿರಿ, ಈಗಲಾದರೂ ನನ್ನ ಮಾತನ್ನು ಕೇಳಿ ನಡೆಯಿರಿ. ಈ ಏಟು ತಿಂದವರೆಲ್ಲ ಇದ್ರಲ್ಲ, ಅವ್ರು ಹೇಳು, ಹೌದೌದು ಬಹಳ ಒಳ್ಳೆಯದು, ಈಗಲಾದರೂ ಹೋದರೆ ಈ ಸ್ವಲ್ಪ ಏಟಿನಲ್ಲೇ ಮುಗಿಸ್ಕೊಂಡ್ಬಿಡಬಹುದು ಕೆಲಸ, ಇಲ್ಲ ಅಂದ್ರೆ ನಾವು ಯಾರು ಉಳಿಯೋ ಹಾಗಿಲ್ಲ ಎಂದರೆ ಈ ಸಮಯವನ್ನ ಹಿರಿಯರಾಗಿರುವ ಭೀಷ್ಮರ ಮಾತನ್ನು ಕೇಳಿ ದುರ್ಯೋಧನನು ತನ್ನ ಸೈನ್ಯ ಸಹಿತನಾಗಿ ಹಿಂತಿರುಗಿ ನಾಡಿಗೆ ಹೊರಟಿದ್ದಾನೆ. ರಥದಲ್ಲಿ ಮುಂದೆ ಬರುತ್ತಿರತಕ್ಕಂಥ ಪಾರ್ಥ ಕುಮಾರನಾದ ಉತ್ತರನಿಗೆ ಹೇಳಿದ, ಎಚ್ಚರಿಕೆ ಕಂದ, ಏನರ್ಜುನ ಮಹಾರಾಜ, ನಾಡನ್ನು ಸೇರಿದಾಗ ಈ ಯುದ್ಧದಲ್ಲಿ ಜಯವಗಳಿಸಿದವನು ನಾನು ಎಂಬತಕ್ಕಂಥ ವಿಚಾರವನ್ನು ಮಾತ್ರ ಅಲ್ಲಿ ಈಗಲೇ ಹೇಳಬಾರದು. ನೀನು ಪ್ರತ್ಯಕ್ಷ ಮಾಡಬೇಡ, ಸಮಯ ಬರುತ್ತೆ ನಾನು ಹೇಳ್ತೇನೆ. ಆದ್ದರಿಂದ ಈಗ ಸದ್ಯಕ್ಕೆ ನೀನೇ ಯುದ್ಧದಲ್ಲಿ ಜಯ ಗಳಿಸಿದೆ ಅಂತ ಹೇಳಬೇಕು. ಹಾಗೇ ಆಗಲಿ, ಮೊದಲು ಗೋಪಾಲಕರನ್ನು ಕಳುಹಿಸು, ನೀನು ಬರತಕ್ಕಂಥ ಸಂಭ್ರಮವೆಲ್ಲ ಸಿದ್ಧವಾಗಲಿ. ಗೋಪಾಲಕರು ಗೋವನ್ನು ತೆಗೆದುಕೊಂಡು ಬಂದಿದ್ದಾರೆ ಅರಮನೆಗೆ. ಆ ವೇಳೆಗೆ ಜಯವನ್ನು ಗಳಿಸಿ ಬಂದಿದ್ದ ವಿರಾಟನಾದ ತನ್ನ ಅರಮನೆಗೆ, ತ್ರಿಗರ್ತಾದಿಗಳನ್ನು ಜಯಿಸಿ ತನ್ನ ಗೋಧನವನ್ನು ಬಿಡಿಸಿಕೊಂಡು ಬಂದಿದ್ದ. ಬಂದ ಅರಮನೆಯಲ್ಲಿ ಕುಳಿತು, ಎಲ್ಲಿ ನನ್ನ ಕುಮಾರನಾದ ಉತ್ತರ, ಎಲ್ಲಿ? ಅಲ್ಲಿದ್ದ ಹೆಣ್ಣುಮಕ್ಕಳು, ಸ್ವಾಮಿ ನೀವು ಯುದ್ಧಕ್ಕೆ ಹೋದ ಸ್ವಲ್ಪ ಕಾಲದ ಮೇಲೆ ಉತ್ತರ ದಿಕ್ಕಿಗೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬಂದರು. ಆ ದುರ್ಯೋಧನ, ಭೀಷ್ಮ, ದ್ರೋಣ ಇವರನ್ನೆಲ್ಲ ಜಯಿಸುವುದಕ್ಕೆ ಉತ್ತರ ಕುಮಾರನೇ ಹೋದ. ಆಗ ಭಯದಿಂದ ತತ್ತರಿಸಿ ಹೋದ ವಿರಾಟ, ಏನು ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಮುಂದೆ ನನ್ನ ಮಗ ಯುದ್ಧಕ್ಕೆ ಹೋದನೆ? ಅಯ್ಯೋ, ಒಬ್ಬನೇ ಹೋಗಿದ್ದಾನಲ್ಲ, ಏನಾಯ್ತೋ ಏನೋ, ಯಾರಲ್ಲಿ ಅಪಾರವಾದ ಸೈನ್ಯವೆಲ್ಲ ಹೋಗಿ ನನ್ನ ಕುಮಾರ ಏನಾದ ಅಂತ ತಿಳ್ಕೊಂಡು ಬನ್ನಿ, ಯಾರ್ಯಾರು ಹೋಗಿದ್ದಾರೆ? ಆಗ ಪಕ್ಕದಲ್ಲಿದ್ದ ಸೈರಂದ್ರಿ ಹೇಳುತ್ತಿದ್ದಾರೆ, ಕುಮಾರನ ಸಂಗಡ ಸಾರಥಿಯಾಗಿ ಬೃಹನ್ನಳೆ. ಹಾಗಂದಾಗ ಅರಸ ಅಂದ, ಏನು ಮಾತನಾಡ್ತಿದ್ದೀಯ ಸೈರಂದ್ರಿ, ಆ ಗಂಡು ಹೆಣ್ಣಲ್ಲದ ನಪುಂಸಕನನ್ನು ಕಳುಹಿಸಿ ನನ್ನ ಮಗ ಬದುಕಿದ್ದಾನೋ ಸತ್ತಿದ್ದಾನೋ ತಿಳ್ಕೊಂಡು ಬನ್ನಿ. ಅಷ್ಟರೊಳಗಾಗಿ ಓಡಿ ಬಂದರಂತೆ ಗೋಪಾಲಕರು. ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರೆ, ಮಹಾಪ್ರಭು ಜಯ. ಏನಂತೆ, ಹೌದು, ಉತ್ತರ ಕುಮಾರರು ಬಂದಿದ್ದ ಆ ಶತ್ರು ಪಕ್ಷದವರನ್ನೆಲ್ಲ ಹೊಡೆದೋಡಿಸಿಬಿಟ್ರು. ಮಹಾರಾಜ ಅಂದ, ಎಷ್ಟೇ ಆಗಲಿ, ನನ್ನ ಮಗ ಕಂಕಭಟ್ಟರೇ, ನನ್ನ ಮಗ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಆಗ ಕಂಕಭಟ್ಟರಾಗಿರುವ ಧರ್ಮರಾಜರು ಹೇಳ್ತಾರೆ, ನಿಜ, ಜೊತೆಯಲ್ಲಿ ಆ ಬೃಹನ್ನಳೆ ಎಂಬ ಸಾರಥಿ ಇರುವುದರಿಂದ ಅವನನ್ನು ಜಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಲ್ಲಿ, ನನ್ನ ಮಗನನ್ನು ಕರ್ಕೊಂಬನ್ನಿ, ವೈಭವದಿಂದ ಅಲಂಕಾರ ಮಾಡಿ ಕರ್ಕೊಂಬನ್ನಿ. ಏನ್ ನಾಡನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರ ಮಾಡಿರುವಾಗ ರಾಜಕುಮಾರ ರಥದಲ್ಲಿ ಕರ್ಕೊಂಬರ್ತಿದ್ದರೆ ಎಲ್ಲರೂ ಜಯಕಾರ ಹೇಳ್ತಿದ್ದಾರೆ, ಜಯವಾಗಲಿ ನಮ್ಮ ಅರಸಗೆ.

ಕರ್ತನ ಕುಮಾರನಿಗೆ ನಾಡಿನಲ್ಲಿ ಎಲ್ಲೆಲ್ಲಿಯೂ ಸ್ವಾಗತ. ಸೇವಕನೊಬ್ಬ ನೋಡಿ ಬಂದು ಮಹಾರಾಜನಿಗೆ ಹೇಳಿದ, ಸ್ವಾಮಿ ಬರುತ್ತಿದ್ದಾರೆ. ಉತ್ತರ ಕುಮಾರರು ಮತ್ತು ಆ ಬೃಹನ್ನಳೆ ಇಬ್ಬರು ಬರುತ್ತಿದ್ದಾರೆ, ಹಾಗಾದರೆ ಅವರಿಬ್ಬರನ್ನು ಕರೆದುಕೊಂಡು ಬನ್ನಿ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸಿ ಬಂದಿರುವ ನನ್ನ ಮಗನ ಪರಾಕ್ರಮವನ್ನು ನೋಡಿದರ ಕಂಕಭಟ್ರೆ? ಕಂಕರ ಹೇಳಿದರು, ಆ ಸಾರಥಿ ಇರುವುದರಿಂದ ಹೀಗಾಗಿದೆ ಎಂದಾಗ, ಯಾವಾಗಲೂ ಸಾರಥಿಯನ್ನು ಹೊಗಳುತ್ತಾರೆ, ಬೇಸರವಾಗಿದೆ ಕೂತ್ಕೊಳ್ಳಿ ಎಂದು ಪಗಡೆಯಾಟದನ್ನು ಆಡ್ತಾ ಆಡ್ತಾ, ಆಹಾಹ ನನ್ನ ಮಗ ಎಂಥ ಪರಾಕ್ರಮಿ, ಏನು ದ್ರೋಣ ಅಂದರೆ ಏನು, ಭೀಷ್ಮ ಅಂದರೆ ಏನು ಅನ್ನುವಾಗ ಈ ಕಂಕಭಟ್ರು ಮತ್ತೆ ಹೇಳಿದರಂತ, ಅಯ್ಯ ಯಾರನ್ನೇ ಆದರೂ ಜಯಿಸಬಲ್ಲಂಥ ಒಂದು ಶಕ್ತಿಗಿರುವುದು ಎಲ್ಲಿ ಎಂದರೆ ಆ ಸಾರಥಿಯಾದ ಬೃಹನ್ನಡೆ. ಸಿಟ್ಟು ಬಂದಿದ್ದ ಕೈಯಲ್ಲಿದ್ದ ದಾಳವನ್ನು ತೆಗೆದು ಮುಖದ ಮೇಲೆ ಎರಚಿದರಂತೆ. ಧರ್ಮರಾಜರಿಗೆ ತಾಕಿದ ಕೂಡಲೇ ಅವರ ಹಣೆಯಿಂದ ರಕ್ತ ಬರಲು ಪ್ರಾರಂಭವಾಯಿತು. ಕೂಡಲೇ ಧರ್ಮರಾಜರು ತಮ್ಮ ಎರಡು ಕೈಗಳಿಂದ ರಕ್ತವನ್ನು ಹಿಡಿದು ಪಕ್ಕದಲ್ಲಿ ಸೈರಂದ್ರಿಯನ್ನು ನೋಡಿದರಂತೆ. ಸೈರಂದ್ರಿ ಬಂಗಾರದ ಬಟ್ಟಲನ್ನು ತಂದು ಕೊಟ್ಟಿದ್ದಾಳೆ. ಕಾರಣ, ಭೀಮಾರ್ಜುನರು ಪ್ರಮಾಣವನ್ನು ಮಾಡಿದರು, ನಮ್ಮ ಅಣ್ಣನ ದೇಹದಿಂದ ಒಂದು ತೊಟ್ಟು ರಕ್ತವನ್ನು ಕೆಳಗುರುಡಿಸಿದವರನ್ನ ವಂಶದ ಬೇರೆ ಕಿತ್ತು ಹಾಕಿಬಿಡುತ್ತೇವೆ ಎಂದು ಧರ್ಮರಾಜರು ಧರ್ಮವನ್ನು ಅನುಸರಿಸಿ ತಾವು ಒಬ್ಬ ಸೇವಕನನ್ನು ಕರೆದು ಹೇಳಿದರಂತೆ, ಉತ್ತರ ಕುಮಾರನನ್ನು ಮಾತ್ರ ಕರೆದುಕೊಂಡು ಬಾ. ಉತ್ತರ ಕುಮಾರ ಬಂದಿದ್ದಾನೆ, ಬೃಹನ್ನಳೆಯು ದೂರವಾಗಿ ಸರಿದಿದ್ದಾನೆ. ಕೂಡಲೇ ಮಹಾರಾಜ ಎದ್ದು ಬಂದು, ಮಗನೇ ನಿನ್ನಿಂದ ನನಗೆ ಕೀರ್ತಿ ಬಂತು, ಎಲ್ಲರನ್ನೂ ಜಯಿಸಿದೆಯಾ? ಆಗ ಉತ್ತರ ಹೇಳ್ತಾನೆ, ಅಪ್ಪ ಜಯಿಸಿದವನು ನಾನಲ್ಲ, ಒಬ್ಬ ಮಹಾನುಭಾವ ಬೇರೆ ಇದ್ದಾನೆ, ಅದು ತಿಳಿಯುತ್ತೆ ಎಂದು ಆ ದಿನ ಸುಮ್ಮನಾದರಂತೆ. ಸ್ವಲ್ಪ ಕಾಲ ಕಳೆಯಬೇಕು ಎಂದು ಎದುರು ನೋಡುತ್ತಿದ್ದರಲ್ಲ, ತಮ್ಮ ಕಾಲ ಕಳೆದು ಶುಭ ಕಾಲ ಬಂದದ್ದಕ್ಕಾಗಿ ಮಹಾನುಭಾವರಾದ ಪಾಂಡವರು ಮಾರನೆಯ ದಿನದಲ್ಲಿ ತಮ್ಮ ಶುಭ್ರವಾದ ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೆ ನೇರವಾಗಿ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ವಿರಾಟರಾಜ ತನ್ನ ನಿತ್ಯ ಕರ್ತವ್ಯವನ್ನು ಮುಗಿಸಿಕೊಂಡು ಅರಮನೆಗೆ ಬಂದು ಸಿಂಹಾಸನವನ್ನು ಹತ್ತಿ ನೋಡಬೇಕು ಎಂದರೆ ಅಲ್ಲಿ ಕುಳಿತಿದ್ದಂಥ ಅವರನ್ನು ಕಂಡು, ಯಾರು ನೀವು? ಧರ್ಮರಾಜ ಹೇಳಿದ, ಅಯ್ಯ ನಾನೇ ಧರ್ಮರಾಜ. ಧರ್ಮರಾಜ ಈ ಸಿಂಹಾಸನವನ್ನು ಹತ್ತಲು ಕಾರಣ? ಆಗ ಪಕ್ಕದಲ್ಲಿದ್ದ ಅರ್ಜುನ ಹೇಳ್ತಾನೆ, ನೆನ್ನೆಯ ದಿನ ದಕ್ಷಿಣ ದಿಕ್ಕಿನ ಯುದ್ಧದಲ್ಲಿ ಜಯವನ್ನು ಗಳಿಸಿದವನು ನಮ್ಮಣ್ಣನಾದ ಭೀಮ, ಉತ್ತರ ದಿಕ್ಕಿನಲ್ಲಿ ಜಯವನ್ನು ಗಳಿಸಿದವನು ನಾನು. ಹಾಗಂದ್ರೆ ನಿಜವೇ ಕುಮಾರ? ಉತ್ತರ ಬಂದು ಕೈಗಳನ್ನು ಜೋಡಿಸಿ ಹಿಡಿತಿದ್ದಾನೆ, ಅಪ್ಪ ನಿಜವಾಗಲೂ ಜಯವನ್ನು ಗಳಿಸಿಕೊಟ್ಟವನು ಈ ಪಾರ್ಥ ಮಹಾರಾಜ. ಹೇಡಿಯಾಗಿದ್ದ ನನ್ನನ್ನ ಒಬ್ಬ ಧೀರನನ್ನಾಗಿ ಮಾಡಿದ ಈ ಸದ್ಗುರು ಅಪ್ಪ, ಈತನೇ ಇಲ್ಲದೆ ಹೋಗಿದ್ದರೆ ನಮ್ಮ ನಾಡು ಉಳಿಯುತ್ತಿರಲಿಲ್ಲ. ಅಪ್ಪ ನಾನು ಸಮಯದಲ್ಲಿ ಪ್ರತ್ಯಕ್ಷನಾಗುತ್ತೇನೆ, ನನ್ನ ವಿಚಾರವನ್ನು ಹೇಳಬೇಡ ಎಂದು ಆತ ಹೇಳಿದ್ದರಿಂದ ನಾನು ಮೌನವಾದೆ, ಇದು ಸತ್ಯ. ವಿರಾಟರಾಜ ಹೇಳಿದ, ಇದೋ ನಿಮಗೆಲ್ಲರಿಗೂ ವಂದನೆ ಸಮರ್ಪಣೆ ಮಾಡ್ತೇನೆ. ನಾನು ಏನಾದರೂ ಅಪರಾಧ ಮಾಡಿದರೆ ದಯಮಾಡಿ ಕ್ಷಮಿಸಿ, ನನ್ನ ಮಗಳಾಗಿರುವ ಉತ್ತರೆಯನ್ನ ಈ ಅರ್ಜುನನ ಕೊಟ್ಟು ವಿವಾಹ ಮಾಡೋಣ. ಅರ್ಜುನ ಹೇಳಿದ, ಹಾಗೆ ಬೇಡಿ, ಕಾರಣ ಯಾವತ್ತಾದರೂ ಒಂದು ದಿನವಾದರೂ ನಾನು ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ಕಂಡವನಲ್ಲ. ಆಕೆಯಂತೂ ಗುರುವೆಂಬ ಭಕ್ತಿಯಿಂದಲೇ ನಡೆದವಳಾದ್ದರಿಂದ ಆಕೆಯನ್ನ ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಕೊಟ್ಟು ವಿವಾಹವನ್ನು ಮಾಡೋಣ. ಹಾಗನ್ನುವ ವೇಳೆಗೆ ಎಲ್ಲರೂ ವರ್ತಮಾನವನ್ನು ಕಳಿಸಿದ್ದಾರಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಸಮಸ್ತ ಸೇನಾ ಪರಿವಾರ ಸಹಿತನಾಗಿ ಬಲರಾಮನನ್ನು ಕರೆದುಕೊಂಡು ಬಂದಿದ್ದಾನೆ. ಬಂದೊಡನೆಯೇ ಧರ್ಮರಾಜ ಕೈದುಗಳನ್ನು ಜೋಡಿಸಿ ಹಿಡಿದ, ಆಹಾ ಬಂದಿಯಾ,

ನಿನ್ನಿಂದಾಗಿ ನಾವು ಉದ್ಧಾರವಾದವು ತಂದೆ ಎಂದಾಗ ಜಗದೊಡೆಯನಾದ ಕೃಷ್ಣ ಆಶೀರ್ವಾದವನ್ನು ಮಾಡಿದ್ದಾನೆ. ಉತ್ತರೆಗೂ ಅಭಿಮನ್ಯುವಿಗೂ ವಿವಾಹ ಎಂಬತಕ್ಕಂಥದ್ದು ಏರ್ಪಡಿಸಿದ್ದಾರೆ. ಸಮಸ್ತ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ಪಾಂಡವರು ವನವಾಸ ಅಜ್ಞಾತವಾಸಾದಿಗಳನ್ನು ಕಳೆದು ಶುಭ ಸಮಾಚಾರವನ್ನು ಕೂಡಿದವರಾಗಿದ್ದಾರೆ ಎಂದಾಗ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಅಪಾರವಾದ ಜನಸ್ತೋಮದಲ್ಲಿ ಅವರಿಗೆ ವಿವಾಹ ನಡೆಯುತ್ತಾ ಇದೆಯಂತೆ. ಸುರರಂಬ

ವಿರಾಟನು ತನ್ನ ಮಗಳಾಗಿರ್ತಕ್ಕಂಥ ಉತ್ತರೆಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡಿ ಪಾಂಡವರಿಗೆ ನಿಮಗೆ ಬೇಕಾದದ್ದು ಈ ಧನ ಕನಕ ವಸ್ತು ವಾಹನಗಳನ್ನೆಲ್ಲ ಸ್ವೀಕರಿಸಿ ಈ ರಾಜ್ಯವೆಲ್ಲ ನಿಮ್ಮದೇ ಎಂದಾಗ ಶ್ರೀಕೃಷ್ಣ ಪರಮಾತ್ಮನು ಆಶೀರ್ವಾದವನ್ನು ಮಾಡಿ ಬಳುವಳಿಯಾಗಿ ತಂದುಕೊಟ್ಟಿದ್ದಾನೆ. ಅಂದಿನಿಂದ ಮಹಾನುಭಾವರಾದ ಪಾಂಡವರು ತಾವು ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ರಾಯಭಾರಿಯಾಗಿ ಕಳುಹಿಸಿ ಆ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಜಯವನ್ನು ಅಪಾರವಾದ ಜಯವನ್ನು ಗಳಿಸಿದ್ದಾರೆ. ಜಗದೊಡೆಯನಾದ ಕೃಷ್ಣನ ಒಲುಮೆಯಿಂದ ಪಾಂಡವರು ನಾಡಿನಲ್ಲಿ ಬಂದು ಪಟ್ಟಾಭಿಷಿಕ್ತರಾಗಿ ಸುಕ್ಷೇಮದಿಂದ ಕೂಡಿದ್ದಾರೆ ಎಂದ ಮೇಲೆ ಜಗದೊಡೆಯನಾದ ಪರಮಾತ್ಮ ತನ್ನ ಭಕ್ತರನ್ನು ಕಾಪಾಡಲಿಕ್ಕೆ ಸರ್ವದಾ ಹೀಗೇ ಇರ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿದು ನಾವು ಈ ಉತ್ತರ ಭೂಪನ ಕಥೆಗೆ ಮಂಗಳವನ್ನು ಹಾಡೋಣ.

0: ಇದುವರೆಗೂ ನೀವು ಕೇಳಿದ್ದು ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
2: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
2: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
1: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
7: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
5: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
0: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
8: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
0: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟರ್

0: 0385574244 ಅಥವಾ 8884082682.
1: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್. ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಶಿವನ ಕುಮಾರಸ್ವಾಮಿ ಸೋಜಿಗದ ಅವತಾರ ತಲೆದಾಂಡ್ರಣ್ಣ, ಸೋಜಿಗದ ಅವತಾರ ತಲೆದಾಂಡ್ರಣ್ಣ. ಕನ್ನಡ ನಾಡಿನ ಹಿರಿಯ ಮೇಲೆ ತೋರಿ ಒಂದು ಬೆಳಗಿನ ಲೀಲೆ, ಲೋಕವನ್ನೇ ಮರಳು ಮಾಡಿ ಮೆರೆದಾಂಡ್ರಣ್ಣ, ಲೋಕವನ್ನೇ ಮರಳು ಮಾಡಿ.

ಸ್ವಾಮಿ ಸೋಜಿಗದ ಅವತಾರ ತಳೆದಾನ್ರಣ್ಣ, ಸೋಜಿಗದ ಅವತಾರ ತಳೆದಾನ್ರಣ್ಣ. ಸ್ವಾಮಿ ಲೋಹಗಿರಿಯ ಸೇರಿ

ಮಗನಿಗೆ ಮದುವೆ ಮಾಡಲ್ಲೆಂದು ತಾಯಿ ಪಾರ್ವತಿ, ಕಡಲ ತೀರದಲ್ಲಿ ಚೆಲುವೆ ಒಬ್ಬ ಕಂಡಾಳ್ರಣ್ಣ. ಮಂದಲ್ಲೊಂದು ಆಸೆ ಮೂಡಿ ತನ್ನ ಮಗನಿಗೆ ತಕ್ಕ ಜೋಡಿ, ಮನದ ಬಯಕೆ ಚೆಲುವೆಗೆ ತಿಳಿಸಾಳ್ರಣ್ಣ. ಗೌರಿ ಮಾತ ಕೇಳಿ ನಾರಿ ಸುಂದರಿ ಕನ್ಯಾಕುಮಾರಿ, ಸ್ವಾಮಿ ಕುಮಾರ ನಿಗಾಗಿ ಕಾಯ್ವೆ ಎಂದೆಂದಾಳ್ರಣ್ಣ. ಸ್ವಾಮಿ ಕುಮಾರ ನಿಗಾಗಿ ಕಾಯ್ವೆ ಎಂದೆಂದಾಳ್ರಣ್ಣ. ಕೇಳಿರಣ್ಣ ಕೇಳಿ ನಮ್ಮ ಶಿವನ ಕುಮಾರ ಸ್ವಾಮಿ, ಸೋಜಿಗದ ಅವತಾರ ತಳೆದಾಳ್ರಣ್ಣ, ಸೋಜಿಗದ ಅವತಾರ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ, ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ, ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
10: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
9: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
11: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
13: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
14: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
13: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
15: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
13: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
15: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
14: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
16: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
17: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್ ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ.
7: ಹಾಗಿದ್ರೆ ಇನ್ಯಾಕ್ ತಡ? ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ಗಳು ಬಂದಿದೆ ಅಂತ ಹೇಳಿ ನೋಡೋಣ. ಕೃಷಿ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ರೈತರಿಗೆ ಉಪಯುಕ್ತ ಮಾಹಿತಿ ನೀಡುತ್ತಿದ್ದಾರೆ, ಸ್ಪಷ್ಟವಾದ ಶಬ್ದಗಳಲ್ಲಿ ನೀಡುತ್ತಿದ್ದಾರೆ. ಅಭಿನಂದನೆಗಳು. ಇನ್ನೂ ಹೆಚ್ಚು ಈ ರೀತಿ ಕಾರ್ಯಕ್ರಮಗಳು ಮೂಡಿ ಬರಲಿ ಶ್ರೀಧರ್ ಸರ್ ಅಂತ ಹೇಳಿ ನವೀನ್ ಕುಮಾರ್.

ಕುಮಾರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಮ್ಮ ಇಷ್ಟದ ನಟಿಯ ಹಾಡು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಶ್ವೇತಾ ಅವರು ಕಾರ್ಯಕ್ರಮವನ್ನ ಸೂಪರ್ ಆಗಿ ನಡೆಸಿಕೊಡ್ತಾ ಇದ್ದಾರೆ, ಎಲ್ರಿಗೂ ತುಂಬಾ ಧನ್ಯವಾದಗಳು ಅಂತ ಹೇಳಿ ಶಾಂತಾ ಶ್ರೀರಾಮ್ಪುರ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸೂಪರ್ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಿ ಪ್ರೋಗ್ರಾಮ್ ಅರ್ಪಿತ ಅಂತ ಹೇಳಿ ಶಾಂತಾ ಶ್ರೀರಾಮ್ಪುರ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಪವಿತ್ರ ಅವರೇ ರೇಡಿಯೋ ಶಿವಮೊಗ್ಗದಲ್ಲಿ ತಾವು ನಡೆಸಿಕೊಟ್ಟ ಮ್ಯೂಸಿಯಂಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ನಡೆಸಿಕೊಟ್ರಿ, ಹೀಗೆ ಮುಂದುವರಿಸಿ, ಧನ್ಯವಾದಗಳು ಅಂತ ಹೇಳಿ ಒಬ್ರು ತಿಳಿಸಿದ್ದಾರೆ. ಹಾಗೆ ಉಲ್ಲಾಸ್ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ, ಶ್ವೇತಾ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ಕಾರ್ಯಕ್ರಮ ಸೂಪರ್ ಆಗಿ ಬರ್ತಾ ಇದೆ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಇನ್ನು ಕುಸುಮ ಕೆ ಹೆಚ್ ಇವರು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಭಿನ್ನ ವಿಷಯಗಳ ಬಗ್ಗೆ ಹಾಡು ಟಾಪಿಕ್ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟ ನಿಮಗೆ ಪ್ರೀತಿಯಿಂದ ವಂದನೆಗಳು. ಎಲ್ಲ ಕೇಳುಗರು ವಿವಿಧ ಹಾಡು ಹಾಡಿದ್ದು ಕಾರ್ಯಕ್ರಮ ಸೊಗಸಾಗಿ ಮೂಡಿದೆ. ದಿತ್ಯಾದ್ರಿಯ ಒಟ್ಟಿಗೆ ಹೊಸ ಟ್ರೆಂಡ್ ಹಾಡು ಸೊಗಸಾಗಿ ಬಂದಿತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ಶಾಂತಾ ಶ್ರೀರಾಮ್ಪುರ ಅವರು ಬಿಂದಾಸ್ ಕಾರ್ಯಕ್ರಮ ಬಿಂದಾಸ್ ಆಗಿ ಮೂಡಿ ಬಂತು, ಶ್ವೇತಾ ಅವರು ಸೂಪರ್ ಆಗಿ ನಡೆಸಿಕೊಟ್ರಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಗುಡ್ ಇನ್ಫಾರ್ಮೇಶನ್ ಅಬೌಟ್ ದ ಶಿವಮೊಗ್ಗ ಝೂ ಅಂಡ್ ಸಫಾರಿ, ಥ್ಯಾಂಕ್ ಯು ನಾಗರತ್ನ ಮ್ಯಾಮ್ ಅಂಡ್ ಅರ್ಪಿತಾ ಮ್ಯಾಮ್ ಅಂಡ್ ಥ್ಯಾಂಕ್ ಯು ಫಾರ್ ರೇಡಿಯೋ ಶಿವಮೊಗ್ಗ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಹಾಯ್ ನಾಗರತ್ನ, ಆಸ್ ಅ ಅನಿಮಲ್ ಕೀಪರ್ ಆಫ್ ಶಿವಮೊಗ್ಗ ಝೂ ಅಂಡ್ ಸಫಾರಿ, ಇಟ್ಸ್ ಅ ಗುಡ್ ಅಪರ್ಚುನಿಟಿ ಟು ಶೇರ್ ಅಬೌಟ್ ಝೂ ಅಂಡ್ ಸಫಾರಿ ಅಂಡ್ ಅನಿಮಲ್ ಕೀಪರ್, ಥ್ಯಾಂಕ್ ಯು ಸೋ ಮಚ್ ಫಾರ್ FM ರೇಡಿಯೋ ಶಿವಮೊಗ್ಗ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕೇಳದ್ರಲ್ವ ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ಇಷ್ಟ ಆಗಿಲ್ಲ ಅಂದ್ರೆ ಕೂಡ ನಮ್ಮ ಸಂಖ್ಯೆ 9686926729 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
5: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
3: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲಿ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
5: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
3: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
1: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. ಎಐ ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
1: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
0: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10th ತರಗತಿಯಲ್ಲಿ 100-100 ಫಲಿತಾಂಶ. ಪ್ರೀ ಕೆಜಿಯಿಂದ 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
1: ಸಂಪರ್ಕಿಸಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚ.

0: ದಾವಣಗೆರೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
4: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
5: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಕೃಷಿ ಅನ್ನುವಂಥದ್ದು ಬೇಸಾಯ ಮತ್ತು ಅರಣ್ಯಕಲೆಯ ಮೂಲಕ ಆಹಾರ ಮತ್ತು ಸರಕುಗಳನ್ನು ಉತ್ಪಾದಿಸುವ ಒಂದು ವಿಧಾನವಾಗಿದೆ. ಅಂದರೆ ಈ ಆಹಾರ, ನಾರು, ಜೈವಿಕ ಇಂಧನ, ಔಷಧಗಳು ಮತ್ತು ಮಾನವ ಜೀವನವನ್ನು ಪೋಷಣೆ ಮಾಡಲು ಹಾಗೂ ವರ್ಧಿಸಲು ಬಳಸಲಾಗುವ ಇತರ ಉತ್ಪನ್ನಗಳಿಗಾಗಿ ವ್ಯವಸಾಯವು ಮಾನವನ ಪುರಾತನ ವೃತ್ತಿಗಳಲ್ಲೊಂದಾಗಿದೆ. ಕೃಷಿಯು ಮಾನವನ ನಾಗರಿಕತೆಯ ಉಗಮಕ್ಕೆ ಕಾರಣವಾದಂತಹ ಪ್ರಮುಖ ಬೆಳವಣಿಗೆಯಾಗಿತ್ತು ಕೂಡ. ಇಂತಹ ಕೃಷಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಅನೇಕ ವಿಷಯಗಳು ಚರ್ಚೆ ಆದವು, ಒಂದಿಷ್ಟು ಹೋರಾಟಗಳು ಅಂತ ನಡೆದವು. ಹಾಗೆ ಈ ಜಾಗತಿಕ ಮಟ್ಟದಲ್ಲೂ ಕೂಡ ಈ ಜನಪರ ಹೋರಾಟಗಳು, ಕೆಲವೊಂದು ನಿಲುವುಗಳು ಕೂಡ ಈಗಲೂ ಕೂಡ ಚರ್ಚೆ ಆಗ್ತಾ ಇವೆ. ಹಾಗಾದರೆ ಸ್ನೇಹಿತರೆ, ಈ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಕ್ಷೇತ್ರ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಈ ದಿನದ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೃಷಿ ಕ್ಷೇತ್ರ ಯಾವ ರೀತಿ ಇತ್ತು, ಯಾವ ರೀತಿಯಲ್ಲಿ ಬದಲಾವಣೆಗಳು ಆಗಬೇಕಿತ್ತು, ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ಕಂಡುಕೊಂತು ಅನ್ನೋದ್ರ ಬಗ್ಗೆ ರೈತ ಹೋರಾಟಗಾರರು ಹಾಗೂ ಚಳುವಳಿಗಳ ಮುಖಂಡರು ಆದಂತಹ KT ಗಂಗಾಧರ್ ಸರ್ ಅವರಿಂದ ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
7: ನಮಸ್ತೆ. ಈ ದಿನದ ಮಾತುಕತೆಗೆ ತಮ್ಮನ್ನೆಲ್ಲರನ್ನು ನಮ್ಮ ರೇಡಿಯೋ ಶಿವಮೊಗ್ಗ ಪರವಾಗಿ ಆಹ್ವಾನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನೆಲ್ಲ ಮುಂದುವರಿಸ್ತಾ, ನಾವು ಕಳೆದ ಸಂಚಿಕೆಯಲ್ಲಿ ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಒಪ್ಪಂದಕ್ಕೆ ಅಂದರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವ್ಯಾಪ್ತಿಗೆ ಬಂದ ಮೇಲೆ ಬಂತು ಅಂತ ಹೇಳಿದೆ. ಅದರ ಪರಿಣಾಮಗಳೇನು, ಒಳ್ಳೆದೆಷ್ಟಿದೆ, ಕೆಟ್ಟದೆಷ್ಟಿದೆ, ನಮ್ಮ ದೇಶಕ್ಕೆ ಅದರ ಅಗತ್ಯ ಇದೆಯಾ ಇಲ್ವಾ, ಈ ಬಗ್ಗೆ ಇವತ್ತಿನ ಈ ಚರ್ಚೆಯಲ್ಲಿ ನಿಮ್ಮೊಡನೆ ಮಾತಾಡ್ತಿದ್ದೀನಿ. ನಿಮ್ಮಲ್ಲೆಲ್ಲ ಆಹ್ವಾನ ಮಾಡ್ತಾ, ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ದೇಶದ ಭಾರತ ದೇಶದ ಮಟ್ಟಕ್ಕೆ ಭಾರತೀಯ ಕಿಸಾನ್ ಯೂನಿಯನ್ ಮಹೇಂದ್ರ ಸಿಂಗ್ ತಿಕಾಯ್, ಶರದ್ ಜೋಶಿ, ನಾರಾಯಣ ಸ್ವಾಮಿ ನಾಯ್ಡು ತಮಿಳ್ನಾಡು, ಜಾರ್ಖಂಡ್ ಕೇರಳ, ಶಂಕರಾರೆಡ್ಡಿ ಫ್ರಮ್ ಆಂಧ್ರ, ಹೀಗೆ ಇವ್ರನ್ನೆಲ್ಲವನ್ನು ಒಳಗೊಂಡ ಹಾಗೆ ಒಂದು ರಾಷ್ಟ್ರೀಯ ಸಮಿತಿಯನ್ನು ಮಾಡಿ ಜಾಗತಿಕವಾಗಿ ಈ ವಿಷಯವನ್ನು ನಾವು ಹೋರಾಟಗಳನ್ನು ಮಾಡಬೇಕಾದ್ರೆ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ. 1998-99 ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದ್ದು ಪೀಪಲ್ ಗ್ಲೋಬಲ್ ಆಕ್ಷನ್ ಅಂತ, ಜಾಗತಿಕ ಜನಪರ ಹೋರಾಟ, ಪೀಪಲ್ ಗ್ಲೋಬಲ್ ಆಕ್ಷನ್, ಅದನ್ನು ಶುರು ಮಾಡಿ ಆ ಬ್ಯಾನರ್ನ ಕೆಳಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ವಿಷಯಗಳ ಬಗ್ಗೆ, ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಬಗ್ಗೆ ಮಾತನ್ನ, ಹೋರಾಟಗಳನ್ನ, ಒಡಂಬಡಿಕೆಗಳನ್ನ, ಹೋರಾಟ ಚಳುವಳಿಗಳನ್ನ ಮಾಡತಕ್ಕಂತ ಪ್ರಯತ್ನ ಮುಂದುವರಿಯುತ್ತದೆ. ಹಾಗಾದ್ರೆ ಈ ಜಾಗತೀಕರಣ ಅಂದರೆ ಏನು, ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ನಾವು ಕೆಲವು ವಿಷಯವನ್ನ ಪೂರ್ಣವಾಗಿ ಇದರ ಬಗ್ಗೆ ವಿವರವಾಗಿ ಹೇಳಕ್ಕಾಗದಿದ್ರು ಕೂಡ ಕೆಲವು ಮೆರಿಟ್ ಅಂಡ್ ಡಿಮೆರಿಟ್ಸ್ ಗಳನ್ನ ಬಗ್ಗೆ ನಾವು ಮಾತಾಡಬಹುದು. ಜಾಗತೀಕರಣ ಹೇಗೆ, ಭಾರತದಲ್ಲಿ ಜಾಗತೀಕರಣ ಬಂದ ಮೇಲೆ ಹೊಸ ಹೊಸ ವಿಚಾರಗಳಿಗೆ ರೈತರನ್ನ ತೆರೆದುಕೊಳ್ಳುವ ಹಾಗೆ ಮಾಡುತ್ತೆ. ಅಂದ್ರೆ ಹೊಸ ಹೊಸ ವಿಷಯಗಳು ಸ್ವಲ್ಪ ರೋಮಾಂಚನಗೊಳ್ಳುತ್ತೆ. ಹೌದು, ಏನೂ ಮಾಡ್ಬೋದು ವ್ಯವಸಾಯದಲ್ಲಿ, ಇತರನ್ನು ಸಂಪಾದನೆ ಮಾಡಬಹುದಾ ಅನ್ನುವಂತ ಹೊಸ ವಿಷಯಗಳು ತೆರೆಕೊಳ್ತವೆ. ಆದರೆ ಅವುಗಳನ್ನ ಸ್ವೀಕರಿಸಿದ ರೈತರು ಹಾಗೆಯೇ ಬದುಕಿನ ಭರವಸೆಗೆ ಕಡ್ಕಂತ ಹೋಗ್ತಾರೆ. ಬದುಕಿನಲ್ಲಿ ಭರವಸೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಏನು, ಜಾಗತಿಕ ಕೃಷಿಯಲ್ಲಿ ಭಾರತ ಒಪ್ಪಂದಕ್ಕೆ ಬಂದ ಮೇಲೆ ಸಮಸ್ಯೆಗಳು ಹೆಚ್ಚಾಗಿ ರೈತರನ್ನು ಬಾಧಿಸಿ ತೊಡಗುತ್ತವೆ. ಎಲ್ಲ ಕಡೆ ರೈತರ ಕಷ್ಟಗಳು ಉನ್ಮಾದ ಆಗ್ತದೆ, ಡಬಲ್ ಆಗ್ತಾ ಇರ್ತದೆ. ಪರಿಹಾರಗಳನ್ನು ಹುಡುಕಾಗದಲ್ಲೇ ರೈತರು ಮೇಲೆ ಒದ್ದಾಡ್ತಿರ್ತಾರೆ. ಆರ್ಥಿಕ ಸಹಾಯಗಳು, ಮಾರುಕಟ್ಟೆಗಳು, ಯಾವ ಹುಡುಗೂ ನಾವು ಸಾಲ ತೆಗೆದುಕೊಂಡಿರ್ತಕ್ಕಂಥ ಸಾಲಗಳು, ಈ ಸಾಲಗಳ ಮರುಪಾವತಿ ಮಾಡೋದು ಹೆಂಗಪ್ಪ, ನಮ್ಮ ಬದುಕು ಹಿಂಗೆ ಭರವಸೆ ಇಲ್ಲದಂಗೆ ಆಗೋಯ್ತದ ಅಂತಕ್ಕಂಥ ಆತಂಕಕ್ಕೆ ಒಳಗಾಗುತ್ತೆ. ಭಾರತದ ಕೃಷಿ ಆಹಾರ ವೈವಿಧ್ಯತೆ ಹಾಗೂ ಮಾನವನ ಬದುಕಿನ ಜೊತೆಗೆ ನಿಕಟ ಸಂಬಂಧವನ್ನ ಬೆಸ್ಕೆ ಹಾಕುವಂಥದ್ದು ಭಾರತೀಯ ಕೃಷಿ. ಭಾರತೀಯ ಕೃಷಿ ಕೇವಲ ಆಹಾರ ಉತ್ಪಾದನೆ ಮಾಡೋದು ಹೊಟ್ಟೆ ತಂಬದು ಮಾತ್ರ ಅಲ್ಲ, ಆಹಾರ ಉತ್ಪಾದನೆ ವೈವಿಧ್ಯತೆಗಳು ಮಾನವನ ಬದುಕಿನ ಜೊತೆಗೆ ಇರುವ ನಿಕಟ ಸಂಬಂಧವನ್ನ ಬೆಸ್ಕೆ ಆಗ್ತಾ ಹೋಗ್ತಕ್ಕಂಥದ್ದು ಈ ಭಾರತೀಯ ಕೃಷಿ. ಇಂಥ ಬೆಸ್ಕೆಯನ್ನ ಬೇರ್ಪಡಿಸ್ತಕ್ಕಂಥ ಪ್ರಯೋಗಗಳನ್ನ ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ ನಾವು ಈಗಾಗಲೇ ಮಾತಾಡೋ ಹಾಗೆ ಕಾರ್ಪೊರೇಟ್ ಕಂಪನಿಗಳು ಹೇಗೆ ತಮ್ಮ ಸಂಘಟನೆ ಒಳಗಡೆ ಭಾರತೀಯ ಕೃಷಿ ಹೇಗೆ ಅದು ನಾಶ ಆಗುವ ಹಾಗೆ, ಅಥವಾ ಇಡೀ ಭಾರತದ ಕೃಷಿ ಕಾರ್ಪೊರೇಟ್ ಕಂಪನಿಗಳ ಒಳಾಡಳಿತಕ್ಕೆ ಕಪಿಮುಷ್ಟಿಗೆ ಬರುವ ಹಾಗೆ ಏನೇನು ಬದಲಾವಣೆಗಳ ಆಂತರಿಕವಾಗಿ ತಂದ್ರು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ಕಂಪನಿ ಕೃಷಿ ಅಂತ ಒಂದು ಕಾಯ್ದೆ ಅಂತಂದ್ರು, ಕಾರ್ಪೊರೇಟ್ ಕಂಪನಿ ಫಾರ್ಮಿಂಗ್, ಕಾರ್ಪೊರೇಟ್ ಫಾರ್ಮಿಂಗ್. ಅದಾದ್ಮೇಲೆ ಬಂದದ್ದು ಒಪ್ಪಂದ ಕೃಷಿ ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್, ಕಂಪನಿ ಕೃಷಿ ಮತ್ತು ಕರಾರು ಒಪ್ಪಂದ ಕೃಷಿ. ಈ ಇವುಗಳಿಗೆ ಬರ್ಲಿಕ್ಕೆ ಭಾರತದಲ್ಲಿ ಬಹಳ ತೊಡಕಿತ್ತು. ಯಾಕೆಂದ್ರೆ ನಮ್ದು ಕೆಲವು ಕೃಷಿ ಸಂಬಂಧಿತ ವಿಷಯಗಳು ಸ್ಟೇಟ್ ಸೆಕ್ಟರ್ ಆಗಿ ಬರುತ್ತೆ, ಭಾರತ ಸರ್ಕಾರಕ್ಕೆ ಸರಿ ಅಂತ ತೀರ್ಮಾನಗಳು

0: ಕೆಲವನ್ನಾದ್ರೂ ತಿಳ್ಕೊಂಡ್ರೆ ಮುಂದೆ ನಾನು ಮಾತನಾಡುವಾಗ ಹೇಗೆ ಅಪಾಯ ಸಿಗಾಕಿದ್ದೀನಿ ಅಂತ ಗೊತ್ತಾಗುತ್ತೆ.
1: ಓಕೆ ಸರ್, ಹಾಗಾದ್ರೆ ಸರ್ ಈ WTO ಆರ್ಗನೈಸೇಷನ್ನ ಮುಖ್ಯ ಧ್ಯೇಯ ಗುರಿ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸೋಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ ಸರ್. ಸ್ನೇಹಿತರೆ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೃಷಿ ಹೇಗಿತ್ತು, ಯಾವ ರೀತಿಯೆಲ್ಲ ಬದಲಾವಣೆಗಳು ಬೇಕು, ಹೇಗೆಲ್ಲ ಹೋರಾಟಗಳು ನಡೆದ್ವು, ಅದರ ಒಂದು ಮುಖ್ಯ ಉದ್ದೇಶ, ಅದರ ಒಂದು ಧ್ಯೇಯ ಗುರಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಹಾಗೆ ಅದರೊಟ್ಟಿಗೆ ಈ ವಿಶ್ವ ವ್ಯಾಪಾರ ಸಂಸ್ಥೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ರು ಸ್ನೇಹಿತರೆ. WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅನ್ನೋ ಒಂದು ಸಂಸ್ಥೆ ಬಗ್ಗೆ, ಇದು ಕೂಡ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅನ್ನುವಂಥದ್ದು ವಿಶ್ವ ವಾಣಿಜ್ಯ ಸಂಸ್ಥೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಸೊ ಹಾಗಾದರೆ ಇದರ ಒಂದು ಮುಖ್ಯ ಗುರಿ, ಒಂದು ಧ್ಯೇಯ ಉದ್ದೇಶ ಏನು, ಇದರಿಂದ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ರೈತ ಚಳುವಳಿಗಳ ಹೋರಾಟಗಾರರು, ರೈತ ಮುಖಂಡರು ಆದಂತಹ ಗಂಗಾಧರ್ ಸರ್ ಅವರಿಂದ ತಿಳಿಯೋಣ ಸ್ನೇಹಿತರೆ.
3: ನಾವು ಬಹಳ ಮುಖ್ಯವಾಗಿ ಮಾತಾಡ್ಬೇಕಾದ್ರೆ ಇಲ್ಲಿ ಏನೇನು ತೊಂದರೆಗಳಾಯಿತು ಅನ್ಬೇಕಾದ್ರೆ, ನಾವು ಅದಕ್ಕಿಂತ ಮೊದಲು WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಒಪ್ಪಂದಕ್ಕೆ ಬಂದ ಮೇಲೆ, ಹಾಗಾದ್ರೆ WTO ಅಂದ್ರೆ ಅದರ ಗುರಿ ಮತ್ತು ಉದ್ದೇಶಗಳು ಏಮ್ ಅಂಡ್ ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿ ನಾವೊಂದು ಕೆಲವನ್ನಾದ್ರೂ ತಿಳ್ಕೊಂಡ್ರೆ ಮುಂದೆ ನಾನು ಮಾತನಾಡುವಾಗ ಹೇಗೆ ಅಪಾಯಕ್ಕೆ ಸಿಗಾಕಿದ್ವಿ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಮೊದಲನೇದು WTO ಆಬ್ಜೆಕ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಟು ಇಂಪ್ರೂವ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್ ಇನ್ ದಿ ಮೆಂಬರ್ ಕಂಟ್ರೀಸ್. ಅಂದ್ರೆ ಯಾರು WTO ಒಪ್ಪಂದಕ್ಕೆ ಮೆಂಬರ್ ಆಗ್ತಾರೋ ಆ ದೇಶದ ಜನರ ಜೀವನದ ಮಟ್ಟವನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಅದರ ಒಂದು ಉದ್ದೇಶ. ಎರಡನೇದು ಟು ಎನ್ಶೂರ್ ಫುಲ್ ಎಂಪ್ಲಾಯ್ಮೆಂಟ್ ಅಂಡ್ ಬ್ರಾಡ್ ಇನ್ಶೂರೆನ್ಸ್ ಇನ್ಕ್ರೀಸಸ್ ಇನ್ ಎಫೆಕ್ಟಿವ್ ಡಿಮ್ಯಾಂಡ್ಸ್ ಬ್ರಾಡ್ ಇನ್ಕ್ರೀಸಸ್ ಇನ್ ಎಫೆಕ್ಟಿವ್ ಡಿಮ್ಯಾಂಡ್ ಅಂದ್ರೆ ಒಂದು ದೇಶದ ಜನರ ಬದುಕಿಗೆ ಅಗತ್ಯ ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಅನ್ನು ಗ್ಯಾರಂಟಿ ಆಗಿ ಕೊಡತಕ್ಕಂಥದ್ದು, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಹಾಗೆಯೇ ವಿಶಾಲವಾದ ತಳೆಯದ ಮೇಲೆ ಅದನ್ನ ಟ್ಯಾಕಲ್ ಮಾಡ್ತಕ್ಕಂಥದ್ದು, ಈಡೇರಿಸ್ತಕ್ಕಂಥದ್ದು. ಮೂರನೇದು ಟು ಎನ್ಲಾರ್ಜ್ ಪ್ರೊಡಕ್ಷನ್ ಅಂಡ್ ಟ್ರೇಡ್ ಆಫ್ ಗೂಡ್ಸ್. ಮೂರನೇ ವಿಷಯ WTO ಅಗ್ರಿಮೆಂಟಿನ ಗುರಿಯ ಉದ್ದೇಶ ಮೂರನೇದು ಟು ಇನ್ಕ್ರೀಸ್ ದ ಟ್ರೇಡ್ ಆಫ್ ಸರ್ವಿಸಸ್ ಅಂದ್ರೆ ವಾಣಿಜ್ಯ ಮಾರಾಟ ಮತ್ತು ಕೊಳ್ಳುವುದನ್ನ ಜಾಸ್ತಿ ಮಾಡೋದು, ವೃದ್ಧಿ ಮಾಡ್ತಕ್ಕಂಥ ಹೋಗುದು ದೇಶ ದೇಶಗಳ ಮಧ್ಯೆ. ಈ ದೇಶದಲ್ಲಿ ಇದ್ದದ್ದನ್ನ ಆ ದೇಶಕ್ಕೆ ಕಳಿಸಿ, ಆ ದೇಶದಲ್ಲಿ ಇದ್ದದ್ದನ್ನ ಈ ದೇಶಕ್ಕೆ ರವಾನೆ ಮಾಡಿ ಎರಡೂ ದೇಶಗಳ ಮಾರುಕಟ್ಟೆ ಮತ್ತು ಖರೀದಿ ಸಾಮರ್ಥ್ಯ ಮತ್ತು ಟ್ರೇಡ್ ಅನ್ನ ವ್ಯಾಪಾರವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಮೂರನೆಯ ಗುರಿ. ನಾಲ್ಕನೇದು ಟು ಇನ್ಕ್ರೀಸ್ ದಿ ಟ್ರೇಡ್ ಆಫ್ ಸರ್ವಿಸಸ್. ಇದು ಬಹಳ ಮುಖ್ಯ. ಏನಂದ್ರೆ ವ್ಯಾಪಾರ ಒಪ್ಪಂದದ ಬರೀ ವ್ಯಾಪಾರ ಮಾತ್ರ ಅಲ್ಲ, ಸರ್ವಿಸ್ ಸೇವಾ ನಿಯಮಗಳು, ಸೇವಾ ನಿಯಮಗಳಲ್ಲಿ ಆರೋಗ್ಯ ಬರ್ತದೆ, ವಿದ್ಯಾಭ್ಯಾಸ ಬರ್ತದೆ, ಮತ್ತೆ ಉದ್ಯೋಗಕ್ಕೆ ಕೆಲಸಗಾರರಿಗೆ ನಿವೃತ್ತ ಕೆಲಸಗಾರರಿಗೆ ಅವರ ಸೇವೆ ಸಂಬಳ ಅವ್ರ ಬದುಕಿನ ಗ್ಯಾರಂಟಿ ಗ್ರಾಚ್ಯುಟಿ ಇವೆಲ್ಲವೂ ಸರ್ವಿಸಸ್ ಅಲ್ಲಿ ಬರ್ತವೆ. ಇವು ಟು ಇನ್ಕ್ರೀಸ್ ದಿ ಟ್ರೇಡ್ ಆಫ್ ಸರ್ವಿಸಸ್. ಐದನೇದು ಟು ಎನ್ಶೂರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ವರ್ಲ್ಡ್ ರಿಸೋರ್ಸಸ್. ಅಂದ್ರೆ ಯಾವುದೇ ಒಂದು ಪ್ರದೇಶ, ಒಂದು ಜಗತ್ತಿನ ಒಂದು ಭಾಗ ಮುಂದುವರಿಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಪರಿಸರ ಸೌಲಭ್ಯಗಳು, ಅದು ಮೀನ್ಸ್ ಆಗ್ಬೋದು, ವಾಟರ್ ಆಗ್ಬೋದು, ಫಾರೆಸ್ಟ್ ಆಗ್ಬೋದು, ಕೃಷಿ ಆಗ್ಬೋದು, ಈ ಎಲ್ಲ ಮತ್ತೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಆಗ್ಬೋದು, ಈ ಎಲ್ಲ ವಿಧಾನಗಳನ್ನ ಆಪ್ಟಿಮಮ್ ಯುಟಿಲೈಸೇಷನ್ ಅಂತಿಮ ಘಟ್ಟಕ್ಕೆ ಪರಿಪೂರ್ಣವಾಗಿ ಅದನ್ನ ಬಳಸುವಂತ ರಿಸೋರ್ಸ್ ಅನ್ನ ಬಳಸ್ಕೊಂಡು ಆ ದೇಶಗಳ ವಹಿವಾಟನ್ನ ಮತ್ತು ಜನಜೀವನವನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಅದು ಉದ್ದೇಶ. ಆದ್ರೆ ಟು ಪ್ರೊಟೆಕ್ಟ್ ಅಂಡ್ ಪ್ರಿಸರ್ವ್ ದಿ ಎನ್ವೈರನ್ಮೆಂಟ್, ಇದು ಬಹಳ ಮುಖ್ಯ. ಒಂದು ಪ್ರದೇಶದ ಪ್ರಾಕೃತಿಕ ಸಂಪತ್ತನ್ನ ಪರಿಸರವನ್ನ ಅದನ್ನ ಜೋಪಾನ ಮಾಡಿಸ್ತಕ್ಕಂಥದ್ದು, ಹಾಗೆಯೇ ಅದನ್ನ ಸಂಗ್ರಹಿಸಿ ಸಮೃದ್ಧಿಪಡಿಸಿ ಮುಂದಿನ ಪೀಳಿಗೆಗೆ ಅದು ಆರನೇ ಗುರಿ ಮತ್ತು ಉದ್ದೇಶ. ಏಳನೇದು ಟು ಅಕ್ಸೆಪ್ಟ್ ಕಾನ್ಸೆಪ್ಟ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಇದು ಅಂತಿಮ ಮತ್ತು ಬಹಳ ಮುಖ್ಯವಾದದ್ದು. ಯಾವುದೇ ಒಂದು ದೇಶ, ಒಂದು ಊರು, ಒಂದು ಮನೆ, ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಂದ್ರೆ ಸಸ್ಟೈನಬಿಲಿಟಿ ಇರಬೇಕು. ಅಂದ್ರೆ ಬಹಳ ಮುಂದಿನ ಜನಾಂಗಕ್ಕೂ ಕೂಡ ಅದು ತೃಪ್ತಿ ತರುವಂತದ್ದಿರಬೇಕು ಮತ್ತು ಸಂತೃಪ್ತವಾಗಿರಬೇಕು, ಸಸ್ಟೈನಬಲ್ ಆಗಿರಬೇಕು. ಆಗ ಮಾತ್ರ ಬಹಳ ವರ್ಷಗಳ ಕಾಲ ಆ ಅಭಿವೃದ್ಧಿ ಮುಂದೆ ಸಾಗುತ್ತೆ ಅನ್ನಂತಕ್ಕಂಥದ್ದು ಆ ಸಸ್ಟೈನಬಿಲಿಟಿಯಿಂದ ಬಹಳ ಅರ್ಥ ಆಗುತ್ತೆ. ಹೀಗೆ WTO ಅಂದ್ರೆ ಏಳು ಉದ್ದೇಶಗಳನ್ನ ಇಟ್ಕೊಂಡು ಶುರು ಮಾಡಿದಂತ ಈ ಸಂಸ್ಥೆ, ಇದು ಉದ್ದೇಶಗಳನ್ನ ನೋಡಿದಾಗ ಬಹಳ ಚೆನ್ನಾಗಿದೆ. ಯಾರು ಇದನ್ನ ವಿರೋಧ ಮಾಡಕ್ ಸಾಧ್ಯ ಇಲ್ಲ, ನಾವೆಲ್ಲರೂ ಇದನ್ನು ಉಪಯೋಗಿಸುವಂತದ್ದೇ. ಆದರೆ ಅವರು ಗುರಿ ಮತ್ತು ಉದ್ದೇಶಗಳಿಗಿಂತಲೂ ಅವರು ಕೈಗೊಂಡ ಕ್ರಮಗಳ ಬಗ್ಗೆ ನಾವು ಯೋಚನೆ ಮಾಡಿದಾಗ ಬಹಳ ಆಶ್ಚರ್ಯಕರ ಮತ್ತು ನಿರಾಶೆ ನಮ್ಮಲ್ಲಿ ಮೂಡಿ ಬರ್ತದೆ. ಅದು ಅದರಿಂದಲೇ ನಾವು ಇವತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ WTO ಆರ್ಗನೈಸೇಷನ್ ಅನ್ನ ಕಟ್ ಇಂಡಿಯನ್ ಅಗ್ರಿಕಲ್ಚರ್ ಔಟ್ ಆಫ್ WTO, ವಿಶ್ವ ವಾಣಿಜ್ಯ ಒಪ್ಪಂದದಿಂದ ಭಾರತೀಯ ಕೃಷಿಯನ್ನು ಹೊರಗಿಡಿ, ಹೊರಗಡೆ ತನ್ನಿ, ಅದರ ವ್ಯಾಪ್ತಿ ಬೇಡ ಅಂತ ಅಂತಕ್ಕಂತ ಒಂದು ದೊಡ್ಡ ಹೋರಾಟವನ್ನ ನಾವು ಬಹಳ ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೇರೆ ಬೇರೆ ದೇಶಗಳು ಹೇಗೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಂದರೆ ಈಡಾಗಿದೆ ಅಂತಕ್ಕಂಥದ್ದ ನಾವು ಯೋಚನೆ ಮಾಡೋದು. ಹಾಗೆ ಮಾತಾಡ್ತಾ ಇನ್ನೊಂದು ಸ್ವಲ್ಪ ಅದರಲ್ಲಿ ಈ WTO ಆರ್ಗನೈಸೇಷನ್ ನಲ್ಲಿ ಅದು ಸುಮಾರು ಈವರೆಗೆ ವಿಶ್ವ ವಾಣಿಜ್ಯ ಒಪ್ಪಂದ ಆದ್ಮೇಲೆ ಅಲ್ಲಿಂದ ಇಲ್ಲಿ ಒಂದು ಸುಮಾರು 30 ಸಾರಿ ಅದರ ಮಿನಿಸ್ಟ್ರಿಯಲ್ ಮೀಟಿಂಗ್ ಆಗಿದೆ. 30 ಸಾರಿ ಅಲ್ಲಲ್ಲೇ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭೂಖಂಡಗಳಲ್ಲಿ ಅದಕ್ಕೆ ಅನುಕೂಲ ಅದರ ಮೆಂಬರ್ ಆಫ್ ಆರ್ಗನೈಸೇಷನ್ ದೇಶಗಳಲ್ಲಿ 30 ಕಡೆ ಅವರು ಅವರ ಶೃಂಗಸಭೆಯನ್ನ ರೌಂಡ್ ಟೇಬಲ್ ಮೀಟಿಂಗ್ ಗಳನ್ನ ನಡೆಸಿದ್ದಾರೆ. ಅವರ ಗುರಿ ಮತ್ತು ಉದ್ದೇಶಗಳು ಮತ್ತು ಅವರ ಜಾರಿ ತರ್ತಕ್ಕಂಥ ನಿಯಮಗಳನ್ನ ನಾವು ಮುಂದುವರೆದು ಮಾತಾಡಿದ್ರೆ ಗೊತ್ತಾಗತ್ತೆ ಯಾತಕ್ಕಾಗಿ ಭಾರತ ನಾವು ಒತ್ತಾಯ ಮಾಡ್ತಿದ್ವಿ ಕರ್ನಾಟಕ ರಾಜ್ಯದ ಹೆಚ್ಚಂಗ ಕೆಪ್ಟ್ ಇಂಡಿಯನ್ ಅಗ್ರಿಕಲ್ಚರ್ ಔಟ್ ಆಫ್ WTO ಅಂತ ಯಾಕೆ ಹೇಳ್ತಿದ್ವಿ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಇದರಲ್ಲಿ ಸ್ಪೆಷಲ್ ಅಂಡ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಫಾರ್ ಸ್ಮಾಲ್ ಫಾರ್ಮರ್ ಅದೊಂದು ವಿಂಗ್, ಸ್ಪೆಷಲ್ ಅಂಡ್ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಫಾರ್ ದಿ ಸ್ಮಾಲ್ ಫಾರ್ಮರ್ ಅದನ್ನ SNGT ಅಂತ ಕರೀತಾರೆ. ಎರಡನೇದು ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ AOA ಅಂತ ಕರೀತಾರೆ, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್. ಇವುಗಳನ್ನು ವಿಸ್ತರಣೆ ಮಾಡಿ ಆಮೇಲೆ ಮತ್ತೆ ಮಾತಾಡ್ತೀನಿ ನಾನು ಮುಂದಿನ ಮಾತಿನಲ್ಲಿ. ಇನ್ನೊಂದು ಬಹಳ ಮುಖ್ಯವಾದಂತಹ ಅಗ್ರಿಮೆಂಟ್ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, FTA, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಹಾಗೆಯೇ ಇನ್ನೊಂದು ಬಹಳ ಪ್ರಾದೇಶಿಕವಾದದ್ದೊಂದು RTAS ಅಂತ ಕರೀತಾರೆ, ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್. ಇದು ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್. ಹಾಗೆಯೇ ರೀಜನಲ್ ಒಳಗಡೆನೆ RCEP ಅಂತ ಕರೀತಾರೆ, ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಇದಿಷ್ಟು ಆ WTO ಅಗ್ರಿಮೆಂಟ್ ಆದಮೇಲೆ ಅದು ಒಳಗಡೆ ರಚನೆ ಆಗಿರ್ತಕ್ಕಂಥ ಪ್ರಾದೇಶಿಕವನ್ನ ಹಿಡಿತದಲ್ಲಿಟ್ಕೊಳ್ಳಿಕ್ಕೆ ಆಯಾ ಪ್ರದೇಶಗಳನ್ನ ಆಯಾ ಕಾಂಟಿನೆಂಟ್ಗಳನ್ನ ಆ ದೇಶ ಜಗತ್ತಿನ ದಕ್ಷಿಣ ಏಷ್ಯಾ ಖಂಡ ಇರ್ಬೋದು, ಅಮೇರಿಕಾ, ಯುರೋಪ್, ಬೇರೆ ಬೇರೆ ಸಣ್ಣ ಸಾರ್ಕ್ ದೇಶಗಳಾಗ್ಬೋದು, ಈ ಎಲ್ಲ ದೇಶಗಳನ್ನ ಹೇಗೆ ತಾನು ಮೆಂಬರ್ಶಿಪ್ ಅನ್ನ ಕೊಡ್ತಾ ಆ ಮೆಂಬರ್ಶಿಪ್ ನ ಒಳಗಡೆ ಷರತ್ತುಗಳನ್ನು ತರಲಿಕ್ಕೆ ಇಷ್ಟು ಹೊಸ ಹೊಸ ವಿಧಾನಗಳನ್ನು ಅವರಿಗೆ ಜಾರಿ ತಂದಿದ್ದಾರೆ. ಅದರ ಜೊತೆಗೆ 1998 ITO ಅಂತ ಹೇಳುವ ಒಂದು ಅಗ್ರಿಮೆಂಟ್ ಆಗುತ್ತೆ, ಟ್ರೇಡ್ ಲಿಬರಲೈಸೇಷನ್ ಇನ್ ಎಡಿಬಲ್ ಆಯಿಲ್. ಇವೆಲ್ಲ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ಎಣ್ಣೆ ಕಾಳುಗಳು ಎಣ್ಣೆ ಬೆಲೆ ಅದರ ಮೇಲೆ ನಿಗದಿ ಆಗೋದು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್. ಈಗ ಉದಾಹರಣೆಗೆ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆಯನ್ನ ನಾವು ಹೊರದೇಶದಲ್ಲಿ ಕಳಿಸಿದಾಗ ಕೊಬ್ಬರಿ ಎಣ್ಣೆ ಹೊರದೇಶಕ್ಕೆ ರವಾನೆ ಜಾಸ್ತಿ ಆದ್ರೆ ಕೊಬ್ಬರಿ ರೇಟು ಜಾಸ್ತಿ ಆಗತ್ತೆ, ತೆಂಗಿನಕಾಯಿ ರೇಟು ಜಾಸ್ತಿ ಆಗತ್ತೆ, ತೆಂಗಿನಕಾಯಿ ಮಾರಿದ ರೈತನಿಗೆ ಕೈ ತುಂಬಾ ದುಡ್ಡು ಬರುತ್ತೆ, ಆ ದುಡ್ಡನ್ನು ತಗೊಂಡು ಅವನ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸ, ಮನೆತನ, ಮನೆಯ ಮಠ, ಅವ್ರ ತಂದೆ ತಾಯಿ ಆರೋಗ್ಯ ಎಲ್ಲದೂ ನೋಡ್ಕೊತಕ್ಕಂತ GDP ಲಾಸ್ ಜಾಸ್ತಿ ಆಗುತ್ತೆ. GDP ಅಂದ್ರೆ ಬೇರೆ ಏನಲ್ಲ, GDP ಅಂದ್ರೆ ಒಬ್ಬ ರೈತ ತನ್ನ ಒಂದ್ ಕ್ವಿಂಟಲ್ ಕೊಬ್ಬರಿ ಅಥವಾ ಒಂದ್ ಕ್ವಿಂಟಲ್ ಅಡಿಕೆ ಅಥವಾ ಒಂದ್ ಕ್ವಿಂಟಲ್ ತೊಗರಿ ಬೆಳೆ ಒಂದ್ ಕ್ವಿಂಟಲ್ ಜೋಳ ಸಂತೆಯಲ್ಲಿ ತಗೊಂಡೋಗಿ ಮಾರಿ ಬಂದದ್ದು ದುಡ್ಡನ್ನು ಜೋಬಲ್ಲಿ ಇಟ್ಕೊಂಡು ತನ್ನ ಇಡೀ ಕುಟುಂಬವನ್ನು ಕರ್ಕೊಂಡು ಪೇಟೆಗೆ ಹೋಗಿ ತನಗೆ ಬೇಕಾಗಿದ್ದನ್ನೆಲ್ಲ ಕೊಳ್ಳುವಂಥದ್ದೇ GDP ಅಂತ ಕರೀತಾರೆ. ಬೇರೆ ಎಲ್ಲಿಂದಲೋ ಬರುವಂಥದ್ದಲ್ಲ ಇದು GDP ಅಂತ. ಅಂದ್ರೆ ಒಬ್ಬ ಸಾಮಾನ್ಯ ಪ್ರಜೆಯ ಸಾಮಾನ್ಯ ಉತ್ಪಾದಕನ ಮಾರುಕಟ್ಟೆ ಭದ್ರತೆ ಮತ್ತು ಮಾರುಕಟ್ಟೆ ಮೌಲ್ಯ ಅವನಿಗೆ ಕೈಗೆ ದೊರಕಿದಾಗ ಅವನಿಗೆ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅಂದ್ರೆ ಪೇ ಪರ್ಚೇಸಿಂಗ್ ಪವರ್ ಆಫ್ ಎ ಬಾರ್ ಪರ್ಚೇಸರ್, ಬೈಯಿಂಗ್ ಕೆಪಾಸಿಟಿ ಆಫ್ ಪರ್ಚೇಸರ್. ಹೀಗೆ ಆ ಖರೀದಿ ಮಾಡುವ ಸಾಮರ್ಥ್ಯವನ್ನು ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಕೊಟ್ಟಾಗ ಆ ಕುಟುಂಬದ ಸಮತೋಲನ ವ್ಯವಸ್ಥೆಗೆ ಮಾರ್ಗ ಆಗುತ್ತೆ. ಹಾಗಾಗಿ ಈ ಅಗ್ರಿಮೆಂಟ್ಗಳನ್ನ ತಮ್ಮ ಹಿತಕ್ಕೆ, ಅದರಲ್ಲಿ ಇನ್ನೊಂದು ಬಹಳ ಬಹಳ ಅಪಾಯದ ಇನ್ನೊಂದು ಅಗ್ರಿಮೆಂಟ್ ಅನ್ನು ಮಾಡಿದ್ದಾರೆ, TRIPS ಅಂತ, TRIPS, TRIPS ಅಂತ, ಟ್ರೇಡ್ ರಿಲೇಟೆಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರೀತಾರೆ. ಅಂದ್ರೆ ಸಣದು ನಮಗೊಂದು ಬುದ್ಧಿವಂತಿಕೆ ಇದೆ ಅಂದ್ರೆ ಆ ಬುದ್ಧಿವಂತಿಕೆಗೆನೆ ಅದನ್ನ ನಾನು ಪೇಟೆಂಟ್ ಮಾಡ್ಕೊಂಡ್ಬಿಡೋದು, ಅದನ್ನ ಸಣದು ಮಾಡ್ಕೊಂಡ್ಬಿಡೋದು. ಅಂದ್ರೆ ನಾನೇ ಅದಕ್ಕೆ ಸಾಧನ ಬರಮ, ಆ ಬುದ್ಧಿಯನ್ನು ಇನ್ನೊಬ್ಬ ಬೆಳೆಸ್ದ ಅಂದ್ರೆ ನನಗೆ ರಾಯಲ್ಟಿ ಕೊಡ್ಬೇಕು, ಅವನು ಹಂಗೆ ಬಳಸಂಗಿಲ್ಲ. ಅದಕ್ಕೆ TRIPS ಅಂತ ಕರೀತಾರೆ, ಟ್ರೇಡ್ ರಿಲೇಟೆಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರೀತಾರೆ. ಹೀಗೆ ಸುಮಾರು 10 ಉಪ ಗುಂಪುಗಳನ್ನು ಮಾಡಿ ಅದರ ಆಡಳಿತವನ್ನ ಇಡೀ ಜಗತ್ತಿನಲ್ಲಿ ಜಗತ್ತಿನ ವ್ಯಾಪಾರ ವಹಿವಾಟುಗಳು, ಉತ್ಪಾದನೆಗಳು, ಪರಿಸರಗಳು ಇವೆಲ್ಲವೂ ಕೂಡ ಮುಂದುವರೆದ ದೇಶಗಳು, ಬಹಳ ಮುಖ್ಯ ಇದು, ಮುಂದುವರೆದ ಡೆವಲಪ್ಡ್ ಕಂಟ್ರಿ, ಮುಂದುವರೆದ ದೇಶಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳು, ಮುಂದುವರಿಯುತ್ತಿರುವ ದೇಶಗಳ ಮೇಲೆ ಹೇಗೆ ಸಾರ್ವಭೌಮತ್ವವನ್ನು ಸಾಧಿಸಬಹುದು, ಮುಂದುವರೆದ ದೇಶಗಳು ಮುಂದುವರಿಯುತ್ತಿರುವ ದೇಶಗಳ ಮೇಲೆ ಹೇಗೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಬಹುದು ಅನ್ನೋದಕ್ಕೆ ಈ ಎಲ್ಲ ಸೂತ್ರಗಳನ್ನ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವ್ಯಾಪ್ತಿಯಲ್ಲಿ ತಂದು ಭಾರತದ ಕೃಷಿಯನ್ನ, ಭಾರತದ ಬಿತ್ತನೆ ಬೀಜವನ್ನ, ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನ, ಭಾರತದ ಎಕ್ಸ್ಪೋರ್ಟ್ ಅನ್ನ ಮತ್ತು ಇಂಪೋರ್ಟ್ ಅನ್ನ ಹೇಗೆ ಹಿಡಿತದಲ್ಲಿ ಸಾಧಿಸುವಂತ ಅನ್ನೋದಕ್ಕೆ ಇನ್ನೊಂದು ಮಾರಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
2: ಓಕೆ ಸರ್, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ನಮಸ್ಕಾರ ಅಮ್ಮ. ಈ ಮಾತನ್ನ ಸಂಗ್ರಹಿಸಿ ಬಿತ್ತರಿಸ್ತಕ್ಕಂತ ನಮ್ಮ ರೇಡಿಯೋ ಶಿವಮೊಗ್ಗ ಸಂಸ್ಥಾಪಕರಿಗೆ ಮತ್ತು ಸಿಬ್ಬಂದಿಯವರಿಗೆ ಕರ್ನಾಟಕ ಭಾರತದ ರೈತರ ಪರವಾಗಿ ಧನ್ಯವಾದಗಳು.
2: ನಮಸ್ತೆ ಸರ್.
3: ನಮಸ್ತೆ.
2: ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ನಮ್ಮ KT ಗಂಗಾಧರ್ ಸರ್ ಅವರೊಟ್ಟಿಗೆ ಹೊಸ ವಿಷಯಗಳೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
1: ಉಷಾ, ನನ್ ಮಗಳನ್ನ 8th ಕ್ಲಾಸಿಗೆ ಸೇರ್ಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
1: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449-8467-98. ಸಂಖ್ಯೆ ಮತ್ತೊಮ್ಮೆ 9449-8467-98.
2: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
7: ನಮಸ್ಕಾರ ಶಂಕರ್ ಪ್ರಸಾದ್ ಸರ್.
8: ನಮಸ್ಕಾರ ಶೈಲಜಾ.
7: ಹಿಂದಿನ ಮಾತುಕತೆನಲ್ಲಿ ನೀವು IoT ಬಗ್ಗೆ ಪ್ರಸ್ತಾಪಿಸಿದ್ರಿ, ಅಂದ್ರೆ ಸಾಧನಗಳ ಅಂತರ್ಜಾಲ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಇವತ್ತಿನ ಚರ್ಚೆ ಮಾಡೋಣ ಅಂತ ವಿಷಯ. ಸೊ ಹಾಗಿದ್ರೆ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಹೇಗೆ ನಮ್ಮ ಸದಸ್ಯರು ಮತ್ತು ಶ್ರೋತೃಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಹಿನ್ನೆಲೆ ಕೊಡ್ಬೋದಾ ನೀವು?
8: ಖಂಡಿತ. ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ, ಅಥವಾ ಇವಾಗ ತುಂಬಾ ಕಾಮನ್ ಆಗಿ ಎಲ್ಲರೂ IoT ಡಿವೈಸಸ್ ಅಂತ ಹೇಳ್ತಾರೆ. ಇದನ್ನ ಅರ್ಥ ಎಲ್ಲ ಗ್ರಾಮಸ್ಥರು ಇದನ್ನ ಅರ್ಥ ಮಾಡ್ಕೋಬೇಕು.
7: ಅಂದ್ರೆ ಶಾರ್ಟ್ ಫಾರ್ಮ್ ಆಗಿ IoT ಅಂತ ಹೇಳ್ತಾರೆ.
8: IoT ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಇದನ್ನ ಕನ್ನಡದಲ್ಲಿ ಹೇಳಬೇಕಾದ್ರೆ ಸಾಧನಗಳ ಅಂತರ್ಜಾಲ.
7: ಅದಕ್ಕಿಂತ IoTನೇ ವಾಸಿ ಇದೆ.
8: ಬಟ್ ಸಾಧನಗಳ ಅಂತರ್ಜಾಲ ಅಂದ್ರೆ ಏನು? ನೀವು ಬೇರೆ ಬೇರೆ ಸಾಧನ ಇದೆ, ನಿಮ್ಮ ಹತ್ರ ಒಂದು ಕಾರ್ ಇದೆ, ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ನಿಮ್ಮ ಹತ್ರ ಒಂದು ಟಿವಿ ಇದೆ, ನಿಮ್ಮ ಮನೇಲಿ ಒಂದು ಫ್ರಿಡ್ಜ್ ಇದೆ, ನಿಮ್ಮ ಮನೇಲಿ ಒಂದು ಮೋಟರ್ ಸೈಕಲ್ ಇದೆ, ಹೌದಾ? ಸೊ ಇದೆಲ್ಲ ಒಂದಕ್ಕೊಂದಕ್ಕೆ ಮಾತಾಡ್ಬೋದು. ಹಾ, ಈ ಸಾಧನಗಳೆಲ್ಲ ಒಂದಕ್ಕೊಂದಕ್ಕೆ ಮಾತಾಡ್ಬೋದು. ಇದಕ್ಕೆ IoT ಅಂತ ಹೇಳ್ತೀವಿ. ಇಂಟರ್ನೆಟ್ ಇದೆ, ಹೇಗೆ ಮಾತಾಡ್ಬೋದು? ಇಂಟರ್ನೆಟ್ ಇರೋದ್ರಿಂದ, ಇಂಟರ್ನೆಟ್ ಇರೋದ್ರಿಂದ ಈ ಸಾಧನಗಳೆಲ್ಲ ಒಂದಕ್ಕೊಂದಕ್ಕೆ ಮಾತಾಡ್ಬೋದು. ಗೊತ್ತಾಯ್ತಾ? ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಮನೆಯಿಂದ ಹೊರಗಡೆ ಇದ್ದೀರಾ, ನಿಮಗೆ ಮನೆಗೆ ಲೈಟ್ ಹಾಕಬೇಕು. ಅಥವಾ ನೀವು ಬರೋದು ಲೇಟ್ ಆಗತ್ತೆ, 6 ಗಂಟೆಗೆ ಬರಬೇಕಾಗಿತ್ತು, 10 ಗಂಟೆಗೆ ಬರಬೇಕಾಗಿತ್ತು, ನಿಮ್ ಫೋನ್ ಇಂದ ನೀವು ಟಕ್ ಅಂತ ಆನ್ ಮಾಡಿದ್ರೆ ಮನೆಯಲ್ಲಿ ಮುಂದ್ಗಡೆ ಲೈಟ್, ಹಿಂದ್ಗಡೆ ಲೈಟ್ ಯಾವ್ಯಾವ್ದು ಬೇಕೋ ಇದೆಲ್ಲ ಆನ್ ಮಾಡ್ಬಿಡ್ಬೋದು. ಅಂದ್ರೆ ನಿಮ್ ಮನೇಲಿ ಇರೋ ದೀಪಗಳೆಲ್ಲ ನಿಮ್ ಮೊಬೈಲ್ ಫೋನ್ ಇಂದ ಆಪರೇಟ್ ಮಾಡ್ಬೋದು. ಗೊತ್ತಾಯ್ತಾ? ಇದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಒಂದು ಎಕ್ಸಾಂಪಲ್ ಇದೆ. ಇದನ್ನ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಹೇಗೆ ಉಪಯೋಗಿಸಬಹುದು
7: ಅದು ಪ್ರಶ್ನೆ.
8: ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಆಶಾ ವರ್ಕರ್ ಅಂತ ಇಟ್ಕೊಳ್ಳಿ. ನೀವು ಆಶಾ ವರ್ಕರ್ ಆದಾಗ ನೀವು ಸುಮಾರು 1,000 ಜನ ಇದ್ದಾರೆ ನಿಮ್ ಹಳ್ಳಿನಲ್ಲಿ. ಒಬ್ಬೊಬ್ರದ್ದು ಆರೋಗ್ಯ ನೀವು ನೋಡ್ಕೋಬೇಕು.
7: ನಿಜ,
8: ಹೌದಾ? ಯಾರ ಗರ್ಭಿಣಿ ಇದ್ದಾಳೆ, ಅಥವಾ ಇನ್ಯಾರೋ ಡಯಾಬಿಟಿಸ್ ನೋರ್ ಇದಾರೆ,
7: ಟಿಬಿಯವ್ರು
8: ಇರ್ತಾರೆ, ಅಥವಾ ಕ್ಯಾನ್ಸರ್ ನೋರ್ ಇರ್ತಾರೆ, ಅವ್ರನ್ನೆಲ್ಲ ಅವ್ರ ಹೆಲ್ತ್ ನಿಮ್ಮನ್ನು ನೋಡ್ಕೋಬೇಕು. ನೀವು ಒಬ್ಬೊಬ್ರು ಮನೆಗೆ ಹೋಗ್ಬಿಟ್ಟು ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ನಾವೇನ್ ಮಾಡ್ಬೋದು, ಒಂದು ಬ್ಯಾಂಡ್ ಅಂತ ಇರುತ್ತೆ, ಅಂದ್ರೆ ಅವ್ರ ಕೈಗೆ ಒಂದು ಕಟ್ಬಿಡ್ಬೋದು, ವಾಚ್ ತರ, ಒಂದು ವಾಚ್ ತರ ಕಟ್ಬಿಟ್ರೆ ನೀವು ಆಶಾ ವರ್ಕರು, ನೀವು ಎಲ್ಲೇ ಇರಿ, ನಂಜಪ್ಪನ IoT ಡಿವೈಸ್ ಅಲ್ಲಿ ಅವನ್ ಬ್ಲಡ್ ಪ್ರೆಷರ್ ಹೆಂಗಿದೆ, ಅವನ್ ಟೆಂಪರೇಚರ್ ಹೇಗಿದೆ, ಅವನ್ ECG ಹೇಗಿದೆ, ಅವನ್ ಆಕ್ಸಿಜನ್ ಹೇಗಿದೆ ಅನ್ನೋದು ನಿಮ್ಗೆ ಕಾಣಿಸ್ತಾ ಇರುತ್ತೆ.
7: ಅಂದ್ರೆ ಈ ಆಶಾ ಕಾರ್ಯಕರ್ತೆ ಅವ್ರ ಮನೆಗೆ ಹೋಗ್ದೇನೆ, ಆ ವ್ಯಕ್ತಿಯ ಸಂಪರ್ಕಕ್ಕೆ ಬರ್ದೇನೆ, ತಾನ್ ಕೆಲಸ ಮಾಡ್ತಾ ಇರೋ ಜಾಗದಲ್ಲೇನೆ, ಅಂದ್ರೆ ಬೇರೆ ಇನ್ನೇನೋ ಮಾಡ್ತಾ ಇರ್ತಾರ ಅವರು, ಅಲ್ಲೇನೆ ಅವ್ರಿಗೆ ಎಲ್ಲ ಮಾಹಿತಿ ಸಿಗುತ್ತೆ.
8: ಖಂಡಿತ. ಇವಾಗ ಅವ್ರು ಸಡನ್ ಆಗ ನಂಜಪ್ಪಂಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ರೆ ಇಲ್ಲಿ ಇವ್ರಿಗೆ ಒಂದು ರೆಡ್ ಸಿಗ್ನಲ್ ಬಂದು ಸೈರನ್ ಬಂದ್ಬಿಡುತ್ತೆ, ನಂಜಪ್ಪಂಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ.
7: ಸೊ ಆ ತುರ್ತು ಪರಿಸ್ಥಿತಿ ಇವಳಿಗೆ ಗೊತ್ತಾಗುತ್ತೆ, ತಕ್ಷಣಕ್ಕೆ
8: ಹೋಗ್ಬಿಟ್ಟು ಅವಳು ಆಂಬ್ಯುಲೆನ್ಸ್ ಕಳಿಸ್ಬೇಕಾ ಅಥವಾ ಚೆಕ್ ಮಾಡ್ಬೇಕಾ ಅಥವಾ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ, ಇದನ್ನ ಮಾಡಬಹುದು. ಗೊತ್ತಾಯ್ತಾ? ಇದು ಒಂಥರ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಹೇಗೆ ಆರೋಗ್ಯದ ವಿಷಯದಲ್ಲಿ IoT ಡಿವೈಸ್ ನ ಉಪಯೋಗಿಸಬಹುದು.
7: ಸೊ ಹಾಗೆ ಹೇಳ್ತು ಅಂತಂದ್ರೆ ನೀವು ನೋಡಿದಾಗ, ಇವಾಗ ಹೇಳ್ತಿರೋದು ನೋಡ್ತು ಅಂತಂದ್ರೆ ಈ IoT ಇವತ್ ನಮ್ಮ ಮಾರುಕಟ್ಟೆ ವಹಿವಾಟಿನಲ್ಲೂ ಸಾಕಷ್ಟು ಮಹತ್ತರವಾದಂತಹ ಬದಲಾವಣೆ ತರ್ತಾ ಇದೆ ಅನ್ನೋದನ್ನ ಆಯ್ತು, ಅಂದ್ರೆ ಕೊಡುಗೆ ಕೊಟ್ಟಿದೆ ಅನ್ನೋದು.
8: ಮಾರುಕಟ್ಟೆ ಒಂದೇ ಅಲ್ಲ, ಬೇಕಾಷ್ಟು ಕಡೆ ಅಪ್ಲಿಕೇಶನ್ ಇದೆ. ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಮ ಹತ್ರ 100 ಹಸು ಇದೆ ಅಂತ ಇಟ್ಕೊಳ್ಳಿ. ಆ 100 ಹಸುಗೂ ಒಂದು ಚಿಪ್, ಅದು ಕಿವಿನೊಂದು ಪುಟಾಣ ಮೈಕ್ರೋ ಚಿಪ್ ಹಾಕ್ಬಿಟ್ರೆ,
7: ಇದು ಇನ್ಶೂರೆನ್ಸ್ ಮಾಡಿದಕ್ ಒಂದ್ ಹಾಕ್ತಾರೆ, ಹೇಳ್ತೀರಾ ನೀವು?
8: ಆ ತರದ್ ಹಾಕ್ಬಿಟ್ರೆ ನಿಮಗ್ ಗೊತ್ತಾಗತ್ತೆ ಯಾವ್ದಕ್ಕೆ ಯಾವ ಟೈಮಲ್ಲಿ ಹಾಲು ಕರಿಬೇಕು, ಯಾವ್ದಕ್ಕೆ ಟೆಂಪರೇಚರ್ ಜಾಸ್ತಿ ಆಗಿದೆ. ಗೊತ್ತಾಯ್ತಾ? ಈ ತರ ವಿಷಯಗಳೆಲ್ಲ ನಿಮಗ್ ಕಾಣಿಸ್ತಾ ಇರತ್ತೆ. ಅದಕ್ಕೆ ಯಾವ್ದೋ ಹಸುನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗದ್ ಮೆಸೇಜ್ ಬರ್ತಾ ಇರತ್ತೆ, ಇದಕ್ಕೆ ಯಾವ್ದಕ್ಕೂ ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟಿದೆ ಅಥವಾ ಇವತ್ ಹಾಲು ಸರಿಯಾಗಿ ಕೊಡಲ್ಲ. ಓಕೆ, ಈ ತರ ಡಿವೈಸ್ ಗಳನ್ನೆಲ್ಲ ನಾವು ಬಹಳ ಈಸಿಯಾಗಿ ಯೂಸ್ ಮಾಡಬಹುದು.
7: ಓಕೆ, ಹಾಗಿದ್ರೆ ಇದು ಬೇರೆ ಬೇರೆ ಇಲಾಖೆಗಳಲ್ಲೂ ಏನಾದರೂ ತಗೊಂಡ್ಬರಕ್ಕಾಗತ್ತ?
8: ಎಲ್ಲ ಇಲಾಖೆಗಳು ಮಾಡಬಹುದು. ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ನೀವು ವ್ಯವಸಾಯದಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದ್ರಿ, ಏನೋ ಟೊಮೆಟೋನೋ ಏನೋ ಬೆಳೆದ್ಬಿಟ್ಟಿದ್ರಿ, ನಿಮ್ಗೆ ಗೊತ್ತಿರಬೇಕು ಯಾವಾಗ ಆ ಟೊಮೆಟೋನ ಮಾರ್ಕೆಟ್ ಕಳಿಸ್ಬೇಕು,
7: ಬೆಲೆ ಯಾವಾಗ ಸಿಗತ್ತೆ,
8: ಯಾವಾಗ ಸಿಗತ್ತೆ, ಅದೊಂದೇ ಅಲ್ಲ, ಬೆಳೆ ಯಾವಾಗ ಸಿಗತ್ತೆ ಅಲ್ಲ, ನೀವು ಸ್ಟೋರೇಜ್ ಅಲ್ಲಿ ಇಟ್ಬಿಟ್ಟಿರ್ತೀರಾ, ಹೌದಾ? ಒಂದ್ ತಿಂಗಳ ಇಟ್ಟೆ
7: ಇಟ್ಟಿದ್ವಂದು,
8: 3 ವಾರಕ್ಕೆ ಇಟ್ಟಿದ್ದೊಂದು, 2 ವಾರಕ್ಕೆ ಇಟ್ಟಿದ್ದೊಂದು, ನಿಮಗೆ ಗೊತ್ತಾಗತ್ತೆ ಯಾವ್ದು ಕರೆಕ್ಟ್ ಆಗದು
7: ರೈಪ್ ಆಗಿದೆ
8: ಹಣ್ಣಾಗಿದೆ, ಯಾವ್ದು ಹಣ್ಣಾಗಿದೆ ಅದನ್ನ ಮಾತ್ರ ನೀವು ಕಳಿಸ್ಬೇಕು, ಕಾಯಿ ಆಗಿರೋದು ನೀವು ಕಳಿಸ್ಬೇಕಾಗಿಲ್ಲ. ಕರೆಕ್ಟಾ? ಈ ಇದಕ್ಕೆ ಸೆನ್ಸರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದಕ್ಕೆ ಬೇರೆ ಬೇರೆ ತರ ಸೆನ್ಸರ್ಸ್ ಇರುತ್ತೆ, ಒಂದು ಟೆಂಪರೇಚರ್ ಸೆನ್ಸರ್, ಒಂದು pH ಸೆನ್ಸರ್ ಅಂತ ಇರುತ್ತೆ, ಕಲರ್ ಸೆನ್ಸರ್ ಅಂತ ಇರುತ್ತೆ, ಅಥವಾ ಬೇರೆ ಬೇರೆ ಸೆನ್ಸರ್ಗಳಿರುತ್ತೆ. ಈ ಸೆನ್ಸರ್ಗಳ ಮೂಲಕ ನಿಮಗೆ ಕಾಣಿಸ್ತಾ ಇರುತ್ತೆ.
7: ಈ ಇದು ನೀವು ಪಂಚಾಯತಿ ಮತ್ತೆ ಗ್ರಾಮೀಣ ಮತ್ತೆ ಕಚೇರಿಗಳಲ್ಲಿ ಅಂದ್ರೆ ಇಲಾಖೆಗಳಲ್ಲಿ ಬಳಸೋದನ್ನ ಹೇಳಿದ್ರೆ, ಇದನ್ನ ಬೇರೆ ಇನ್ನೆಲ್ಲಾದ್ರೂ ಬಳಸೋದಕ್ಕೆ ಸಾಧ್ಯತೆ ಇದೆಯಾ?
8: ಇನ್ನೊಂದು ಬಹಳ ಸಿಂಪಲ್ ಕೊಡ್ತೀನಿ ಎಕ್ಸಾಂಪಲ್. ನೀವು ತಿಕ್ಕಾಪಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಮನೆ ಹೋಗಿ ಫ್ರಿಡ್ಜ್ ಅಲ್ಲಿ ಎಷ್ಟು ಹಾಲು ಮೊಸರು ತರಕಾರಿ ಇದೆ ಅಂತ ಗೊತ್ತಿಲ್ಲ,
7: ಮರ್ತೋಗಿರುತ್ತೆ.
8: ಮಾರನೇ ದಿವಸ ಎದ್ದಾಗ ಅಯ್ಯೋ ಹಾಲಿಲ್ಲ ಕಾಫಿಗೆ ಅನ್ಸುತ್ತೆ. ಇವಾಗ ಏನಾಗಿದೆ, ಆ ಫ್ರಿಡ್ಜ್ಗೆ ಗೊತ್ತಿರುತ್ತೆ ಇವಾಗ ಹಾಲು ಕಡಿಮೆ ಆದ ತಕ್ಷಣ 2 ಲೀಟರ್ ಹಾಲು ಆರ್ಡರ್ ಮಾಡಬೇಕು ಅಂತ.
7: ಅದು ಆಟೋಮೆಟಿಕ್ ಕೊಡುತ್ತೆ,
8: ಫ್ರಿಡ್ಜ್ ಆಟೋಮೆಟಿಕ್ ಆರ್ಡರ್ ಕೊಡುತ್ತೆ. ಅದು ನಿಮ್ ಅಮೆಝಾನ್ ಇಂದನೋ ಅಥವಾ ಯಾವ್ದೋ ಅಂಗಡಿ ನಿಮ್ ಅಂಗಡಿಯಿಂದ ಕ್ಲೀನ್ ಆಗಿ 2 ಲೀಟರ್ ಹಾಲು ಬಂದು ಕೂತ್ಕೊಂಡ್ಬಿಡುತ್ತೆ. ಗೊತ್ತಾಯ್ತಾ? ಇದಕ್ಕೆಲ್ಲ ಸೆನ್ಸರ್ ಟೆಕ್ನಾಲಜಿ ಮಾಡ್ತೀವಿ, ಇದೇನೆ IoT ಡಿವೈಸ್ ಅಂತೀವಿ.
7: ಸೊ ಇದು ನೀವು ಹೇಳ್ತಾ ಇರೋದು ಹೇಗಿದೆ ಅಂತಂದ್ರೆ, ಮಾನವನ ಇಂಟ್ರಾಕ್ಷನ್ ಇಲ್ದೇನೆ ಇದು ಸಾಧನಗಳ ಜೊತೆನಲ್ಲಿ ಪ್ರೋಗ್ರಾಮ್ ಮಾಡಿರೋದ್ರಿಂದ ತಂತಾನೇನೆ ಇದು ವ್ಯವಹಾರ ನಡೆಸಿ ಮತ್ತೆ ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ತಗೊಳ್ಳುವಂತದ್ದಾಗ್ಲಿ ಅಥವಾ ನಮ್ಮ ಪರಿಸ್ಥಿತಿನ ತಿಳಿಸುವಂತದ್ದಾಗ್ಲಿ ಇದೆಲ್ಲಾನು ನಡೆಯುತ್ತೆ ಅಂತ. ಈಗ ನೀವು ಫ್ರಿಡ್ಜ್ ಹೇಳಿದ್ರಿಂದ ಬರೀ ಇಲಾಖೆ ಪಂಚಾಯಿತಿ ಅಂತ ನಾವು ಹೊರಗಿನ ಸಂಸ್ಥೆಗಳಲ್ಲದೇನೆ ಮನೆಗೂ ಉಪಯೋಗ ಆಯ್ತು ಅನ್ನೋದು ಗೊತ್ತಾಯ್ತಿದ್ದು.
8: ಖಂಡಿತ, ಮನೆಗೊಂದೇ ಅಲ್ಲ, ಇವಾಗ ಇನ್ನೊಂದು ನಮ್ಮ ದೇಶದಲ್ಲಿ ಇವಾಗ ಮಕ್ಕಳು ಹುಟ್ಟುತ್ತಾರೆ, ಅದಕ್ಕೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೇವೆ, ಮಕ್ಕಳು
7: ಸಾಯ ಪ್ರಮಾಣ ಕಮ್ಮಿ ಮಾಡಬೇಕು,
8: ಕಡಿಮೆ ಮಾಡಬೇಕು. ಅದಕ್ಕೆ ಏನ್ ಮಾಡ್ಕೋಬಹುದು, ಅದಕ್ಕೆ ಒಂದು ಮಗು ಹುಟ್ಟಿದಾಗ ಅದಕ್ಕೊಂದು ಜಾಕೆಟ್ ಹಾಕ್ಬಿಡ್ಬೇಕು, ಒಂದು ರೋಕೆ ತರ ಹಾಕ್ಬಿಟ್ರೆ ನಮ್ಗೆ ಅದು ಕಾಣಿಸ್ತಾ ಇರುತ್ತೆ, ಅದಕ್ಕೆ ಯಾವಾಗ ಹೊಟ್ಟೆ ಹಸುತ್ತಾ ಇದೆ, ಯಾವಾಗ ಅದಕ್ಕೆ ಟೆಂಪರೇಚರ್ ಜಾಸ್ತಿ ಆಯ್ತು, ಯಾಕೆ ಅಷ್ಟೊಂದು ಅಳ್ತಾ ಇದೆ,
7: ಮಾನಿಟರ್ ಮಾಡಕ್ಕೆ.
8: ಗೊತ್ತಾಯ್ತಾ? ಸೊ ಇದಕ್ಕೆ ಇನ್ಫೆಂಟ್ ಮಾನಿಟರಿಂಗ್ ಅಂತ ಹೇಳ್ತೀವಿ.
7: ಇದನ್ನೆಲ್ಲಾದ್ರೂ ನಮ್ಮ ದೇಶದಲ್ಲಿ ಕಾಣೋದಕ್ಕೆ ಸಾಧ್ಯತೆ ಇದೆಯಾ?
8: ಎಲ್ಲಾ ಕಡೆ ತುಂಬಾ ಹಾಸ್ಪಿಟಲ್ಗಳಲ್ಲಿ ಮಾಡಿದ್ದಾರೆ, ಅದ್ರ ಜೊತೆಗೆ ಬೇಕಾಸ್ಟ್ ಕಂಪನಿಗಳು ಇವಾಗ ಈ ತರ ಸಾಧನಗಳನ್ನ ಶುರು ಮಾಡ್ಕೊಂಡಿದ್ದಾರೆ.
7: ಇವಾಗ ಕಂಪನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಕುತೂಹಲ ನಂಗೆ, ಇದು ಫ್ಯಾಕ್ಟರಿಗಳು ಅಂತ ಕಡೆಗಳನ್ನು ಇದನ್ನ ತಗೊಂಡ್ಬರ್ತಾರೆ ಹಾಗಿದ್ರೆ?
8: ಖಂಡಿತ, ಇದು ದೊಡ್ಡ ಇವಾಗ 21ನೇ ಶತಮಾನದಲ್ಲಿ ಇದು ದೊಡ್ಡ ವಿಷಯ ಆಗಿದೆ. ಬದಲಾವಣೆ ಆಗ್ತಾ ಇದೆ. ಇವಾಗ ನೀವೇ ನೋಡಿದ್ದೀರಾ, ದೊಡ್ಡ ಫ್ಯಾಕ್ಟರಿಗಳಿಗೆ ಹೋದ್ರೆ ಸಾವಿರಾರು ಜನ ಲೈನ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ.
7: ಹೌದಾ?
8: ಹೌದಾನೆ? ಅಂದ್ರೆ ಸಿಕ್ಕಾಪಟ್ಟೆ ಅವ್ರ ಜನ ಕೆಲಸ ಮಾಡಿದ ತಕ್ಷಣ ಮಿಸ್ಟೇಕ್ಸ್ ಜಾಸ್ತಿ ಆಗತ್ತೆ.
7: ನಿಜ,
8: ನೀವು ಎಷ್ಟೇ ಹೇಳ್ಕೊಟ್ರು ಮನುಷ್ಯಕ್ಕೆ ಸುಸ್ತಾಗತ್ತೆ, ಅದರಿಂದ ಕೆಲಸ 100 ಬಟ್ಟೆ ಹೊಲಿಯೋನು 98ನೇ ಬಟ್ಟೆಗೆ ಸುಸ್ತಾಗ್ಬಿಟ್ಟಿರ್ತಾನೆ. ಸೊ ಇವಾಗ ಏನ್ ಮಾಡಿದೀವಿ, ಹೊಸ ಟೆಕ್ನಾಲಜಿ ಲೈಟ್ಸ್ ಆಫ್ ಫ್ಯಾಕ್ಟರಿ ಅಂತ. ಅಂದ್ರೆ ಫ್ಯಾಕ್ಟರಿನಲ್ಲಿ ಲೈಟೇ ಇರಲ್ಲ, ಅಂದ್ರೇನು ಮನುಷ್ಯರೇ ಇರಲ್ಲ. ಸೊ ಎಲ್ಲ ಇದಕ್ಕೆ ರೋಬೋಟ್ಸ್ ಹಾಕ್ಬಿಡ್ತೀವಿ. ರೋಬೋಟ್ಸ್ ಹಾಕ್ಬಿಟ್ಟು ಆ ರೋಬೋಟ್ ಗೊತ್ತಿದೆ, ಓಕೆ ಈ ತರ ಮೈಕ್ರೋ ಚಿಪ್ ಮಾಡೋದ್ ಹೇಗೆ, ಅಥವಾ ಈ ತರ ಬಟ್ಟೆ ಹೊಲಿಯೋದ್ ಹೇಗೆ, ಈ ತರ ಟೊಮೆಟೋನ ಜೋಡಿಸೋದ್ ಹೇಗೆ, ಈ ತರ ಬಾದಾಮಿನ ಹೇಗೆ ಪ್ಯಾಕ್ ಮಾಡೋದು ಎಲ್ಲ ಗೊತ್ತಿರುತ್ತೆ ಅದಕ್ಕೆ. ಇವಾಗ ಮನುಷ್ಯರು ಮಾಡೋ ಕೆಲಸನೆಲ್ಲ ಆಟೋಮ್ಯಾಟಿಕ್ ಆಗಿ ಸೆನ್ಸರ್ ಟೆಕ್ನಾಲಜಿ, IoT ಡಿವೈಸ್ ಟೆಕ್ನಾಲಜಿ ಪ್ಲಸ್ ರೋಬೋಟಿಕ್ಸ್ ಟೆಕ್ನಾಲಜಿ ಎರಡನ್ನು ಉಪಯೋಗಿಸ್ಬಿಟ್ಟು ಫ್ಯಾಕ್ಟ್ರಿಗಳಲ್ಲಿ ಜನಗಳು ಕೆಲಸ ಮಾಡಬೇಕಾಗಿಲ್ಲ ಇನ್ಮೇಲಿಂದ. ಅಂದ್ರೆ ಅನ್ಕೋಬೇಡಿ, ಓ ಇವಾಗ ಕೆಲಸ ಹೋಗ್ಬಿಡತ್ತೆ,
7: ಪ್ರಶ್ನೆ ಅದೇ ಇತ್ತು ಮುಂದೆ,
8: ನಂಗೆ ಗೊತ್ತಿತ್ತು ಎಲ್ಲರೂ ಅದನ್ನೇ ಕೇಳೋದು. ಆಯ್ತಾ? ಎಲ್ಲ ಅನ್ಕೊಂಡ್ಬಿಡ್ತಾರೆ ಫ್ಯಾಕ್ಟ್ರಿನಲ್ಲಿ ಜನ ಕೆಲಸ ಇದೆ ಏನ್ ಮಾಡೋದು ಅವರೆಲ್ಲ ಅಂತ. ಅವರೆಲ್ಲ ಇವಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಮುಂಚೆ ಎಲ್ಲ
7: ಫಿಸಿಕಲ್ ಆಗಿ ಫಿಸಿಕಲ್ ಆಗಿ ಕೆಲಸ ಮಾಡ್ತಾ ಇದ್ರು,
8: ರೈತರು ಕೆಲಸ ಮಾಡೋದೊಂದೇ ಅಲ್ಲ,
7: ಈ ಕಡೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಿದ್ವಿ ನಾವು.
8: ಅದೊಂದೇ ಅಲ್ಲ, ನೀವು ಯಾವ್ದಾರು ಆಫೀಸ್ಗೆ ಹೋಗ್ಬಿಟ್ರೆ ಎಲ್ಲ ಪುಸ್ತಕ ಇಟ್ಕೊಂಡ್ಬಿಟ್ಟು ಕಾರ್ಬನ್ ಹಾಳೆ ಇಟ್ಕೊಂಡ್ಬಿಟ್ಟು ಬರೆಯೋರು.
7: ಹೌದಾ?
8: ಇವತ್ತು ಕಾರ್ಬನ್ ಹಾಳೆನೆ ಕಾಣಿಸಲ್ಲ,
7: ಇಲ್ವೇ ಇಲ್ಲ,
8: ಎಲ್ಲಾರು ಕಂಪ್ಯೂಟರ್. ಹೌದಾ? ಎಲ್ಲ ಕಂಪ್ಯೂಟರ್ ಹಾಕ್ತಾರೆ, ಪ್ರಿಂಟ್ ಔಟ್ ತಗೊಂಡ್ಬಿಡ್ತಾರೆ. ಅದೇ ತರ ಈ ತರ ಟೆಕ್ನಾಲಜಿ ಬಂದಾಗ ಹೈಯರ್ ಲೆವೆಲ್ ಟೆಕ್ನಾಲಜಿಗೆ ಜನ ಹೊರಟೋಗ್ತಾರೆ.
7: ಅಂದ್ರೆ ಇದರಿಂದ ಮುಂದುವರೆದು ಹೊಸ ಇನೋವೇಷನ್ಸ್ ಅಥವಾ ಇನ್ವೆನ್ಷನ್ಸ್ ಆಗುತ್ತೆ, ಅದಕ್ಕೆ ಜನ ಒಕ್ಕೋತಾ ಹೋಗ್ತಾ ಇರ್ತಾರೆ.
8: ಅದರಿಂದ ಟೆಕ್ನಾಲಜಿ ನಮಗೆ ನಿಲ್ಸಕ್ಕಾಗಲ್ಲ. ಆ ಟೆಕ್ನಾಲಜಿ ಬಂದಾಗ ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಅದನ್ನ ಹೇಗೆ ಇಂಟೆಲಿಜೆಂಟ್ ಆಗಿ ನಾವು ಉಪಯೋಗಿಸಬೇಕು ಅನ್ನೋದನ್ನ ಯೋಚನೆ ಮಾಡಕ್ ಶುರು ಮಾಡಬೇಕು.
7: ಅವಾಗ ಹೊಸ ತರದ ವಿಷಯಗಳು ಗೊತ್ತಾಗುತ್ತೆ.
8: ಸೊ ಈ IoT ಡಿವೈಸ್ಗೆ ನಾವು ಸ್ಮಾರ್ಟ್ ಡಿವೈಸ್ ಅಂತ ಬೇರೆ ಹೇಳ್ತೀವಿ.
7: ಸ್ಮಾರ್ಟ್ ಅಂದ್ರೆ
8: ಇಂಗ್ಲಿಷ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ, ಸ್ಮಾರ್ಟ್ ಅಂದ್ರೆ ಏನು?
7: ಸ್ಪೆಸಿಫಿಕ್.
8: ಅದನ್ನ ಸ್ಪೆಸಿಫಿಕ್ ಅಲ್ಲ, ಸ್ಮಾರ್ಟ್ ಅಂದ್ರೆ ಕನ್ನಡದ ಅರ್ಥ ಏನು?
7: ಚುರುಕಾಗಿದೆ.
8: ಹೌದಾ? ಸೊ ಸ್ಮಾರ್ಟ್ ಡಿವೈಸ್ ಅಂದ್ರೆ ಎಸ್ ಅಂದ್ರೆ ಸ್ಪೆಸಿಫಿಕ್ ಅಂತ, ಅಂದ್ರೆ ನಿರ್ದಿಷ್ಟ, ಮೆಷರಬಲ್, ಎಂ ಅಂದ್ರೆ ಮೆಷರಬಲ್ ಅಳತೆ ಮಾಡಬಹುದು, ಆಮೇಲೆ ಅಚೀವಬಲ್ ಅಂದ್ರೆ ಎ ಅಂದ್ರೆ ಸಾಧಿಸಬಹುದು, ಆಮೇಲೆ ರಿಯಲಿಸ್ಟಿಕ್ ಅಂತೀವಿ ಅಂದ್ರೆ ವಾಸ್ತವಿಕವಾಗಿ
7: ಹೇಗಿರುತ್ತೆ, ಇರಬೇಕು ಅಂತ,
8: ಆಮೇಲೆ ಟೈಮ್ಲಿ ಅಂದ್ರೆ ಸಕಾಲ ಕರೆಕ್ಟ್ ಆಗಿ ಆಗ್ಬಿಡ್ಬೇಕು. ಅದಕ್ಕೆ ಸ್ಮಾರ್ಟ್ ಡಿವೈಸ್ ಅಂತ ಹೇಳ್ತೀವಿ. ಸೊ ನಮ್ಮ ಈ IoT ಟೆಕ್ನಾಲಜಿ ಇದೆಯಲ್ಲ, ಇದೆಲ್ಲ ಸ್ಮಾರ್ಟ್ ಟೆಕ್ನಾಲಜಿ. ಸೊ 21ನೇ ಶತಮಾನದಲ್ಲಿ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾದ್ರೆ ನಿಮ್ಗೆ IoT ಡಿವೈಸ್ ಖಂಡಿತ ಬೇಕೇ ಬೇಕು.
7: ಸೊ ಒಟ್ಟಾರೆ ನೀವ್ ಹೇಳ್ತಾ ಇರೋದ್ ನೋಡ್ತು ಅಂತಂದ್ರೆ ಬರೀ ಸ್ಮಾರ್ಟ್ ಆಗಿ ಪಂಚಾಯತ್ ಸದಸ್ಯರು ಜನ ಅಥವಾ ಶಾಲಾ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಇರೋದು ಒಂದೇ ಅಂದೇನೆ ಅಂದ್ರೆ ನೋಡೋದಕ್ಕಲ್ದೇನೆ ಈ ತರ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ತಾವು ತಮ್ಮ ಬುದ್ಧಿಮತ್ತೆನ ಸ್ಮಾರ್ಟ್ ಮಾಡಿಕೊಂಡು ಸ್ಮಾರ್ಟ್ ಆಗಿ ಕೆಲಸ ಮಾಡಿ ಸ್ಮಾರ್ಟ್ ಆಗಿ ಸರ್ವಿಸ್ ಕೊಟ್ಟು ಸ್ಮಾರ್ಟ್ ಪಂಚಾಯತ್ನ ಮಾಡ್ಕೊಳ್ಳೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹೆಚ್ಚಿನ ಪರಿಶ್ರಮ ಪಡಬೇಕಾಗತ್ತೆ. ಇವಾಗ ಈಗ ಮಾಡ್ತು ಅಂತಂದ್ರೆ ಮುಂದೆ ಖಂಡಿತ ಅದು ಸ್ಮಾರ್ಟ್ ಪಂಚಾಯತ್ ಮತ್ತೆ ಗ್ರಾಮ ಸ್ವರಾಜ್ ರಾಮ ರಾಜ್ಯ ಏನ್ ಮಾತಾಡ್ತೀವಿ ಅದೆಲ್ಲ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ?
8: ಸಾಧ್ಯ ಇದೆ ಅಂದಲ್ಲ, ಇದು ಮಾಡದಿದ್ರೆ ನೀವು ಹಿಂದುಳಿತೀರಾ. ನಮ್ಮ ದೇಶ ಮುಂದೆ ಬರಬೇಕಾದ್ರೆ ಒಂದೊಂದು ಗ್ರಾಮ ಪಂಚಾಯತ್ನು IoT ಡಿವೈಸ್ ಹಾಕ್ಲೇಬೇಕು, ಸ್ಮಾರ್ಟ್ ಪಂಚಾಯತ್ ಆಗ್ಲೇಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಲೇಬೇಕು, ಅದರಿಂದ ಡಿಸಿಷನ್ಸ್ ತಗೊಳ್ಳೇಬೇಕು. ಈ ತರ ಯೋಚನೆ ಮಾಡದೇ ಇದ್ರೆ ನೀವೆಲ್ಲ ಹಿಂದುಳಿದ ಗ್ರಾಮ ಪಂಚಾಯತಿಗಳಾಗ್ತೀರಾ. 21ನೇ ಶತಮಾನದ ಆತ್ಮ ನಿರ್ಭರ ಗ್ರಾಮ ಪಂಚಾಯತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನನ್ನ ಪ್ರಕಾರ ದಯವಿಟ್ಟು ನೀವು ಯಾರ ಈ ಮಾತು ಕೇಳ್ತೀರೋ ಇಮ್ಮಿಡಿಯೇಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗದೆ ಇದ್ರೆ ಫೋನ್ ಮಾಡಿ ಕೇಳಿ, ಖಂಡಿತ ಉತ್ತರ ಕೊಡ್ತೀವಿ.
7: ನಮಸ್ಕಾರ ಸರ್.
8: ನಮಸ್ಕಾರ.
6: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ ವಿಜ್ಞಾನ ಚಿಂತಕ ವಿಶ್ರಾಂತ ಉಪನ್ಯಾಸಕ LK ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
11: ರೇಡಿಯೋ ಶಿವಮೊಗ್ಗದ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಪತಿ LK. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ನೇಮಕವಾದ ಎರಡು ಸಮಿತಿಗಳ ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ. ಮೊದಲನೇದಾಗಿ ಮಾಧವ ಗಾಡ್ಗಿಲ್ ವರದಿ ಮತ್ತು ನಂತರ ಕಸ್ತೂರಿ ರಂಗನ್ ವರದಿ. ಇದು ಈ ಸರಣಿ ಸಂಚಿಕೆಯ 8ನೆಯ ಸಂಚಿಕೆ. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಪಶ್ಚಿಮ ಘಟ್ಟಗಳನ್ನು ಸುಮಾರು 160,000 ಚದರ ಕಿಲೋಮೀಟರ್ ವ್ಯಾಪ್ತಿಯ ಪಶ್ಚಿಮ ಘಟ್ಟವನ್ನು ಮುಖ್ಯವಾಗಿ 4 ವಿಭಾಗಗಳಾಗಿ ವರ್ಗೀಕರಣ ಮಾಡಿದೆ ಅಂತ ಹೇಳಿದೆ. ಆ 4 ವಿಭಾಗಗಳು ಅಂತಂದರೆ ಈಗಾಗಲೇ ಇರುವ ರಕ್ಷಿತಾರಣ್ಯಗಳು ಮೊದಲನೇ ಭಾಗ, ಪರಿಸರ ಸೂಕ್ಷ್ಮ ವಲಯ 1, ಪರಿಸರ ಸೂಕ್ಷ್ಮ ವಲಯ 2 ಮತ್ತು ಪರಿಸರ ಸೂಕ್ಷ್ಮ ವಲಯ 3. ಈ ರೀತಿಯಾಗಿ ವರ್ಗೀಕರಣ ಮಾಡಬೇಕಾದ್ರೆ ಒಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡು ಆ ಮಾನದಂಡಗಳನ್ನು ಅಂಕಿಗಳಾಗಿ ಬದಲಾಯಿಸಲಿಕ್ಕೆ ಅಥವಾ ಅದನ್ನು ಬದಲಾಯಿಸಲಿಕ್ಕೆ ನಾವು ಕೆಲವು ಅಂಕಿಅಂಶಗಳನ್ನು ಸಂಗ್ರಹ ಮಾಡಿದ್ದಾರೆ. ಈಗ ಆ ಮಾನದಂಡಗಳ ಕುರಿತು ನೋಡೋಣ. ಸುಮಾರು 1.6 ಲಕ್ಷ ಕಿಲೋಮೀಟರ್ ಇರುವ ವಿಸ್ತಾರ ಇರುವ ಪಶ್ಚಿಮ ಘಟ್ಟವನ್ನು ಮೊದಲನೇದಾಗಿ 9 ಕಿಲೋಮೀಟರ್ ಉದ್ದ 9 ಕಿಲೋಮೀಟರ್ ಅಗಲ ಇರುವಂಥ ಸಣ್ಣ ಸಣ್ಣ ಘಟಕಗಳಾಗಿ ವಿಭಜಿಸಿ ಇಂತಹ ಸುಮಾರು 2,200 ಘಟಕಗಳ ಎಲ್ಲ ಲಕ್ಷಣಗಳನ್ನು ಬೇರೆ ಬೇರೆಯಾಗಿ ಅಧ್ಯಯನ ಮಾಡಲಾಯಿತು. ಅಂದರೆ ಈಗ ಉದಾಹರಣೆ ತಗೊಳ್ಳೋದಾದರೆ ಈಗ ತೀರ್ಥಹಳ್ಳಿ ತಾಲೂಕು, ಇಡೀ ತೀರ್ಥಹಳ್ಳಿ ತಾಲೂಕನ್ನ ಯಾವುದೇ ಒಂದು ವಲಯಕ್ಕೆ, ಅಂದರೆ ನಾನು 4 ವಲಯ ಹೇಳಿದ್ನಲ್ಲ, ಅದು ಒಂದಕ್ಕೆ ಸೇರಿಸ್ಲಿಕ್ಕೆ ಬರಲ್ಲ. ಹಾಗಾಗಿ ಎಷ್ಟು ಕಡಿಮೆ ಪ್ರದೇಶವನ್ನು ನಾವು ತಗೊಳ್ಬಹುದು ಅಂಕಿಅಂಶ ಸಂಗ್ರಹ ಮಾಡಲಿಕ್ಕೆ ಅಂತಂದಾಗ, ಅತಿ ಚಿಕ್ಕದು ಅಂದರೆ 9 ಕಿಲೋಮೀಟರ್ x 9 ಕಿಲೋಮೀಟರ್ ಅಂದರೆ 81 ಚದರ ಕಿಲೋಮೀಟರ್. ಇಂತಹ ಒಂದು ಸಣ್ಣ ಪ್ರದೇಶವನ್ನು ತಗೊಂಡು ಅಲ್ಲಿ ಬೇರೆ ಬೇರೆ ಲಕ್ಷಣಗಳಿಗೆ ಬೇರೆ ಬೇರೆ ಅಂಕಿಗಳನ್ನು ಕೊಟ್ಟು ಒಟ್ಟು ಮೊತ್ತವನ್ನು ಗಣಿಸಿಬಿಟ್ಟು ಅದು ಆ ಆಧಾರದ ಮೇಲೆ ಇದು ಯಾವ ವಲಯಕ್ಕೆ ಸೇರುತ್ತೆ ಈ ಅನ್ನೋದನ್ನು ಲೆಕ್ಕ ಹಾಕಿದ್ದಾರೆ. ಇದು ಬಹಳ ದೊಡ್ಡ ಕೆಲಸ, ಯಾಕಂದರೆ ಇಡೀ 1.6 ಲಕ್ಷ ಕಿಲೋಮೀಟರ್ ವಿಸ್ತಾರ ಇರುವಂಥ ಘಟಕವನ್ನು 2200 ಘಟಕಗಳಾಗಿ ವಿಭಜಿಸಬೇಕು, ಮತ್ತು ಪ್ರತಿ ಘಟಕಕ್ಕೂ ಬೇರೆ ಬೇರೆ ಮಾನದಂಡಗಳಿಗೆ ಸೂಕ್ತವಾದ ಅಂಕಿಗಳನ್ನು ನೀಡಬೇಕು, ಆ ಅಂಕಿಗಳನ್ನು ಕೂಡಬೇಕು, ನಂತರ ಅದನ್ನು ಯಾವ ವಿಭಾಗಕ್ಕೆ ಸೇರುತ್ತೆ ಅಂತ ವರ್ಗೀಕರಣ ಮಾಡಬೇಕು. ಈ ಥರದ ಒಂದು ದೊಡ್ಡ ಕೆಲಸ ಈ ಮಾಧವ್ ಗಾಡ್ಗಿಲ್ ವರದಿಯಿಂದ ಆಗಿದೆ. ಇದರ ಕುರಿತು ಯಾವ ರೀತಿ ಈ ಅಂಕಿಅಂಶಗಳನ್ನು ಸಂಗ್ರಹ ಮಾಡಲಾಯಿತು, ಅದು ಯಾವ ರೀತಿ ವರ್ಗೀಕರಣ ಮಾಡಲಾಯಿತು, ಅದಕ್ಕೆ ಇದು ಇರುವಂಥ ಆಧಾರಗಳೇನು, ಇದೆಲ್ಲ ಕುರಿತು ಒಂದು ವೈಜ್ಞಾನಿಕ ಲೇಖನವನ್ನು ಕರೆಂಟ್ ಸೈನ್ಸ್ ನಿಯತಕಾಲಿಕ 2011 ನೀಡಲಾಗಿದೆ. ಅದರಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿರುವ ಪೂರ್ತಿ ವಿವರ ಅದರಲ್ಲಿ ಇದೆ. ಈಗ ಯಾವ ಯಾವ ಮಾನದಂಡಗಳನ್ನು ಗಮನಿಸಲಾಯಿತು ಅಂತ ನೋಡಿದಾಗ, ಮೊದಲನೇದಾಗಿ ಜೀವಜಾಲದ ಮಾನದಂಡ, ಅಂದರೆ ಯಾವುದೇ ಒಂದು ಘಟಕ, ನಾನು ಹೇಳಿದ್ನಲ್ಲ 81 ಚದರ ಕಿಲೋಮೀಟರ್ ಇರುವ ಒಂದು ಪ್ರದೇಶವನ್ನು ತಗೊಂಡ್ರೆ ಇಲ್ಲಿ ಏನೇನು ಜೀವಿಗಳಿದೆ ಅನ್ನೋದನ್ನು ಮುಖ್ಯವಾಗಿ ಮೊದಲು ಒಂದು ಮಾನದಂಡವಾಗಿ ಗಣಿಸಲಾಯಿತು. ಅದರಲ್ಲಿ ಈ ಜೀವಜಾಲದ ಮಾನದಂಡದ ಅಡಿನಲ್ಲಿ ಮೊದಲನೇದಾಗಿ ಜೀವ ವೈವಿಧ್ಯತೆಯ ಸಮೃದ್ಧತೆ, ಅಂದರೆ ಎಷ್ಟು ಥರದ ಸ್ಪೀಸೀಸ್ ಪ್ರಭೇದಗಳು, ಜೀವ ಪ್ರಭೇದಗಳು ಇಲ್ಲಿದೆ, ಎಷ್ಟು ಇದೆ ಅಂದರೆ ಜಾಸ್ತಿ ಇದ್ದಷ್ಟು ಅದು ಸಮೃದ್ಧವಾಗಿದೆ ಅನ್ನೋದು ಒಂದು ಅರ್ಥ. ಇದಕ್ಕೆ ಒಂದು ಅಂಕೆ, ಅಂದರೆ ಎಷ್ಟಿದೆ ಅನ್ನೋದಕ್ಕೆ ಒಂದು ಮಾನದಂಡ ಇಟ್ಕೊಂಡು ಅದರಲ್ಲಿ ಬೇರೆ ಬೇರೆ ಪ್ರಮಾಣಕ್ಕೆ ಒಂದೊಂದು ಅಂಕೆಗಳನ್ನು ನೀಡಲಾಯಿತು. ಮತ್ತು ಎರಡನೇದಾಗಿ ಜೀವ ಪ್ರಭೇದದ ಅಪೂರ್ವತೆ ಅಥವಾ ವಿರಳತೆ, ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ಎಲ್ಲೂ ಕಾಣಬರದೇ ಇರುವಂತಹ ಒಂದು ಅಪೂರ್ವವಾದ ಜೀವ ಪ್ರಭೇದ ಇದ್ದರೆ ಅದಕ್ಕೆ ಒಂದು ವಿಶೇಷ ಮಹತ್ವ, ಅಂಥದಕ್ಕೆ ಒಂದು ಅಂಕೆ. ಅಂದರೆ ಇದು ಬೇರೆ ಕಡೆ ಸಿಗೋದಿಲ್ಲ, ಬಹಳ ಕಡಿಮೆ ಸಂಖ್ಯೆಯಲ್ಲಿ ಈ ಭೂಮಿನಲ್ಲಿ ಇರುವಂತಹ ಪ್ರಭೇದ, ಅಪೂರ್ವತೆ ಮತ್ತು ವಿರಳತೆ. ಮೂರನೇದಾಗಿ ಈ ಜೀವಜಾಲದ ಮಾನದಂಡದ ಅಡಿಯಲ್ಲಿ ಆವಾಸ ಸ್ಥಾನದ ಸಮೃದ್ಧತೆ, ಅಂದರೆ ಇದು ಏನು ಪ್ರಾಣಿಗಳು ಜೀವಿಗಳು ವಾಸ ಮಾಡ್ತಾ ಇದ್ದಾವೆ, ಇಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಪ್ರಭೇದಗಳ ಸಂಖ್ಯೆ ಒಂದಾದರೆ ಒಟ್ಟು ಜೀವಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಒಂದು ಮಾನದಂಡ ಇಟ್ಕೊಂಡಿದೆ. ಮತ್ತು ಸಸ್ಯ ಸಂಪತ್ತಿನ ಸಮೃದ್ಧತೆ ಮತ್ತು ಉತ್ಪಾದಕತೆ, ಇಲ್ಲಿ ಬಯೋಮಾಸ್ ಜೈವಿಕ ಪ್ರಾಣಿ ವರ್ಗ ಪ್ರಭೇದಗಳಾದ ಮೇಲೆ ಸಸ್ಯ ಪ್ರಭೇದಗಳು ಎಷ್ಟು ಥರದ ಪ್ರಭೇದಗಳು ಈ ಒಂದು ಘಟಕದಲ್ಲಿ ಇದೆ, ಮತ್ತು ಎಷ್ಟು ವಾರ್ಷಿಕವಾಗಿ ಎಷ್ಟು ಜೈವಿಕ ರಾಶಿ ಅಥವಾ ಬಯೋಮಾಸ್ ಅಂತ ಏನು ಹೇಳ್ತೀವಿ ಅದು ಉತ್ಪಾದನೆ ಆಗುತ್ತೆ, ಅದಕ್ಕೆ ಒಂದಿಷ್ಟು ಅಂಕಿಗಳು ಏನು ಮಾನಕ ಮಾನದಂಡ ಅಥವಾ ಅದಕ್ಕೆ ಬೇಕಾದಂಥ ಒಂದಿಷ್ಟು ಅಂಕೆಗಳನ್ನು ನೀಡಲಾಯಿತು. ಹಾಗೆಯೇ ಒಂದೇ ಥರದ ಸಸ್ಯ ಸಂಪತ್ತಿನ ಸ್ಥಳಗಳು, ಅಂದರೆ ಯಾವುದೋ ಒಂದು ಘಟಕದಲ್ಲಿ ಇರುವಂಥ ಸಸ್ಯ ಸಂಪತ್ತು ಇನ್ನೊಂದು ಘಟಕದಲ್ಲಿದೆಯಾ, ಇನ್ನೊಂದು ಜಾಗದಲ್ಲಿದ್ದರೆ ಅವೆರಡನ್ನೂ ಒಂದೇ ವರ್ಗಕ್ಕೆ ಸೇರಿಸಬಹುದಾ, ಈ ಥರದಕ್ಕೆ ಒಂದಿಷ್ಟು ಅಂಕೆಗಳು. ಇನ್ನೊಂದು ಜೀವ ವಿಕಾಸದ ನಿಟ್ಟಿನಲ್ಲಿ ಸ್ಥಳದ ವೈಶಿಷ್ಟ್ಯತೆ ಮತ್ತು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ವೈಶಿಷ್ಟ್ಯತೆ, ಅಂದರೆ ಯಾವುದೇ ಒಂದು ಜೀವಿ ಉಗಮ ಆದಾಗ ಅದು ಎಲ್ಲಿ ಉಗಮ ಆಯಿತು, ಹಾಗೆ ಉಗಮ ಆಗಲಿಕ್ಕೆ ಅಲ್ಲಿಯ ಸ್ಥಳೀಯ ವಾತಾವರಣ ಅಥವಾ ಸ್ಥಳದ ವೈಶಿಷ್ಟ್ಯತೆ ಏನು, ಇದನ್ನು ನೋಡಿ ಯಾವುದೇ ಒಂದು ಜೀವಿ ಒಂದು ಕಡೆ ಉಗಮ ಆಗಿದೆ ಅಂದರೆ ಅದಕ್ಕೊಂದು ವಿಶೇಷ ಮಹತ್ವ ಇದೆ, ಅದಕ್ಕೆ ಒಂದಿಷ್ಟು ಅಂಕಗಳು. ಮತ್ತು ಅಲ್ಲಿ ಏನಾದರೂ ಸಾಂಸ್ಕೃತಿಕವಾಗಿ ಏನಾದರೂ ಇದ್ದರೆ, ಐತಿಹಾಸಿಕ ಹಿಸ್ಟಾರಿಕಲ್ ಅದು ಇದ್ದರೆ ಅದಕ್ಕೆ ಒಂದಿಷ್ಟು ಅಂಕಗಳು. ಎರಡನೆಯ ಮುಖ್ಯ ಮಾನದಂಡ ಅಂತಂದರೆ ಭೌಗೋಳಿಕ ಮತ್ತು ವಾಯುಗುಣದ ಮಾನದಂಡ. ಇದು ಮೊದಲನೇದು ಜೈವಿಕ, ಅದು ಸಸ್ಯ ಮತ್ತು ಪ್ರಾಣಿದಾಯಿತು. ಎರಡನೇದಾಗಿ ಭೌಗೋಳಿಕ ಮತ್ತು ವಾಯುಗುಣದ ಮಾನದಂಡ. ಈ ಭೌಗೋಳಿಕ ಲಕ್ಷಣಗಳು ಅಂದರೆ ಉದಾಹರಣೆಗೆ ಈ ಪ್ರದೇಶ ಎಷ್ಟು ಇಳಿಜಾರಾಗಿದೆ ಅಥವಾ ಎಷ್ಟು ಕಡಿದಾಗಿದೆ ಅನ್ನೋದು ಒಂದು ಲಕ್ಷಣ, ಮತ್ತು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಅನ್ನೋದು ಇನ್ನೊಂದು ಲಕ್ಷಣ, ಆದರೆ ಇದು ಸಮಭಾಜಕ ವೃತ್ತದಿಂದ ಎಷ್ಟು ಅಕ್ಷಾಂಶದಲ್ಲಿದೆ ಯಾಕೆಂದರೆ ಈ ಒಂದೇ ಅಕ್ಷಾಂಶದಲ್ಲಿರುವ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕೆಲವು ಏನು ಜೈವಿಕ ಜೀವರಾಶಿಗಳು ಒಂದೇ ಥರದ್ದು ಕಾಣಬಹುದು, ಹಾಗಾಗಿ ಅಥವಾ ಅಲ್ಲಿಯ ಮಳೆ ಪ್ರಮಾಣ ಇರಬಹುದು ಆ ಥರದ್ದು. ಅದಕ್ಕೋಸ್ಕರ ಅಕ್ಷಾಂಶದ ಒಂದು ಮಾನದಂಡ. ಮತ್ತು ವಾಯುಗುಣ ಅಂದರೆ ಇಲ್ಲಿ ಮಳೆ ಎಷ್ಟು ಬರ್ತದೆ, ಒಟ್ಟು ವಾರ್ಷಿಕ ಮಳೆ ಪ್ರಮಾಣ, ಮತ್ತು ಮಳೆ ದಿನಗಳ ಸಂಖ್ಯೆ 365 ದಿನಗಳಲ್ಲಿ ಎಷ್ಟು ದಿನಗಳ ಕಾಲ ಮಳೆ ಬರ್ತದೆ, ಮಳೆ ದಿನಗಳ ಸಂಖ್ಯೆ, ಇದನ್ನು ಒಂದಿಷ್ಟು ಇದಕ್ಕೆ ಮಾನದಂಡ, ಇದಕ್ಕೊಂದಿಷ್ಟು ಅಂಕಗಳು. ಹಾಗೆ ಭೂಕುಸಿತ ಮತ್ತು ಕಾಡ್ಗಿಚ್ಚು ಮುಂತಾದ ಪ್ರಾಕೃತಿಕ ಅವಘಡಗಳ ಸಂಭವನೀಯತೆ, ಅಂದರೆ ಈ ವರ್ಗೀಕರಣ ಮಾಡಬೇಕಾದ್ರೆ EZ 1, 2, 3 ಮಾಡಬೇಕಾದ್ರೆ ಇಲ್ಲಿ ಭೂಕುಸಿತದ ಸಂಭವನೀಯತೆ ಜಾಸ್ತಿ ಇದೆ ಅಂದಾಗ ನಾವು ಇದನ್ನು ಪರಿಸರ ಸೂಕ್ಷ್ಮ ವಲಯ 1ಕ್ಕೆ ಸೇರಿಸಬೇಕಾಗ್ತದೆ. ಅಷ್ಟೊಂದು ಪರಿಸರ ಭೂಕುಸಿತ ಆಗೋದಿಲ್ಲ ಅಂತಂದರೆ 2ನೇದಕ್ಕೆ ಬರ್ಬೋದು, ಅಥವಾ ಸಾಧ್ಯತೆಗಳೇ ಇಲ್ಲ ಅಂದಾಗ 3ನೇದಕ್ಕೆ ಬರ್ಬೋದು, ಹೀಗೆ. ಹಾಗಾಗಿ ಭೂಕುಸಿತ ಮತ್ತು ಅದೇ ರೀತಿ ಕಾಡ್ಗಿಚ್ಚು, ಇಲ್ಲಿ ಕಾಡ್ಗಿಚ್ಚು ಪದೇ ಪದೇ ಹತ್ಕೊಂಡು ಬರುತ್ತಾ ಅಂದರೆ ಇದು ಪರಿಸರ ಸೂಕ್ಷ್ಮ ವಲಯ ಅಂತಂದಂಗಾಗುತ್ತೆ. ಇತ್ಯಾದಿಗಳನ್ನು ಸಹ ಗಮನಿಸಿ ಅವುಗಳಿಗೂ ಬೇರೆ ಬೇರೆಯಾಗಿ ಅಂಕಗಳನ್ನು ನೀಡಲಾಯಿತು. ಮತ್ತು ಇವೆಲ್ಲದಕ್ಕಿಂತನೂ ಇನ್ನೊಂದು ಬಹಳ ಮುಖ್ಯವಾದ ಒಂದು ಮಾಧವ್ ಗಾಡ್ಗಿಲ್ ವರದಿಯ ಒಂದು ಸಲಹೆ ಅಂತಂದರೆ ಸ್ಥಳೀಯರ ಅಭಿಪ್ರಾಯ. ಅಂದರೆ ನಾವು ಬರೇ ವೈಜ್ಞಾನಿಕವಾಗಿ ಒಂದು ಪ್ರದೇಶವನ್ನು ನೋಡೋದಲ್ಲ, ನಾವು ಅಲ್ಲಿಯ ಜನಗಳ ಅಭಿಪ್ರಾಯವನ್ನು ಸಹ ಕೇಳಬೇಕು. ಅವರ ಅಭಿಪ್ರಾಯದಲ್ಲಿ ಇದನ್ನು ಯಾವ ಸೂಕ್ಷ್ಮ ವಲಯ ಯಾವ ವರ್ಗಕ್ಕೆ ಸೇರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಹಾಗಾಗಿ ಹಲವಾರು ಸಂಘ ಸಂಸ್ಥೆಗಳು, ಪಂಚಾಯಿತಿಗಳು ಇವರೆಲ್ಲರಿಗೂ ಇದನ್ನು ಕೇಳಿತ್ತು. ಅದರಲ್ಲಿ ಬಹಳಷ್ಟು ಪಂಚಾಯಿತಿಗಳು, ಮಹಾರಾಷ್ಟ್ರದಲ್ಲಿ ಸಾವಂತವಾಡಿ ತಾಲೂಕಿನ ಹಲವಾರು ಪಂಚಾಯಿತಿಗಳು ಹಾಗೂ ದೊಡ್ಡಮಾರ್ಗ ತಾಲೂಕಿನ ಹಲವಾರು ಪಂಚಾಯಿತಿಗಳು ತಾವಾಗೆ ಮುಂದೆ ಬಂದು ನಮ್ಮನ್ನು ಇಂಥ ಒಂದು ವಲಯಕ್ಕೆ ಸೇರಿಸಿ ವರ್ಗೀಕರಣ ಮಾಡಿ ಅಂತ ಅಭಿಪ್ರಾಯ ಕೊಟ್ಟಿದ್ದಾರೆ. ಹಾಗೆ ದೇವರಾಲ್ ಅನ್ನೋ ಒಂದು ಸರ್ಕಾರೇತರ ಸಂಸ್ಥೆ, ಅದೂ ಸಹ ತಾನೇ ಅಭಿಪ್ರಾಯವನ್ನು ಕೊಟ್ಟಿದೆ. ಹೀಗೆ ಹಲವಾರು ಸಂಘ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು, ಮತ್ತು ನಮ್ಮ ಜನಪ್ರತಿನಿಧಿ ಸಭೆಗಳಿದೇನಿದೆಯಲ್ಲ, ತಾಲೂಕು ಪಂಚಾಯಿತಿಗಳು, ಗ್ರಾಮ ಪಂಚಾಯತ್, ಇವುಗಳ ಅಭಿಪ್ರಾಯವನ್ನು ಸಹ ಸಂಗ್ರಹ ಮಾಡಿ ಅದಕ್ಕೂ ಸಹ ಒಂದು ವೆಯ್ಟೇಜ್ ಅಥವಾ ಒಂದು ತೂಕವನ್ನು ಇಟ್ಟು ಒಟ್ಟಾರೆಯಾಗಿ ಪ್ರತಿಯೊಂದು ಮಾನದಂಡಕ್ಕೂ ಒಂದೊಂದು ಸಂಖ್ಯೆಯನ್ನು ನೀಡಿ, ಒಂದೊಂದು ಅಂಕವನ್ನು ನೀಡಿ ಒಟ್ಟು ಒಂದು ಗ್ರಿಡ್ ಅಥವಾ ಒಂದು 81 ಚದರ ಕಿಲೋಮೀಟರ್ಗೆ ಇರುವಂತಹ ಒಂದು ಪ್ರದೇಶಕ್ಕೆ ಬರುವಂತಹ ಒಟ್ಟು ಅಂಕವನ್ನು ಗಣಿಸಲಾಯಿತು. ಇದರ ಅನ್ವಯ ಈ ಅಂಕಗಳ ಆಧಾರದ ಮೇಲೆ ಯಾವುದೇ ಒಂದು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯದ ಯಾವ ವರ್ಗಕ್ಕೆ ಸೇರಿಸಬೇಕು ಅಂತ ತೀರ್ಮಾನ ಮಾಡಲಾಯಿತು. ಹೀಗಾದಾಗ ಆದರೆ ಇಷ್ಟು ಜೊತೆಗೆ ಇನ್ನೊಂದಿಷ್ಟು ಅಂಶಗಳನ್ನು ಗಮನಿಸಲಾಗಿದೆ. ಬಹಳ ಮುಖ್ಯವಾಗಿ ಏನು ಅಂತಂದರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅವಕಾಶ ಇರಬೇಕಾಗುತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ಜನಗಳು ಬಹಳ ಹಿಂದೆ ಉಳಿದು ಅವಕಾಶಗಳಿಂದ ವಂಚಿತರಾಗಿದ್ದಾಗ ಅವರಿಗೆ ಒಂದಿಷ್ಟು ಅವಕಾಶಗಳನ್ನು ನೀಡಬೇಕಾಗುತ್ತೆ. ಹಾಗಾಗಿ ಪೂರ್ತಿ ಪರಿಸರ ಸೂಕ್ಷ್ಮ ವಲಯ ಅಂತ ಯಾವುದೇ ಪ್ರದೇಶವು ಬಂದರೂ ಸಹ ಒಟ್ಟು ಒಂದು ರಾಜ್ಯದ ಪರಿಸರ ಸೂಕ್ಷ್ಮ ವಲಯ, ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ವಲಯ ಎಷ್ಟು ಪ್ರದೇಶಕ್ಕೆ ಅನ್ವಯಿಸುತ್ತೆ ಅನ್ನೋದನ್ನು ಅದು ನೋಡಿ ಅದು 60%ಕ್ಕಿಂತ ಮೀರದಂತೆ ನೋಡಿಕೊಳ್ಳಲಾಯಿತು. ಅಂದರೆ ಪರಿಸರ ಸೂಕ್ಷ್ಮ ವಲಯ 1 ಅನ್ನೋದು ಒಟ್ಟು ಪಶ್ಚಿಮ ಘಟ್ಟ ಆ ರಾಜ್ಯದ ಪಶ್ಚಿಮ ಘಟ್ಟದ ವಿಸ್ತಾರಕ್ಕೆ 60%ಕ್ಕಿಂತ ಹೆಚ್ಚಾಗಬಾರದು ಅನ್ನೋದು ಒಂದು ಅಂಶವನ್ನು ಗಮನಿಸಲಾಯಿತು. ಅಂದರೆ ರಾಜ್ಯವಾರು ವಿಂಗಡಣೆ ಇದು. ಎರಡನೇ ಒಂದು ಅಂಶವನ್ನು ಗಣಿಸಿದ್ದು ಅಂತಂದರೆ ಪರಿಸರ ಸೂಕ್ಷ್ಮ ವಲಯ 1, ಪರಿಸರ ಸೂಕ್ಷ್ಮ ವಲಯ 2 ಮತ್ತು ಸಂರಕ್ಷಿತ ಅರಣ್ಯದ ಒಟ್ಟು ವಿಸ್ತಾರ, ಈ ಮೂರನ್ನು ಸೇರಿದರೆ ಒಂದು ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದ ವಿಸ್ತಾರದ 75%ಕ್ಕೆ ಮೀರಬಾರದು ಅನ್ನೋದನ್ನು ಸಹ ನೋಡಿಕೊಳ್ಳಲಾಯಿತು. ಹಾಗೆಯೇ ಉಳಿದಿದ್ದು ಅಂದರೆ ಈಗ 75% ಆದರೆ ಉಳಿದಿದ್ದು 25% ಇದನ್ನು ಪರಿಸರ ಸೂಕ್ಷ್ಮ ವಲಯಕ್ಕೆ ಸೇರಿಸಬಹುದು, 3ಕ್ಕೆ ಪಶ್ಚಿಮ ಸೂಕ್ಷ್ಮ ವಲಯ 3ಕ್ಕೆ ಸೇರಿಸಬಹುದು ಅಂತ ತೀರ್ಮಾನ ಮಾಡಲಾಯಿತು. ಅಂದರೆ ಇಲ್ಲಿ ಒಂದು ಹೊಂದಾಣಿಕೆ, ಯಾವುದೇ ಒಟ್ಟು ಒಂದು ರಾಜ್ಯದ ಹೆಚ್ಚಿನ ಪಶ್ಚಿಮ ಘಟ್ಟದ ಹೆಚ್ಚಿನ ಪ್ರದೇಶ ಸೂಕ್ಷ್ಮ ವಲಯ 1ಕ್ಕೆ ಬರೋದೇ ಆದರೂ ಸಹ ಒಂದಿಷ್ಟು ಆ ರಾಜ್ಯದ ಆ ಪ್ರದೇಶದ ಜನಗಳಿಗೆ ಒಂದಿಷ್ಟು ಅಭಿವೃದ್ಧಿ ಚಟುವಟಿಕೆಗಳಿಗೆ ಅವಕಾಶ ನೀಡಬೇಕು ಅನ್ನೋದನ್ನು ಗಮನಿಸ್ಬಿಟ್ಟು ಹೀಗೆ 60% ರಕ್ಷಿತಾರಣ್ಯ ಪ್ರದೇಶಗಳು ಮತ್ತು ಸೂಕ್ಷ್ಮ ವಲಯ 1 ಇದು 60%ಕ್ಕೆ ದಾಟಬಾರ್ದು. ರಕ್ಷಿತ ವಲಯ, ಪರಿಸರ ಸೂಕ್ಷ್ಮ ವಲಯ ಒಂದು ಮತ್ತು ಪರಿಸರ ಸೂಕ್ಷ್ಮ ವಲಯ ಎರಡು, ಇದರ ಒಟ್ಟು ವಿಸ್ತಾರ ಆ ರಾಜ್ಯದ ಪಶ್ಚಿಮ ಘಟ್ಟದ ಒಟ್ಟು ವಿಸ್ತಾರಕ್ಕಿಂತ ಶೇಕಡ 60ಕ್ಕೆ 75ಕ್ಕೆ ದಾಟಬಾರದು. ಉಳಿದದ್ದನ್ನು ಪಶ್ಚಿಮ ಪರಿಸರ ಸೂಕ್ಷ್ಮ ವಲಯ 3 ಅಂದರೆ ಶೇಕಡ 25 ಭಾಗವನ್ನು 3ಕ್ಕೆ ಘೋಷಣೆ ಮಾಡಬಹುದು ಅಂತ ಈ ವರದಿ ಹೇಳ್ತಾ ಇದೆ. ಇಷ್ಟು ಹೇಳಿದ ಮೇಲೂ ಸಹ ಯಾವುದೇ ಒಂದು ಪ್ರದೇಶವನ್ನು ನಾವು ಯಾವುದೇ ವರ್ಗೀಕರಣ ಮಾಡಿದರೂ ಈ ಅಂಕಗಳ ಮಾನದಂಡಗಳ ಪ್ರಕಾರ ಸ್ಥಳೀಯ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ತಾಲೂಕು ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ, ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿರ್ತಾರೆ, ಇವರ ಸಹ ಅದನ್ನು ಚರ್ಚೆ ಮಾಡಿ ತಮ್ಮ ಅಭಿಪ್ರಾಯ ಏನು, ಇದು ವರ್ಗ 1ಕ್ಕೆ ಬರುತ್ತಾ 2ಕ್ಕೆ ಬರುತ್ತಾ ಅಂತ ಅವರಾಗೆ ತೀರ್ಮಾನ ಮಾಡಿ ಅವರ ಅಭಿಪ್ರಾಯವನ್ನು ಕೊಟ್ಟಾಗ ಅದಕ್ಕೂ ಸಹ ಹೆಚ್ಚಿನ ಒಂದು ಮಹತ್ವ ನೀಡಬೇಕು. ಯಾವುದು ಮುಂದೆ ಇದರಲ್ಲಿ ಏನೇ ಬದಲಾವಣೆ ಮಾಡುವಂತಹ ಪರಿಸರ ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಪ್ರಾಧಿಕಾರ, ಅದು ಈ ವರ್ಗೀಕರಣವನ್ನು ವಾದವಗಾಡಿಗೆಯಲ್ಲಿ ವರದಿ ಮಾಡಿದ ವರ್ಗೀಕರಣವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಹ ಈ ವರದಿನಲ್ಲಿ ಸೇರಿಸಲಾಗಿದೆ. ಇದು ಒಟ್ಟಾರೆಯಾಗಿ ಪಶ್ಚಿಮ ಘಟ್ಟದ ಪೂರ ಪ್ರದೇಶವನ್ನು ಹೇಗೆ ವರ್ಗೀಕರಣ ಮಾಡಿದರು, ಯಾವ ಆಧಾರದಲ್ಲಿ ಮಾಡಿದರು ಅನ್ನೋದು ಇದು ಮುಖ್ಯ. ಈ ವರ್ಗೀಕರಣ ಆದ ನಂತರ ಪ್ರತಿಯೊಂದು ವರ್ಗದಲ್ಲಿ ಏನೇನು ಮಾಡಬಹುದು ಏನು ಮಾಡಬಾರದು, ಇದು ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾದ ವರದಿನಲ್ಲಿರುವ ಬಹಳ ಮುಖ್ಯವಾದ ಅಂಶ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
13: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
14: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
15: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
16: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
18: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
19: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
20: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
19: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
20: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
19: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
21: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.

0: ದೇಶದ ತಾಯಂದಿರು ತಮ್ಮ ಮನರಂಜನೆಗಾಗಿ ಕೆಲಸದ ಆಯಾಸವನ್ನ ಕಳೆಯುವುದಕ್ಕೆ ಪದಗಳನ್ನ ಕಟ್ಟಿ ಹಾಡ್ತಾ ಬಂದಿದ್ರು. ಇಂತಹ ಜಾನಪದ ಗೀತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಬೆಂಗಳೂರಿನವರೇ ಆದಂತಹ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಹಾಗೆ ಜಾನಪದ ಸಾಹಿತ್ಯದ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವಂತಹ ಜನಪದ ಕಲಾವಿದರಾದಂತ ಶ್ರೀಮತಿ ಕಮಲ ಮೌರ್ ನಮ್ಮ ಜೊತೆಗಿದ್ದಾರೆ. ಇವರಿಗೆ ಜಾನಪದ ಗೀತೆಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಹಾಗೆ ಜನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಅದರ ಅರ್ಥ ವಿವರಣೆಯನ್ನ ವಿವರಿಸ್ತಾರೆ ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಬಗ್ಗೆ ಒಂದಷ್ಟು ಮಾಹಿತಿ, ಹಾಗೆ ನಿಮಗೆ ಇಷ್ಟವಾದಂತಹ ಜನಪದ ಗೀತೆಯನ್ನ ಹಾಡ್ಬೋದಾ?
1: ನಾನು ಪ್ರವೃತ್ತಿಯಲ್ಲಿ ಒಬ್ಬ ಹವ್ಯಾಸಿ ಗಾಯಕಿ. ಎಲ್ಲಾ ರೀತಿಯ ಕನ್ನಡದ ಹಾಡುಗಳನ್ನು ಕಲಿಯುವುದು ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹಾಡುವುದು, ದೇವಸ್ಥಾನಗಳಲ್ಲಿ ದೇವರ ನಾಮಗಳನ್ನು ಹಾಡುವುದು ಇತ್ಯಾದಿ ನನ್ನ ಹವ್ಯಾಸ. ಜಾನಪದ ಹಾಡುಗಳನ್ನು ಹಾಡುವ ಮುನ್ನ ಜಾನಪದ ಎಂದರೇನು ಎಂಬುದನ್ನು ಸ್ವಲ್ಪ ನೋಡುವುದಾದರೆ, ಅದು ಒಂದು ಪುರಾತನವಾದ ಕಲೆ. ಅದರ ಕಾಲ, ಆಳ ಮತ್ತು ಅಗಲವನ್ನು ತಿಳಿಯುವುದು ತುಂಬ ಕಷ್ಟ. ಅದು ನಮ್ಮ ತಾತ ಮುತ್ತಾತ ಅವರಿಗಿಂತ ಹಿಂದೆ ಎಷ್ಟೋ ತಲೆಮಾರುಗಳಿಂದ ಬೆಳೆದು ಬಂದಿರುವ ಕಲೆ. ಈಗಿನಂತೆ ಸುಧಾರಿತ ಲಿಪಿ ಮತ್ತು ಪ್ರಚಾರ ಮಾಧ್ಯಮಗಳು ಇಲ್ಲದಿದ್ದ ಆ ಕಾಲದಲ್ಲಿ ಜನರ ಸಮೂಹದಿಂದ ಹುಟ್ಟಿ ಜನಪದವಾಗಿ ಬೆಳೆದು ಬಂದಿದೆ. ಅತ್ಯಂತ ಶ್ರೀಮಂತ ಜಾನಪದ ಕಲೆ, ಸಂಸ್ಕೃತಿ, ಸಂಪ್ರದಾಯ ಸೃಷ್ಟಿಯಾಗಿದ್ದು ಯಾರಿಂದ ಎಂದು ಹೇಳಲು ಕಷ್ಟ. ಆಗಿನ ಜನರ ಬಾಯಿಯಿಂದ ಬಾಯಿಗೆ ಹರಿದು ಬಂದಿದೆ. ಪ್ರಾಚೀನ ಕಾಲದಲ್ಲಿ ಜಾನಪದ ಒಂದೇ ಶ್ರೀಮಂತ ಕಲೆ ಜನರ ಬದುಕಿನಲ್ಲಿ ಹಾಸು ಹೊಕ್ಕಾಗಿತ್ತು ಎಂದು ಹೇಳಿದರೆ ತಪ್ಪಾಗಲಾರದು. ಪದ ಸಂಪತ್ತಿಗೆ ಪ್ರಕೃತಿಯೊಂದಿಗೆ ಹೋಲಿಸಿ ಹೇಳುವ ಪರಿ ಜನರ ಬದುಕು, ಅಂದರೆ ತಾವು ಮಾಡುವ ಉದ್ಯೋಗ, ಹಬ್ಬ ಹರಿದಿನ, ಜಾತ್ರೆ ಉತ್ಸವ, ಅವರ ಆಚಾರ ವಿಚಾರ, ಮದುವೆ ಮುಂಜಿ, ಮಳೆ ಬೆಳೆ, ಮಗು ಹುಟ್ಟುವ ಕ್ಷಣ ಇತ್ಯಾದಿ ಕ್ಷಣಗಳನ್ನು ಅವರದ್ದೇ ಧಾಟಿಯಲ್ಲಿ ಅವರ ಕುಟುಂಬ ಮತ್ತು ಸಮುದಾಯಗಳೊಂದಿಗೆ ಸೇರಿ ಹಾಡಿ ಕುಣಿದು ನಲಿದು ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದರು. ಆ ಮೂಲಕ ಅವರ ಬೇಸರದ ಕ್ಷಣಗಳನ್ನು ಕಳೆಯಲು ಪ್ರಯತ್ನಿಸುತ್ತಿದ್ದರು. ಅದೇ ರೀತಿ ಸೌದೆ ತರುವಾಗ, ಗಾಳಿ ಬೀಸುವಾಗ, ಮಳೆ ಬೀಳುವಾಗ, ಗುಡುಗು ಸಿಡಿಲು ಬಡಿದಾಗ, ಹಚ್ಚ ಹಸಿರು ಪ್ರಕೃತಿಯನ್ನು ನೋಡಿದಾಗ, ದನಕರುಗಳನ್ನು ಮೇಯಿಸುವಾಗ, ರಾಗಿ ಬೀಸುವಾಗ, ಭತ್ತ ಕುಟ್ಟುವಾಗ, ಗ್ರಾಮೀಣ ಆಟಗಳಾದ ಕೋಲಾಟ, ಚಿನ್ನಿದಾಂಡು, ಕಣ್ಣಾಮುಚ್ಚಾಲೆ ಇತ್ಯಾದಿ ಆಟಗಳನ್ನು ಆಡುತ್ತಾ ನಮ್ಮ ಗ್ರಾಮೀಣ ಸೊಗಡಿನ ದೇಸೀಯ ಹಾಡುಗಳನ್ನು ಕಟ್ಟಿ ಹಾಡುತ್ತಾ ನಮ್ಮ ಹಿಂದಿನವರು ಮನರಂಜನೆ ಪಡೆಯುತ್ತಿದ್ದರು. ಅಂದರೆ ಇಲ್ಲಿ ಮಳೆ ಬಂದರೆ ಒಂದು ರೀತಿಯ ಹಾಡು, ಬರದಿದ್ದರೆ ಇನ್ನೊಂದು ರೀತಿಯ ಹಾಡು, ಮಕ್ಕಳಾದರೆ ಒಂದು ರೀತಿಯ ಹಾಡು, ಇಲ್ಲದಿದ್ದಲ್ಲಿ ಮತ್ತೊಂದು ರೀತಿಯ ಹಾಡು, ಮಾತುಗಳಲ್ಲಿ ವರ್ಣಿಸಲಸದಳವಾದ ಹಾಡುಗಳು, ಪದಗಳಲ್ಲಿ ವರ್ಣಿಸಲಾರದ ಭಾವನೆಗಳು, ಅನುಭವಗಳು ಒಂದೇ ಎರಡೇ. ನಮ್ಮ ಜಾನಪದದ ಬಗ್ಗೆ ಎಷ್ಟು ಮಾತನಾಡಿದರೂ ಅದು ಕಡಿಮೆಯೇ. ಅಂತಹ ದೇಸೀಯ ಸೊಗಡಿನ ಜಾನಪದಗಳನ್ನು ಕೇಳಲು ಇಂಪು ಮತ್ತು ಜನರ ನೈಜ ಬದುಕಿನ ಚಿತ್ರಣವನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ಮಾಡುತ್ತದೆ. ಅಂತಹ ಹಲವಾರು ಜನಪದ ಗೀತೆಗಳನ್ನು ಈಗ ದೊರೆಯುವ ತಾಂತ್ರಿಕ ಸೌಲಭ್ಯಗಳನ್ನು ಬಳಸಿಕೊಂಡು ಹಲವಾರು ಗಾಯಕ ಗಾಯಕಿಯರು ಹಾಡಿ ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದಾರೆ. ಇದು ಮುಂದಿನ ತಲೆಮಾರುಗಳಿಗೂ ಸಹಾಯವಾಗುತ್ತದೆ.
0: ಜಾನಪದ ಗೀತೆಯ ವಿಶೇಷತೆ ಕುರಿತಾಗಿ ಶ್ರೀಮತಿ ಕಮಲ ಮೌರು ಮಾಹಿತಿಯನ್ನ ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ, ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಜಾನಪದ ಗೀತೆಯ ವೈಶಿಷ್ಟ್ಯತೆ ಕುರಿತಾಗಿ ಮಾಹಿತಿ ಹೇಳ್ತಾ ಇದ್ದಾರೆ. ಈಗ ಜಾನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
4: ಈಗ ಒಂದು ಜಾನಪದ ಗೀತೆ. ಮಾಯದಂತ ಮಳೆ ಬಂತಣ್ಣ, ಮಾ

ಗುದ್ದಲಿ ತರಿಸಿ, 6,000 ವಡ್ಡರ ಕರೆಸಿ, 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣನ್ ಹಾಕಿಸಯ್ಯೋ ನಾ ನಿಲ್ಲುವಳಲ್ಲ. ಸೋಲು ಸೋಲಿಗೆ ಮಣ್ಣನ್ ಹಾಕಿ

ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುಡುಕೋಲ್ ತರಿಸಿ, ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುಡುಗೋಲ್ ತರಿಸಿ, ಮೂರು ಸಾವಿರ ಕುಡುಗೋಲ್ ತರಿಸಿ, ಮೂರು ಸಾವಿರ ಕುಡುಗೋಲ್ ತರಿಸಿ.

ಒಂದು ಬಂಡಿಲ್ ವಿಳೆದಡಿಕೆ, ಒಂದು ಬಂಡಿಲ್ ಚಿಗಳಿ ಟಮಟ. ಒಂದು ಬಂಡಿಲ್ ವಿಳೆದಡಿಕೆ, ಒಂದು ಬಂಡಿಲ್ ಚಿಗಳಿ ಟಮಟ. ಒಂದು ಬಂಡಿಲ್ ವಿಳೆದಡಿಕೆ, ಒಂದು ಬಂಡಿಲ್ ಚಿಗಳಿ ಟಮಟ. ಮೂಲೆ ಮೂಲೆಗೆ ಗಂಗಮ್ಮನ್ ಮಡಿಸಯ್ಯೋ, ನಾ ನಿಲ್ಲುವಳಲ್ಲ. ಮೂಲೆ ಮೂಲೆಗೆ

0: ಈ ಗೀತೆ ಮಾಯದಂಥ ಮಳೆ ಬಂತಣ್ಣ ಎಂಬುದರ ಭಾವಾರ್ಥ ಏನೆಂದರೆ, ಈ ಕೆರೆ ಮದಗಾದ ಕೆರೆ ಎಂಬುದು ಕಡೂರು ತಾಲೂಕಿನ ಒಂದು ದೊಡ್ಡ ಕೆರೆ. ಈ ಕೆರೆಗೆ ಮಾಯದಂಥ ಮಳೆ ಬಂದು ಅಂದರೆ ಅಪಾರವಾದ ಮಳೆ ಸುರಿದು ಕೆರೆ ತುಂಬಿ ಹರಿಯಲು ಅಂದರೆ ಕೊಡಿ ಬೀಳುವುದು ಎನ್ನುತ್ತೇವೆ. ಈ ಪರಿಸ್ಥಿತಿಗೆ ಬಂದು ನಿಂತಿದೆ, ಸಿದ್ಧವಾಗಿದೆ. ಈ ಮಳೆ ಬೀಳುವುದಕ್ಕೆ ಆಕಾಶದಲ್ಲಿ ಮೋಡ ಇದ್ದದ್ದು ಕೇವಲ ಅಂಗೈಯಷ್ಟು, ಗಾಳಿ ಬೀಸಿದ್ದು ಭೂಮಿ ತೂಕದಷ್ಟು. ಗುಡುಗು ಸಿಡಿಲುಗಳಿಂದ ಅಬ್ಬರಿಸಿ ಸಾಕಷ್ಟು ಮಳೆಯನ್ನು ಗಂಗಮ್ಮ ತಾಯಿ ಸುರಿಸಿದ್ದಾಳೆ. ನಾವು ಕೆಲವು ಸಲ ಇಂತಹ ಸಂದರ್ಭಗಳನ್ನು ಬೇಕಾದಷ್ಟು ಸಾರಿ ಅನುಭವಿಸಿದ್ದೇವೆ. ನಾವು ಮಾತಾಡಿಕೊಳ್ಳುವುದೇನೆಂದರೆ, ಇವತ್ತು ಮಳೆ ಬರುವ ವಾತಾವರಣ ಅಥವಾ ಮೋಡವೇ ಇರಲಿಲ್ಲ, ಆದರೂ ಎಷ್ಟು ಭಯಂಕರವಾಗಿ ಆಶ್ಚರ್ಯಕರವಾಗಿ ಮಳೆ ಸುರಿಯಿತು ಎಂದು ಮಾತನಾಡಿಕೊಳ್ಳುತ್ತೇವೆ. ಐತಿಹಾಸಿಕವಾಗಿ ಮದಗಾದ ಕೆರೆ ತುಂಬ ದೊಡ್ಡದು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಜೀವಜಲ ಒದಗಿಸುವುದಾಗಿದೆ. ಮುಂದುವರೆದು ಗಂಗಮ್ಮ ತಾಯಿಯೇ ಅಲ್ಲಿ ಏರಿ ಮೇಲೆ ಅಡ್ಡಾಡುತ್ತಿದ್ದ ಬಲ್ಲಾಳು ರಾಯ ಮತ್ತು ಬೆಸ್ತರ ಹುಡುಗನ ಕುರಿತು ಈ ರೀತಿ ಹೇಳುತ್ತಾಳೆ. ನೀವು ಊರಿಗೆ ಹೋಗಿ ಬೇಗ ಸುದ್ದಿ ಮುಟ್ಟಿಸಬೇಕು. ಏನಂದ್ರೆ, ನಾನಂತೂ ಮಳೆ ಸುರಿಸುವುದನ್ನು ನಿಲ್ಲಿಸುವುದಿಲ್ಲ, ಕೆರೆ ಒಡೆಯುವುದನ್ನು ತಪ್ಪಿಸುವುದಿಲ್ಲ. ಅಂದರೆ ಗಂಗಮ್ಮ ತಾಯಿ ಮುನಿಸಿಕೊಂಡು ಅಪಾರ ಹಾನಿಯನ್ನು ಮಾಡುತ್ತಾಳೆಂದು ಇದರ ಅರ್ಥ. ಅದನ್ನು ತಡೆಯಬೇಕಾದರೆ, ಗಂಗಮ್ಮಳನ್ನು ಪ್ರಸನ್ನಗೊಳಿಸಬೇಕೆಂದರೆ, ಕೆರೆ ಒಡೆದು ಅಪಾರವಾದ ಹಾನಿಯನ್ನು ತಡೆಯಬೇಕೆಂದರೆ 6,000 ವಡ್ಡರನ್ನು ಅಂದರೆ ಕಾರ್ಮಿಕರನ್ನು 3,000 ಗುದ್ದಲಿಯೊಂದಿಗೆ ಕರೆಸಿ ಸೋಲು ಸೋಲಿಗೆ ಅಂದರೆ ಎಲ್ಲೆಲ್ಲಿ ಕೆರೆ ಒಡೆದು ನೀರು ಸೋರುತ್ತಿದೆಯೋ ಅಲ್ಲೆಲ್ಲ ಮಣ್ಣನ್ನು ಹಾಕಿ ಬಿಗಿ ಮಾಡಬೇಕು. ಮುಂದುವರೆದು 6,000 ಕುರಿಗಳನ್ನು ತರಿಸಿ 3,000 ಕುಡುಗೋಲು ತರಿಸಿ ಹಾಕಿರುವ ಕಟ್ಟೆಯ ಕಲ್ಲುಗಳಿಗೆ ರಕ್ತದ ಬಲಿ ಕೊಡಬೇಕು. ಅಷ್ಟೇ ಅಲ್ಲದೆ ಒಂದು ಬಂಡಿಲಿ ವೀಳೆದೆಲೆ, ಇನ್ನೊಂದು ಬಂಡಿಲಿ ಚಿಗಳಿ ಟಮಟ ತಂದು ಗಂಗಮ್ಮನ ಮಾಡಿಸ್ಬೇಕು, ಅಂದರೆ ಪೂಜೆ ಮಾಡಬೇಕು. ಇಲ್ಲದಿದ್ದರೆ ನಾನಂತೂ ನಿಲ್ಲುವುದಿಲ್ಲ, ಮಳೆಯನ್ನು ಸುರಿಸುವುದನ್ನು ನಿಲ್ಲಿಸುವುದಿಲ್ಲ, ಕೆರೆ ಒಡೆಯುವುದನ್ನೂ ತಪ್ಪಿಸುವುದಿಲ್ಲ, ಅಪಾರ ಹಾನಿಯನ್ನು ತಡೆಯೋದು ಸಾಧ್ಯವಿಲ್ಲ ಎಂಬ ಮಾತನ್ನು, ಜನು ಸಮುದಾಯಕ್ಕೆ ಎಚ್ಚರಿಕೆಯ ಮಾತನ್ನು ಗಂಗಮ್ಮ ತಾಯಿ ಕೊಡುತ್ತಿದ್ದಾಳೆ ಎಂದು ಕವಿ ವರ್ಣನೆ ಮಾಡಿದ್ದಾನೆ. ಇದೇ ಈ ಗೀತೆಯ ಸಾರಾಂಶ.
1: ಜಾನಪದ ಗೀತೆಯಾದಂತಹ ಮಾಯದಂತ ಮಳೆ ಬಂತು ಈ ಹಾಡನ್ನ ಹಾಡುವ ಮೂಲಕ ಕಮಲಮ್ಮ ಅವರು ಅದರ ಭಾವಾರ್ಥವನ್ನ ಕೂಡ ತಿಳಿಸ್ಕೊಟ್ರು. ನಂತರದಲ್ಲಿ ಇನ್ನಷ್ಟು ಜಾನಪದ ಗೀತೆಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಇದುವರೆಗೆ ಜಾನಪದ ಗೀತೆಯಾದಂಥ ಮಾಯದಂತ ಮಳೆ ಬಂತು ಈ ಹಾಡಿನ ಭಾವಾರ್ಥವನ್ನ, ಹಾಗೆ ಹಾಡನ್ನ ಶ್ರೀಮತಿ ಕಮಲಮ್ಮ ಅವ್ರು ಹೇಳಿದ್ರು. ಈಗ ಮತ್ತೊಂದು ಜಾನಪದ ಗೀತೆಯನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ಹೇಳ್ತಾರೆ. ಯಾವ ಗೀತೆಯನ್ನ ಹಾಡ್ತಾರೆ ಅಂತ ನೋಡೋಣ.
4: ಈಗ ಒಂದು ಜಾನಪದ ಗೀತೆ. ತಿಂಗಳು ಮುಳುಗಿದವು, ತಿಂಗ

0: ಈ ಗೀತೆಯ ಭಾವಾರ್ಥ ಏನೆಂದರೆ, ತಿಂಗಳು ಮುಳುಗಿದವು, ಮುಸ್ಸಂಜೆ ಹೊತ್ತಿನಲ್ಲಿ ದೇವಿಯನ್ನು ಉತ್ಸವಕ್ಕಾಗಿ ಸಿದ್ಧ ಮಾಡಲಾಗಿದೆ. ದೇವಿ ಬರುವ ದಾರಿಯಲ್ಲಿ ಮನೆ, ಅಂಗಳ, ದೇವಸ್ಥಾನ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ತೋರಣ ಕಟ್ಟಿ ಬಾಳೆ ಕಂಬ ಮತ್ತು ಬಾಳೆಗೊನೆ ಇತ್ಯಾದಿಗಳ ಸಿಂಗಾರ ಮಾಡಿ ಬಾಳೆಗೊನೆಯನ್ನು ತೋರಣದಂತೆ ಕಟ್ಟಿ ದೇವಿಯನ್ನು, ಅಂದರೆ ಇಲ್ಲಿ ಚಾಮುಂಡೇಶ್ವರಿಯನ್ನು ಬರಮಾಡಿಕೊಳ್ಳುತ್ತಾರೆ. ಚಾಮುಂಡೇಶ್ವರಿ ದೇವಿ ಬರುವ ದಾರಿಯಲ್ಲಿ ಏನೆಲ್ಲ ಅಲಂಕಾರ ಇತ್ತು ಎಂಬುದನ್ನು ಈ ಗೀತೆಯಲ್ಲಿ ವರ್ಣಿಸಲಾಗಿದೆ. ಬಾಳೆಗೊನೆ, ತಾನು ಪೂಜೆಗೆ ಸಿದ್ಧವಾಗಿದ್ದೇನೆ ಎಂದು ತಲೆಬಾಗಿ ನಮಿಸುವಂತೆ ಭಾಸವಾಗುತ್ತಿದೆ. ಚತುರೆ ಚಾಮುಂಡಿಗೆ ಹೇಗೆ ಚಾಮುಂಡಿ ಬೆಟ್ಟದಲ್ಲಿ ಅಲಂಕರಿಸಲಾಗಿತ್ತು ಎಂಬುದರ ವರ್ಣನೆ ಏನೆಂದರೆ, ಮುಡಿ ತುಂಬ ಹೂವು, ಕರಿಯ ಕಡ್ಡಿಯ ಸೀರೆ, ಅಂದರೆ ಕರಿಗೆರೆಯ ಸೀರೆಯ ನೆರಿಗೆಗೆ ಚಿನ್ನದ ಕುಣಿಕೆ, ಅಂದರೆ ಚಿನ್ನದ ಪಟ್ಟೆಯಂತಿರುವ ಪಟ್ಟೆ ಪೀತಾಂಬರದ ದಾರವನ್ನು ಕಟ್ಟಿ ಭವ್ಯವಾಗಿ ಅಲಂಕರಿಸಿಕೊಂಡು ಬರುತ್ತಿದ್ದರೆ ದೇವಿಗೆ ದೊರೆಯೇ ಎದ್ದು ಕೈ ಮುಗಿದರು ಎನ್ನುವುದು ಸಾರಾಂಶ. ದೇವಿಗೆ ಮೆರವಣಿಗೆ ತೆಗೆದಾಗ ಅಲ್ಲಲ್ಲಿ ಮಡೆ ಹಾಕುವುದು ರೂಢಿ, ಅಂದರೆ ಎಡೆ ಹಾಕುವುದು ಎಂದರ್ಥ. ಇಷ್ಟೆಲ್ಲ ನಡೆಯುವ ಹೊತ್ತಿಗೆ ಬೆಳಗಾಯಿತು ಎಂಬುದು ಜನಪದ ಅರ್ಥ.
1: ತಿಂಗಳು ಮುಳುಗಿದವು ಎಂಬ ಜಾನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಶ್ರೀಮತಿ ಕಮಲಮ್ಮ ಅವರು ತಿಳಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ಜಾನಪದ ಗೀತೆಯ ಬಗ್ಗೆ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಜಾನಪದ ಗೀತೆಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ದು, ಈಗ ಮತ್ತೊಂದು ಜಾನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
0: ಈಗ ಒಂದು ಜಾನಪದ ಗೀತೆ, ಗಲ್ಲು ಗಲ್ಲೆನ್ನುತ್ತಾ.

0: ಇದರೋ ಕುಳಿಯೋ ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ. ಈ ಗೀತೆಯ ಭಾವಾರ್ಥ ಏನೆಂದರೆ ಇದೊಂದು ನೃತ್ಯ ಗೀತೆ. ಶ್ರೀಕೃಷ್ಣನು ನೃತ್ಯ ಪ್ರಿಯ. ಶ್ರೀಕೃಷ್ಣನನ್ನು ಕುರಿತು ಆತನ ಮೇಲೆ ವಿವಿಧ ರೀತಿಯ ರಂಗುಗಳನ್ನು ಚೆಲ್ಲುವ, ಓಕುಳಿಯಾಡುವ ಸಂದರ್ಭದ ಅಂದರೆ ಅಭಿಷೇಕದ ಬಗ್ಗೆ ಈ ಹಾಡು. ಆ ರಂಗಿನಲ್ಲಿ ಯಾವ ರೀತಿ ಕಂಗೊಳಿಸುತ್ತಾನೆ ಎಂದು ನೃತ್ಯದ ಮೂಲಕ ಹೆಜ್ಜೆ ಹಾಕಿ ಹಾಡಿರುವ ವೃಂದಗಾನ ಮತ್ತು ಸಮುದಾಯಗಾನ. ಶ್ರೀಕೃಷ್ಣನು ತುಂಬಾ ಸುಂದರ ರೂಪವುಳ್ಳವನು, ಅಂದವುಳ್ಳವನು ಮತ್ತು ರಸಿಕನು. ಅವನಿಗೆ ಅರ್ಪಿಸುವ ಓಕುಳಿಗಳ ವರ್ಣನೆ ಏನೆಂದರೆ ಅರಿಶಿಣ ಮತ್ತು ಸುಣ್ಣ ಬೆರೆಸಿದರೆ ಕೆಂಪು ಬಣ್ಣದ ಓಕುಳಿಯಾಗುತ್ತದೆ, ಹಾಲು ಮತ್ತು ನೀಲಿಯ ಬಣ್ಣವನ್ನು ಬೆರೆಸಿದರೆ ನೀಲದ ಓಕುಳಿಯಾಗುತ್ತದೆ. ತುಪ್ಪದ ಮತ್ತು ಗಂಧದ ಓಕುಳಿಯನ್ನು ತಯಾರಿಸಿ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿ ವಿವಿಧ ಬಣ್ಣದಲ್ಲಿ ಓಕುಳಿಯಾಡಿಸಿ ಕುಣಿಸಿ ಅವನ ಅಂದವನ್ನು ಸವಿದು ಸಂತೋಷ ಪಡುವಂತಹ ಸಮುದಾಯದ ಹಾಡು ಮತ್ತು ಕುಣಿತವನ್ನು ಕವಿ ಈ ಹಾಡಿನಲ್ಲಿ ಚಿತ್ರಿಸಿದ್ದಾನೆ.
1: ಗಲ್ಲು ಗಲ್ಲುರಿತ ಗೆಜ್ಜೆ ಈ ಜಾನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಶ್ರೀಮತಿ ಕಮಲಮ್ಮ ಅವರು ತಿಳಿಸ್ಕೊಟ್ರು. ನಂತರದಲ್ಲಿ ಕೂಡ ಇನ್ನಷ್ಟು ಜಾನಪದ ಗೀತೆಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಜಾನಪದ ಗೀತೆಗಳನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಜಾನಪದ ಗೀತೆಯನ್ನ ಹಾಡ್ತಾರೆ ಕೇಳೋಣ.
0: ಈಗ ಒಂದು ಜಾನಪದ ಗೀತೆ, ಮುಂಜಾನೆದ್ದು ಕುಂಬಾರಣ್ಣ. ಹಾಡಿದವರು ಸುರೇಖಾ, ಸುನೀತಾ, ಪ್ರೇಮಲತಾ, ನರಸಿಂಹ ನಾಯಕ್ ಮತ್ತು ಮಂಜುನಾಥ್. ಸಂಗೀತ ಸಾಧು ಕೋಕಿಲ. ಸಾಹಿತ್ಯ ಜಾನಪದ. ಮುಂಜಾನೆದ್ದು

ಹರಿ ಹರ್ಯಾರಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಹೊರುವಂತಾಯಿ ರಾಣಿ. ಹರಿ ಹರ್ಯಾರಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಹೊರುವಂತಾಯಿ ರಾಣಿ.

ಹರಿ ಹರಿ ಹರಿ ಮಣ್ಣ ತುಳಿದಾನ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡನ, ಹರಿ ಹರಿ ಹರಿ ಮಣ್ಣ ತುಳಿದಾನ, ಹರಿ ಹರಿ ಹರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ, ಹರಿ ಹರಿ ಹರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ, ಹರಿ ಹರಿ ಹರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ, ಹರಿ ಹರಿ ಹರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ, ಹರಿ ಹರಿ ಹರಿ ಮಣ್ಣ

0: ಈ ಗೀತೆಯ ಭಾವಾರ್ಥ ಏನೆಂದರೆ, ಕುಂಬಾರಣ್ಣ ಬೆಳಗಾಗೆದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ತನ್ನ ಆಹಾರ ಕ್ರಮದಂತೆ ಆಹಾರವನ್ನು ಸೇವಿಸಿ ಕಾಯಕಕ್ಕೆ ಸಿದ್ಧವಾಗಿ ನಿಲ್ಲುತ್ತಾನೆ. ಕುಂಬಾರನ ಕೆಲಸ ವಿವಿಧ ಆಕಾರಗಳ ಗುಡಾಣ, ಮಡಿಕೆ, ಬಿಂದಿಗೆ, ಕುಡಿಕೆಗಳನ್ನು ಆಗಿನ ಕಾಲಕ್ಕೆ ತಕ್ಕಂತೆ ಮಾಡುವುದು. ಅದಕ್ಕೆ ಬೇಕಾದ ತಯಾರಿ ಏನೆಂದರೆ, ಮಡಿಕೆ ಮಾಡುವಂತಹ ಮಣ್ಣನ್ನು ಸಂಗ್ರಹಿಸಿ ಅದಕ್ಕೆ ನೀರು ಸಿಂಪಡಿಸಿ ಹದ ಮಾಡುವುದು. ಹದ ಮಾಡಬೇಕಂದ್ರೆ ಅದನ್ನು ತುಳಿದು ಹದ ಮಾಡಬೇಕಾಗುತ್ತದೆ. ಅದಕ್ಕೆ ಸಾಕಷ್ಟು ಸಮಯ ಮತ್ತು ಶಕ್ತಿ ಬೇಕಾಗುತ್ತದೆ. ಹದವಾದ ಮಣ್ಣು ಮಾತ್ರ ಕುಂಬಾರನಿಗೆ ತನಗೆ ಬೇಕಾದ ಆಕಾರ ಮತ್ತು ಪ್ರಮಾಣದಲ್ಲಿ ಗುಡಾಣ, ಮಡಿಕೆ, ಐರಾಣಿ, ಕುಡಿಕೆಗಳನ್ನು ಮಾಡಲು ಸಾಧ್ಯ. ತಾನು ಮಾಡಿದ ಮಡಿಕೆ, ಕುಡಿಕೆ, ಐರಾಣಿ ಮೇಲೆ ಕುಂಬಾರಣ್ಣನ ಮಡದಿ ಕಡಗವನ್ನು ತೊಟ್ಟಿರುವಾಕೆ ಚಾಣಾಕ್ಷೆ ಬುದ್ಧಿವಂತೆ ತನಗೆ ಬೇಕಾದ ಮತ್ತು ಆಗಿನ ಕಾಲಕ್ಕೆ ಪ್ರಚಲಿತದಲ್ಲಿರುವ ಕಲೆಗಳನ್ನು ಮತ್ತು ಚಿತ್ತಾರಗಳನ್ನು ಇಲ್ಲಿ ಕೊಡದ ಮೇಲೆ ಬಸವನ ಪ್ರತಿಮೆಯನ್ನು ಮೂಡಿಸುತ್ತಾಳೆ. ಅವುಗಳನ್ನು ಖರೀದಿಸುವವರು ಮುಖ್ಯವಾಗಿ ಮಹಿಳೆಯರು. ಅಕ್ಕಿ ಹಿಟ್ಟು, ತುಪ್ಪ ಇತ್ಯಾದಿಗಳನ್ನು ತಂದು ಪೂಜಿಸಿ ಒಪ್ಪಿಸಿ ವಿನಿಮಯ ಮಾಡಿಕೊಂಡು ಹೋಗುತ್ತಾರೆ. ಆ ಮಡಿಕೆ ಕುಡಿಕೆಗಳನ್ನು ಪಡೆದು, ತಮಗೆ ಬೇಕಾದಂತಹ ಮಡಿಕೆ ಕುಡಿಕೆಗಳನ್ನು ಪಡೆದು ಸಾಗುತ್ತಾರೆ ಎಂಬುದು ಈ ಗೀತೆಯ ಸಾರಾಂಶ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾನಪದ ಗೀತೆಗಳ ವೈಶಿಷ್ಟ್ಯತೆ ಇರ್ಬೋದು, ಹಾಗೆ ಜಾನಪದ ಗೀತೆಗಳನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಭಾಗವಹಿಸಿ ಜಾನಪದ ಗೀತೆಯ ವೈಶಿಷ್ಟ್ಯತೆ ಕುರಿತಾಗಿ ಹಾಗೆ ಜಾನಪದ ಗೀತೆಯ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾನಪದ ಕಲಾವಿದರು, ಕಲೆ, ಹಬ್ಬಗಳು, ಆಚರಣೆಯೊಂದಿಗೆ ಮತ್ತೆ ಸಿಗೋಣ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸುಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
1: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
2: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದ ನಾಲ್ಕಿದು ನಾಲ್ಕೇ ಮುತ್ತುಗಳು. ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು, ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು, ಅರೆ ಆಮೇಲಿನ್ನೇನು ಒಂದು.

0: ಆಮೇಲೆ ಇನ್ನೇನು ಅಷ್ಟೇ ನನಗೆ ಗೊತ್ತಿರೋದು, ನಾನೇನು ಮಾಡಲಿ?
1: ಹೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗ

0: ಪಕ್ಕದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
1: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಪತಿದೇವ, ತಾವು ಯೋಗ ನಿದ್ರೆಯಲ್ಲಿ ಏನನ್ನು ವಿಚಾರ ಮಾಡುತ್ತಾ ಕುಳಿತಿರುವಿರಿ ಸ್ವಾಮಿ?
1: ನೋಡು ದೇವಿ, ನಾನೀಗ ಭೂಲೋಕಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ಅಲ್ಲಿ ನನ್ನ ಪರಮ ಭಕ್ತನಾದ ತ್ರಿಪಲೇಶ್ವರದ ಅರಸನು ದಿನಾಲೂ ನನ್ನ ಶಿವಮಯ ಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾನೆ. ಅದು ಅಲ್ಲದೆ ತನಗೆ ಮಕ್ಕಳಿಲ್ಲದ ಕಾರಣ ನನ್ನ ಶಿವಮಯ ಲಿಂಗಕ್ಕೆ ಹಣಿಯನ್ನು ಅಪ್ಪಳಿಸಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಾನು ಭೂಲೋಕಕ್ಕೆ ಹೋಗಿ ಬರುತ್ತೇನೆ ದೇವಿ.
0: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
1: ಭೃಂಗನರ್ತಿಕೇರೆ, ನೀವಾದರೂ ನಿಮ್ಮ ಸ್ಥಾನಗಳಿಗೆ ಹೋಗುವಂತರಾಗಿರಿ.
0: ಆಗಲಿ ಸ್ವಾಮಿ.
1: ನಾರದರೆ,
2: ಮತ್ತೇನು ಪ್ರಭು?
1: ತಾವಾದರೂ ಈ ತ್ರಿಲೋಕವನ್ನು ಸಂಚಾರ ಮಾಡುತ್ತಾ ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗುವಂತರಾಗಿರಿ.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ತ್ರಿಲೋಕ ಸಂಚಾರ ಮಾಡುತ್ತಾ ನಾನಾದರೂ ಹೋಗಿ ಬರುವೆ ಪ್ರಭು. ನಾರಾಯಣ ನಾರಾಯಣ.

0: ನಿನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ. ಚಿಂತೆಯನ್ನು ಬಿಟ್ಟು ಶಾಂತನಾಗು, ಶಾಂತನಾಗು, ಶಾಂತನಾಗು.
1: ಏನು ನನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ? ಎಲ್ಲ ಪರಮಾತ್ಮನೇ, ನೀನು ಹೇಳುತ್ತಿರುವೆನಪ್ಪ, ನೀನು ಹೇಳುತ್ತಿರುವೆನು. ಮಕ್ಕಳಿಲ್ಲದವನ ಭಕ್ಷ್ಯವಿಲ್ಲದ ಸುರ್ತಿ ವಾಕ್ಯ ಸಾರುತ್ತಿರುವಾಗ ನಾನು ಮಕ್ಕಳಿಲ್ಲದ ಬಳಲಿ ಬಳಲಿ ಸಾಯ್ಬೇಕೇನಪ್ಪ, ಸಾಯ್ಬೇಕೇನು? ಇದು ನನ್ನಿಂದ ಸಾಧ್ಯವಿಲ್ಲ. ಈಗಾಗಲೇ ನಿನ್ನ ಶಿವಲಿಂಗಕ್ಕೆ ಎಣೆ ಅಪ್ಪಳಿಸಿ ಪ್ರಾಣ ಕೊಡುತ್ತೇನೆ. ನಿನ್ನ ಪಾದದಡಿಯಲ್ಲಿ ಪ್ರಾಣ ಕೊಟ್ಟರೆ ಮುಕ್ತಿ ಸಾಯಿಜನ ಪಡುತ್ತೇನೆ ಸ್ವಾಮಿ, ಮುಕ್ತಿ ಸಾಯಿಜನ ಪಡುತ್ತೇನೆ.

0: ಮಹಾನುಭಾವನಾದ ರಾಜನೇ, ಮೆಚ್ಚಿದನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತನಾಗು.
1: ನನಗೊಂದು ಪುತ್ರ ತಳು ದಯ ಪಾಲಿಸಲಪ್ಪ.
0: ಅದನ್ನಾದರೂ ಅನುಗ್ರಹಿಸಿದ್ದೇನೆ ರಾಜನೇ, ತೆಗೆದುಕೋ ಇದು ಫಲಗಳನ್ನು.
1: ಅಯ್ಯೋ ಶಿವಶಿವ ಶಂಕರ ಪರಮೇಶ್ವರ, ಇದನ್ನು ಏನು ವಿಚಿತ್ರ ಮಾಡಿಬಿಟ್ಟು ಸ್ವಾಮಿ, ನನ್ನ ಕೈಯಲ್ಲಿ ಐದು ಗುಳಿಗಳು.
0: ಗಾಬರಿಯಾಗಬೇಡ ರಾಜನೇ, ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ. ಅದು ಅಲ್ಲದೆ ಆ ಐದು ಗುರುಳುಗಳನ್ನು ಒಯ್ದು ಬಂಗಾರದ ತೊಟ್ಟಿಲಲ್ಲಿಟ್ಟು ಕೈ ತೊಳೆದುಕೋ. ಆಗ ಆ ಐದು ಗುರುಳುಗಳನ್ನು ಒಂದೊಂದಾಗಿ ಒಡೆಯುವಂತನಾಗು. ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ ರಾಜನೇ.
1: ಆಗಲಿ ದೇವ ಆಗಲಿ.
0: ತಥಾಸ್ತು.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಗಂಡು ಮಗವನ್ನು ಕೊಡುವಂದು ನಾನು ಬೇಡಿದರೆ ನನಗೂ ಐದು ಹೆಣ್ಣು ಮಕ್ಕಳನ್ನು ಕೊಟ್ಟಿ ಏನಪ್ಪ ಕೊಟ್ಟಿ. ನನ್ನ ದೈವದಲ್ಲಿ ಗಂಡು ಮಕ್ಕಳವಿಲ್ಲ, ಒಂದಾಗ ಐದು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಾದರೂ ಏನು ಮಾಡಲಿ ಸ್ವಾಮಿ? ಹೆಣ್ಣು ಹುಟ್ಟಿದರೆ ಜಗತ್ತಿಗೆ ಒಂದು ಹುಣ್ಣು ಹುಟ್ಟಿದಂತೆ. ಸರಿ,

0: ಅಕ್ಕ, ಆ ಪಾತಾಳ ಲೋಕದಿಂದ ಈ ಭೂಲೋಕಕ್ಕೆ ಬಂದಂತವಾಯ್ತು, ಇನ್ನು ಮುಂದೆ ನಾವು ಎಲ್ಲಿ ಇರೋದಕ್ಕ?
1: ನೋಡು ತಂಗಿ, ಈ ವಿಶ್ವದಲ್ಲಿ ಎಲ್ಲಿ ಆನಂದ ಕಾಣಿಸುತ್ತವೆ ಅಲ್ಲೇ ಇದ್ದ ಬಿಡುನ.
0: ಅಕ್ಕ, ಈ ಪಾತಾಳ ಲೋಕದಲ್ಲಿ ನಾಗಶೇಷನು ನಮ್ಮಿಂದ ಒಂದು ಮಹತ್ಕರವಾದ ಕಾರ್ಯವನ್ನು ಆಗಬೇಕಾಯ್ದಂತೆ. ನಮ್ಮಿಂದ ಏನು ಅಂತ ಮಹಾಕಾರ್ಯವಾಗಬೇಕಾಗಿದೆ?
1: ಹೌದೇ ತಂಗಿ, ನಾವು 5 ಮಂದಿಯಲ್ಲಿ ಅವು 3 ಅಲ್ಲೇ ಇಟ್ಟುಕೊಂಡ, ನಮ್ಮನಿಬ್ಬರನ್ನು ಭೂಲೋಕಕ್ಕೆ ಕಳಿಸಿದ. ಇದರಲ್ಲಿ ಬೇರೆ ವಿಚಿತ್ರದೇ ಏನೋ ನನಗಂತೂ ತಿಳಿಯಲಾಯ್ತು.
0: ಅಕ್ಕ, ಆ ನಾಗಶಿಷ್ಯನ ಲೀಲೆ ಯಾರಿಗೆ ತಿಳಿಯದಕ್ಕ? ಯಾರಿಗೆ ತಿಳಿಯದು? ಮೇಲಾಗಿ ನಮ್ಮಣ್ಣನು ಲಾಲನೆ ಪಾಲನೆ ಮಾಡಿ ಕಾಪಾಡಿದ ಸದ್ಗುರು ಅವನು ನಮ್ಮನ್ನು ಏತಕ್ಕಾಗಿ ಕರೆಸಿರೋನು, ಯಾರಿಗಾಗಿ ಕರೆಸಿರೋನು? ನನಗೊಂದು ತಿಳಿಯದಕ್ಕ ಒಂದು ತಿಳಿಯದು.
1: ತಂಗಿ, ಅದು ಏನೇ ಇರಲಿ ಬಿಡು, ಒಂದು ಮನೋರಮವಾದ ಸ್ಥಾನವನ್ನು ಹುಡ್ಕೊಂಡು ಬಾರೆ.
0: ಹಾಗಾದ್ರೆ ನಡೆಯಕ್ಕ ಹೋಗೋಣ.
1: ತಂಗಿ, ಅದೇ ನೋಡು, ಗಿಡ ಬಳ್ಳಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತವೆ.
0: ಹೌದ್ ನೋಡಕ್ಕ, ಎಷ್ಟು ಮಧುರವಾಗಿದೆಯಲ್ಲ.
1: ಆ ತಂಗಿ, ಒಣಕಂತೂ ಬಂದಂತಾಯ್ತು.
0: ಆಹಾಹಾ, ಎಂತ ರಮೇಣು, ಗಿಡದಿಂದ ಗಿಡಕ್ಕೆ ಹಬ್ಬಿದ ಬಳ್ಳಿವು ಎಷ್ಟು ಸುಂದರವಾದ ಹೂಗಳನ್ನು ಬಿಟ್ಟು ಆನಂದದಿಂದ ನಗುತ್ತಾ ಇಲ್ವೇ ಅಕ್ಕ? ಅಕ್ಕ, ಇವು ಯಾವ ಗಿಡ ಮರಗಳು?
1: ತಂಗಿ, ಇವು ಆಲದ ಮರಗಳು ಇವೆ. ಇದು ಹೆಣ್ಣು ಆಲದ ಮರ, ಇದು ಗಂಡು ಆಲದ ಮರ. ನಾವಿರ್ಬೇಕಾದ್ರೆ ಮಹಾಪತಿವರ್ತಿಯರು ಇದೇ ಹೆಣ್ಣು ಆಲದ ಮರದಲ್ಲಿ ಇದ್ದ ಬಿಡುನ.
0: ಅಕ್ಕ, ಅದು ನೋಡು, ಅಲ್ಲಿ ಯಾರೋ ಬರುವಂತೆ ಕಾಣುತ್ತದೆ. ಓಹೋ, ಬಂದೇ ಬಿಟ್ರು.
2: ಓ ತಾಯಿಗಳರ, ತಾವು ಯಾರಮ್ಮ? ಈ ನಿರ್ಜನವಾದ ಕಾಡಿನಲ್ಲಿ ವಾಸಿಸುವ ಕಾರಣೇನಮ್ಮ?
1: ಅಯ್ಯ, ತಾವು ಯಾರು? ತಾವು ಯಾವ ಊರಿನವರು? ತಮ್ಮ ಹೆಸರೇನು?
2: ಅಮ್ಮ ಅಮ್ಮ, ನಾನು ಇದೇ ತಿಪ್ಪಲೇಶ್ವರದ ಅರಸನಮ್ಮ.
0: ಹಾಗಾದ್ರೆ ನೀವು ಇಲ್ಲೇನ ಕಾರಣ ಬಂದಿರುವಪ್ಪ?
2: ಭೇಟಿಗಾಗಿ ಬಂದಿರುವಮ್ಮ.
1: ಸರಿ, ಹಿಂದೊಮ್ಮೆ ನಿಮಗೆ ಪರಮಾತ್ಮ ಕೊಟ್ಟು 5 ಹೆಣ್ಣು ಮಕ್ಕಳನ್ನು ಇದೇ ತಿಪ್ಪಲೇಶ್ವರದ ಕೆರೆಯಲ್ಲಿ ಒಗೆದವರು ನೀವೇ ಅಲ್ಲಪ್ಪ?
3: ಹೌದು
2: ಹೌದು ತಾಯಿಗಾರೆ, ನಾನೇ. ಅದೇ ಪಾಪಾತ್ಮನು ನಾನಮ್ಮ. ಇದು ಹೇಗೆ ಗೊತ್ತಮ್ಮ ನಿಮಗೆ?
0: ನೀನು ಒಗೆದ ಖುಷಿಗಳನ ಅಪ್ಪ.
2: ಸತ್ಯವೇನಮ್ಮ ಸತ್ಯವೇನು?
1: ಅದೇ ಸತ್ಯವನ್ನು ಹೇಳಲಾಕೆ ಬಂದಿರುವೇ ಈ ಭೂಲೋಕಕ್ಕೆ.
0: ನೋಡಪ್ಪ, ನೀನು ನಮ್ಮನ್ನ ಕೆರೆಯಲ್ಲಿ ಒಗಿದು ಕೂಡಲಿ ಆದಿಶೇಷನು ಬಂದು ನಮ್ಮನ್ನು ಪಾತಾಳಲೋಕೆ ಕರೆದುಕೊಂಡು ಹೋಗಿ ಸಾಕಿ ಸಲ್ವಿ ಇಷ್ಟು ದೊಡ್ಡವರನ್ನು ಮಾಡಿ 3 ಮಂದಿ ಅಕ್ಕಂದ್ರನ್ನು ಅಲ್ಲೇ ಇಟ್ಟುಕೊಂಡ, ನಮಗಿಬ್ಬರಿಗೆ ಭೂಲೋಕಕ್ಕೆ ಹೋಗಿ ಬಂದು ಕಳಿಸಿದನು.
1: ನಮ್ಮಿಂದ ಏನೋ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿದೆ ಅಂತೆ.
2: ಆಗಲಿ ಮಗಳೇ, ಆದಿಶಿಷ್ಯನು ನಿಮ್ಮನ್ನು ಕಾಪಾಡಲಿ. ನಡ್ರಮ್ಮ, ಅರಮನೆಗೆ ಹೋಗೋಣ.
1: ನಾವು ಎಲ್ಲಿ ಬರುವಂತಿಲ್ಲ, ನಿನ್ನಿಂದ ನಮಗೆ ಸ್ವಲ್ಪ ಸಹಾಯ ಮಾಡು ಅಷ್ಟೇ ಸಾಕು.
2: ನೋಡು ಮಗಳೇ, ನನ್ನಿಂದ ಏನು ಸಹಾಯ ಮಾಡಬೇಕಾಗಿದೆ ಬೇಗ ಹೇಳು ಮಗಳೇ.
1: ನೋಡಪ್ಪ, ಈ ಕಾಡಾರಣ್ಯದಲ್ಲಿ ನಾವು ಇರಬೇಕಾಗುತ್ತದೆ. ಈ ಹೆಣ್ಣು ಆಲದ ಗಿಡದ ಮೇಲೆ ಅಂತರ ಗಮನವನ್ನು ಕಟ್ಟಿಸಿಕೊಡಪ್ಪ, ಅಷ್ಟೇ ಸಾಕು.
2: ಆಗಲಿ ಮಗಳೇ, ಈಗಿಂದೀಗಲೇ ಅರಮನೆಗೆ ಹೋಗಿ ಎಲ್ಲ ಸಾಹಿತ್ಯವನ್ನು ತಂದು ಅಂತರ ಗಮನವನ್ನು ಕಟ್ಟಿಸಿಕೊಡ್ತೇನೆ.
1: ಅಷ್ಟು ಮಾಡಿ ಬಿಡಪ್ಪ, ಸಾಕು.
2: ಹೋಗಿ ಬರ್ತೇನೆ ಮಗಳೇ.
0: ಹಾಗಾದ್ರೆ ಹೋಗಿ ಬೇಗನೆ ಬಂದು ಬಿಡುವಪ್ಪ.
2: ಆಗಲಿ ಮಗಳೇ, ಬೇಗನೆ ಹೋಗಿ ಬೇಗನೆ ಬರ್ತೇನೆ.
4: ನಾರದರೆ, ನಾವು ಇನ್ನು ಮೇಲೆ ಎಲ್ಲಿಗೆ ಹೋಗೋಣ? ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗೋಣ ನಡೇನ್.
5: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
0: ಅಕ್ಕ, ನಮ್ಮಂತ ಪತಿವರ್ತರು ಯಾರು ಇರುವುದಿಲ್ಲ ಈ ಜಗದಲ್ಲಿ.
1: ಹೌದೇ ತಂಗಿ, ಎಲ್ಲರಕ್ಕಿಂತಲೂ ನಾವೇ ದೊಡ್ಡವರು, ನಾವೇ ಮಹಾಪತಿವರ್ತಿಯರು. ನಮ್ಮನ್ನು ಬಿಟ್ಟರೆ ಯಾರಿರುವರು ಈ ಭೂಲೋಕದಲ್ಲಿ? ನಾವೇ ಹೆಚ್ಚಿನವರು.
5: ನಾರಾಯಣ ನಾರಾಯಣ. ಓ ಗುರುದೇವ.
4: ಮತ್ತೇನು ನಾರದ?
5: ಏಕೋ ನಿಮ್ಮೊಡನೆ ಬರಲು ನನ್ನ ಮನಸ್ಸು ಒಪ್ಪದು. ನಾರಾಯಣ ನಾರಾಯಣ.
4: ಯಾಕೋ ನಾರದ, ಹೀಗೇಕೆ ಮಾತನಾಡುತ್ತಿರುವಿ? ನೋಡು, ನಾನಾದರೂ ಸಂಚಾರ ಮಾಡುತ್ತಾ ಹೋಗುವಂತನಾಗುತ್ತೇನೆ, ನೀನು ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಆಗಲಿ ಪ್ರಭು.
4: ಆಗಲಿ ಎಂದು ಈ ಭೂಲೋಕದ ಸವಿ ಸುಖವನ್ನು ಉಣ್ಣುತ್ತಾ ಕೂಡಬೇಡ, ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಹೋಗಿ ಬರ್ತಾ ಇದ್ದೀರಿ ಪ್ರಭು?
4: ನಾನು ಹೋಗಿ ಬರುತ್ತೇನೆ ನಾರದ.
5: ಹೋಗಿ ಬನ್ನಿ ಪ್ರಭು. ನಾರಾಯಣ ನಾರಾಯಣ. ಹೋಗಿ ಗುರುದೇವ ಹೋಗಿ, ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ನಡೆಯಲಾರವು. ಏಕೆಂದರೆ ತ್ರಿಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು, ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ಮಾಡುವರು ಯಾರು? ನಾರಾಯಣ ನಾರಾಯಣ.
0: ಅಕ್ಕ, ಇಲ್ಲಿ ಹೆಣ್ಣು ಅಂದರೆ ನಾವೇ, ಗಂಡು ಎಂದರೆ ನಾವೇ ನೋಡಕ್ಕ.
1: ಹೌದೇ ತಂಗಿ, ಅಲ್ಲ ಒಂದವರು ಯಾರು? ನಾವಿದ್ದ ಸ್ಥಾನದಲ್ಲಿ ಒಂದು ಗಂಡು ಜಾತಿಯ ಹಕ್ಕಿ ಗುಬ್ಬಿ ಕಾಗಿ ಯಾವ್ಯಾವುದು ಸುಳಿಯಲಾರದು.
0: ಅಕ್ಕ, ಗಂಡು ಜಾತಿ ಪ್ರಾಣಿಗಳು ಬಂದರೆ ಅವು ನಮ್ಮ ಪತಿವರ್ತ ಶಕ್ತಿಯಿಂದ ಸುಟ್ಟು ಭಸಮಾಗುತ್ತ ನೋಡಕ್ಕ.
5: ನಾರಾಯಣ ನಾರಾಯಣ ನಾರಾಯಣ. ಎಷ್ಟು ಸೊಕ್ಕೆ ನಿಮ್ಮಲ್ಲಿ! ಇಂಥ ಸೊಕ್ಕಿನವರು ನನ್ನ ಕೈಯಿಂದ ಯಾರೂ ಪಾರಾಗಿಲ್ಲ, ನಿಮನಂತೂ ಬಿಡುವುದೇ ಇಲ್ಲ. ಈಗಲೇ ಕೈಲಾಸಕ್ಕೆ ಹೋಗಿ ಆ ನನ್ನ ತಾಯಿಯಾದ ಪಾರ್ವತಿ ದೇವಿ ತಲೆಯನ್ನು ಕೆಡಿಸಿ, ಅವಾಗ ನೋಡು ನಿಮ್ಮ ಪತಿವ್ರತ ಎಲ್ಲಿ ಇರುವುದೋ ಮತ್ತು ಯಾವ ಮೂಲೆಯಲ್ಲಿ ಅಡಗಿ ಕುಳಿತಿರುವುದು ಅದನ್ನು ನಾಡು ಬಿಡಲಾರಿ. ನಾರಾಯಣ ನಾರಾಯಣ ಜಗನ್ಮಾತೆಯವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ, ಭಣ್ಣಿ ನಾರದ, ಭೂಲೋಕದಿಂದ ಬಂದ ಸುದ್ದಿ ಏನೇನು?
5: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
0: ಅದಾವ ಸಮಾಚಾರ ಬೇಗನೆ ಹೇಳು ನಾರದ.
5: ಅಮ್ಮ, ಭೂಲೋಕದಲ್ಲಿ ತಿಪಲೇಶ್ವರ ಕೆರೆಯ ದಂಡೆಯ ಮೇಲೆ ಇಬ್ಬರು ಹೆಣ್ಣು ಮಕ್ಕಳಿರವರು.
0: ಇದ್ದರೆ ಇರಬಹುದು.
5: ಅವರು ಏನು ಅನ್ನುತ್ತಾರೆ ಗೊತ್ತಾ ತಾಯಿ?
0: ಅವರೇನನ್ನುತ್ತಾರೆ ನನಗೇನು ಗೊತ್ತು ನಾರದ.
5: ಅಮ್ಮ, ಪರಮೇಶ್ವರನ ಸತಿ ಪಾರ್ವತಿ ನಮಗಿಂತಲೂ ಕಡಿಮೆ, ನಾವೇ ಮಹಾಪತಿ ವರ್ತಿಯರು, ನಾವು ಮನಸ್ಸು ಮಾಡಿದರೆ ಈ ಆಕಾಶವನ್ನು ಬುಡುಮೇಲೆ ಮಾಡುತ್ತೇವೆ ಅಂತೆ.
0: ಸಾಕು ಮಾಡು ನಾರದ, ಏನಿಲ್ಲ ಮಾತನ್ನು.
5: ಪಾತಾಳ ಲೋಕವನ್ನು ಕಿರುಬರನಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂತೆ, ಕೈಲಾಸ ಲೋಕವನ್ನು ನುಂಗಿ ನೀರು ಕುಡಿದು ಬಿಡ್ತೇವೆ ಅಂತೆ. ಒಂದೇ ಎರಡೇ ನಾರಾಯಣ
0: ನಾರಾಯಣ ಶಬ್ದವನ್ನು
5: ನಾರಾಯಣ ನಾರಾಯಣ ನಾರಾಯಣ. ನಾನು ಹೋಗಿ ಬರ್ತಾ ಇದ್ದೇನಮ್ಮ, ನನಗೆ ಆಶೀರ್ವಾದ ಮಾಡಿ.
0: ಮಂಗಲವಾಗಲಿ ನಾರದ.
5: ನಾರಾಯಣ ನಾರಾಯಣ.
0: ಪಾಪಾತ್ಮರೇ, ಇಷ್ಟು ಸೋಕೆ ನಿಮಗೆ, ನಾನು ಪಾರ್ವತಿ ಚಂಡಿ ಚಾಮುಂಡಿ ಮೈಸೂರನ ಮಾರ್ತೀನಿ ನಾನು. ನನ್ನಂತವಳಿದೆ ಇಂಥ ಅಣಕದ ಮಾತು ಛೇ ಬೇಡ, ನನ್ನಿಂದ ಬೇಡ. ನನ್ನ ಪತಿಯಾದ ಪರಮೇಶ್ವರನಿಂದ, ನನ್ನ ಪತಿಯಾದ ಪರಮೇಶ್ವರನಿಂದ ಅವರ ಪತಿವ್ರತೆಯನ್ನು ಕೆಡಿಸದಿದ್ದರೆ ನನ್ನ ಹೆಸರು ಪರಮಾತ್ಮನ ಸತಿ ಪಾರ್ವತಿನೇ ಅಲ್ಲ.

0: ಶಂಕರ.
1: ದೇವಿ, ಹೀಗೇಕೆ ಮೌನವಾಗಿ ಕುಳಿತಿರುವೆ?
0: ನೀವು ಕೇಳಬೇಡಿ, ನಾನು ಹೇಳುವುದಿಲ್ಲ.
1: ಏನು, ನನ್ನ ಕೂಡ ಮಾತನಾಡುವುದಿಲ್ಲವೇ? ದೇವಿ ಹೇಳು, ಈ 36 ಕೋಟಿ ದೇವಾಣು ದೇವತೆಗಳಲ್ಲಿ ಯಾರು ಏನಾದರೂ ಅಂದಿದ್ದರೆ ಹೇಳು, ಅವರ ತಲೆಯನ್ನು ಸಹಸ್ರ ಹೋಳು ಮಾಡಿ ಬರುತ್ತೇನೆ. ದೇವಿ
0: ಪತಿದೇವ, ಹಾಗಾದರೆ ತಾವು ನಾನು ಹೇಳಿದ್ದನ್ನು ಮಾಡುವಿರಾ ಸ್ವಾಮಿ?
1: ಅವಶ್ಯವಾಗಿ ಮಾಡುವೆ ದೇವಿ.
0: ಹಾಗಾದ್ರೆ ವಚನ ಕೊಡು ಪತಿದೇವ.
1: ದೇವಿ, ನನ್ನಿಂದ ವಚನ? ಆಗಲಿ, ತೆಗೆದುಕೋ ವಚನವನ್ನು.
0: ಪತಿದೇವ, ತಿಪಲೆ ಸೂರಕಿರೆ ದಂಡೆಯ ಮೇಲೆ ಅತಿವೃತ ಪತಿವೃತ ಅಂತಕ್ಕಂತ ಇಬ್ಬರು ಹೆಣ್ಣು ಮಕ್ಕಳು ಇರುವರು. ಅವರು ಏನು ಅನ್ನುತ್ತಾರೆ ಗೊತ್ತಾ?
1: ಏನನ್ನುತ್ತಾರೆ ದೇವಿ?
0: ಪರಮಾತ್ಮನ ಸತಿ ಪಾರ್ವತಿ ನಮಕ್ಕಿಂತಲೂ ಕಡಿಮೆ, ನಾವೇ ಹೆಚ್ಚಿನವರೆಂದು ನನಗೆ ಇಲ್ಲದ ಸಲ್ಲದ ಅಪಮಾನದ ಮಾತುಗಳನ್ನು ಆಡಿದ್ದಾರೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ಮತ್ತು ಪರಮಾತ್ಮರು ಭಾ ಅಂದಾಗ ಬರಬೇಕಂತೆ, ಹೋಗುವಂದಾಗ ಹೋಗಬೇಕಂತೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ನೀವು ಈಗಾಗಲೇ ಆ ತಿಪ್ಪಲೇಸೂರ ಕೆರೆಯ ದಂಡೆಗೆ ಹೋಗಿ ಅವರ ಪತಿವ್ರತೆಯನ್ನು ಕೆಡಿಸಿ ಬರಬೇಕು ಸ್ವಾಮಿ. ಇಷ್ಟೇ ನನ್ನ.
1: ಪಾರ್ವತಿ, ಎಂತ ಅನಾಹುತದ ಕೆಲಸಕ್ಕೆ ಕೈ ಹಾಕಿರುವಿ? ಪತಿವ್ರತೆಯರೆಂದರೆ ಸಾಮಾನ್ಯರೆಂದು ತಿಳಿದಿರುವೆಯ? ಅವರನ್ನು ರಕ್ಷಿಸುವವರು ನಾವು. ಜಗದೋದ್ಧಾರಕರಾದ ನಾವೇ ಈ ತರಹ ಮಾಡಹತ್ತಿದ ಮೇಲೆ ಇನ್ನುಳಿದವರ ಪಾಡೇನು ದೇವಿ? ಇದನ್ನೊಂದನ್ನು ಬಿಟ್ಟು ಬೇಕಾದನ್ನು ಕೇಳು, ನಾನು ಕೊಡುತ್ತೇನೆ.
0: ಪತಿದೇವ, ಅವರ ಪತಿವ್ರತೆಯನ್ನು ಕೆಡಿಸಿ ಬರುವ ತನಕ ನನ್ನ ಮನಸ್ಸಿಗೆ ಶಾಂತಿ ಕೂಡ ಇರುವುದಿಲ್ಲ ಸ್ವಾಮಿ.
1: ಹಾಗೆಣ್ಣಬೇಡ ದೇವಿ, ಹಾಗೆಣ್ಣಬೇಡ. ಹಿಂದಕ್ಕೆ ನಾನು ಮಹಾಸತಿ ಅನುಸಯನ ಮನೆಯಲ್ಲಿ ಬ್ರಹ್ಮ ವಿಷ್ಣುವಿನ ಜೊತೆ ನಾನು ಸಹ ಕೂಸಾಗಿ ಕುಳಿತಿದ್ದೆ. ಆಗ ನನ್ನನ್ನು ಗುರುತು ಹಿಡಿಯಲು ಆಗಲಿಲ್ಲ ನನಗೆ. ಆಗ ಎಲ್ಲಿ ಹೋಗಿತ್ತು ನಿನ್ನ ಪತಿವ್ರತೆ?
0: ಪತಿದೇವ, ಹಾಗಾದರೆ ತಾವು ಕೊಟ್ಟ ವಚನ ಸುಳ್ಳೆಂದು ಬಿಡ್ರಿ ಸ್ವಾಮಿ.
1: ವಚನ ಕೊಟ್ಟು ತಪ್ಪು ಮಾಡಿದೆ ದೇವಿ, ವಚನ ಕೊಟ್ಟು ತಪ್ಪು ಮಾಡಿದೆ. ಆಗಲಿ, ನಿನಗೆ ವಚನ ಕೊಟ್ಟ ಪ್ರಕಾರ ಭೂಲೋಕದಲ್ಲಿರುವ ತಿಪಲೇಶ್ವರದ ಕೆರೆ ದಂಡೆಯ ಮೇಲೆ ಹೋಗಿ ಅಲ್ಲಿ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರುತ್ತೇನೆ. ಆದರೆ ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿಟ್ಟುಕೋ. ದೇವಿ, ನಿನಗಾದರೂ ಇದು ಮುಂದೆ ಒಂದು ದಿನ ಕಟ್ಟಿಟ್ಟದ ಬುತ್ತಿ ಎಂದು ತಿಳಿದುಕೋ, ನಾನು ಇನ್ನು ಬರುತ್ತೇನೆ.

0: ವಚನ ಕೊಟ್ಟ ಪ್ರಕಾರ ನಾನೀಗ ತಿಪ್ಪಜಯೇಶ್ವರದ ಕೆರೆಯ ದಂಡೆ ಮೇಲಂತೂ ಬಂದಂತಾಯಿತು. ಅದು ಅಲ್ಲದೆ ಅತಿವ್ರತೆ ಪತಿವ್ರತೆಯರೆಂಬ ಹೆಂಗಳೆಯರು ಇಲ್ಲೇ ಇರುವರು. ನಾನೀಗ ಇದು ಗಂಡು ಆಲದ ಮರ, ಇದು ಹೆಣ್ಣು ಆಲದ ಮರ. ನಾನೀಗ ಈ ಗಂಡು ಆಲದ ಮರದಲ್ಲಿ ಅಡಕವಾಗಿ ಕೂಡಿರಬೇಕು, ಮೇಘರಾಜನನ್ನು ಕರೆಯಿಸಬೇಕು. ಆಗವರು ಗುಡುಗು ಸಿಡಿಲು ಕೋಲ್ ಮಿಂಚುಗಳಿಗೆ ಹೆದರುತ್ತಾ ಬಂದು ನಾನಿದ್ದ ಗಂಡು ಆಲದ ಮರಕ್ಕೆ ಹಾಯುತ್ತಾರೆ. ಆಗವರ ಪತಿವ್ರತೆಯು ಹಾನಿಯಾಗುತ್ತದೆ. ಇದೇ ಒಳ್ಳೆಯ ಸಮಯ. ಎಲೋ ಮೇಘರಾಜನೇ, ನೋಡು, ನೀನು ಈಗಿಂದೀಗಲೇ ತಿಪ್ಪಲೇಶ್ವರದ ಕೆರೆಯ ದಂಡೆ ಮೇಲೆ ಇಳಿದು ಬರಬೇಕು.
1: ಆಗಲಿ ಪ್ರಭು, ನಾನು ಸರಂಜಾವಣ ಸರಕೀಟ ಸಮೇತವಾಗಿ ಬರುತ್ತೇನೆ.
0: ಬೇಗ ಬಾ ಮೇಘರಾಜನೇ.
1: ಪ್ರಭು ಬಂದೆ. ಅಮ್ಮ, ಇದೇನು ಮಳೆಯ ಗಾಳಿ ಗುಡುಗು ಸಿಡಿಲಿನ ಆರ್ಭಾಟ?
2: ಬಿಡಮ್ಮ ಬಿಡು, ನೀನು ಯಾವಾಗಲೇ ಬರೇ ಸೌಶನ್ಯ ಕಟ್ಟಿಕೊಳ್ತಿ. ಇರ್ಲಿ ಬಾರಿ, ಬೇಗನೆ ಮನೆಗೆ ಹೋಗೋಣ.
1: ನಡಿಯಮ್ಮ. ಹಾಗಾದ್ರೆ
2: ಅಕ್ಕ, ಅದು ನೋಡು, ಮುಂದೆ ಕಂಡು ಆಲದ ಮರವಿದೆ. ತಪ್ಪಿ ಮುಟ್ಟಿಗಿಟ್ಟಿ ಎತ್ತರ
1: ಎತ್ತರಿಂದ ಬರುವ ನಡಿಯಮ್ಮ, ನಾನೇನು ಅಷ್ಟು ಮಲ್ಲೆ ಅಲ್ಲ.
2: ಬಾರಮ್ಮ, ಬಾ ಮೆಲ್ಲ ಮೆಲ್ಲನೆ ಬಾ.
1: ಅಯ್ಯೋ ತಂಗಿ, ಗಾತವಾಯ್ತಮ್ಮ, ಗಾತವಾಯ್ತು.
2: ಅಕ್ಕ ಅಕ್ಕ, ಏನಾಯ್ತೆ ಅಕ್ಕ, ಏನಾಯ್ತೆ?
1: ಏನು ಹೇಳಲಿ ತಂಗಿ, ಏನು ಹೇಳಲಿ? ಬರದಿಂದ ಬೀಸುವ ಗಾಳಿ ಜೋಲಿ ತಾವಲಾರದೆ ಗಂಡು ಆಲದ ಮರವನ್ನು ಮುಟ್ಟಿನಮ್ಮ, ಮುಟ್ಟಿನಿ.
2: ಅಯ್ಯೋ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟೆ ಅಕ್ಕ, ಎಂತ ತಪ್ಪನ್ನು ಮಾಡಿಬಿಟ್ಟಿ. ಅಯ್ಯೋ ನಾಗೇಶನಿ, ಈಗ ಹೇಗೆ ಮಾಡುವುದು ನನ್ನಪ್ಪ, ಇನ್ನು ಹೇಗೆ ಮಾಡುವುದು?
1: ಅಯ್ಯೋ ತಂಗಿ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದಿದಂತೆ ಆಗುತ್ತದೆ. ನನ್ನ ಹೃದಯ ತುಂಬೆಲ್ಲ ಸಿಡ್ಲು ಬರದಂತೆ. ಅಯ್ಯೋ ತಂಗಿ, ಕಣ್ಣಿಗೆ ಕತ್ತಲ, ಈ ಬೇನೆಯನ್ನು ಹೇಗೆ ಸಹಿಸಿಕೊಳ್ಳಲಮ್ಮ, ಹೇಗೆ ಸಹಿಸಿಕೊಳ್ಳಲಿ?
2: ಸಹಿಸಿಕೊಳ್ಳಕ್ಕ ಸಹಿಸಿಕೊಳ್ಳು. ಎಲ್ಲವೋ ನಾಗೇಶನ ಲೀಲೆ, ಆತನ ನಾಮಸ್ಮರಣೆಯನ್ನು ಮಾಡೋಣ, ಅವನೇ ನಮ್ಮನ್ನು ಕಾಪಾಡ್ತಾನೆ.

0: ವೇಶ್ಯ, ಇದನ್ನೇನು ಮಾಡಿಬಿಟ್ಟಿ ನನ್ನಪ್ಪ, ಇದನ್ನೇನು ಮಾಡಿಬಿಟ್ಟಿ, ಇಂಥ ಸಂಕಟವನ್ನು ಅನುಭವಿಸಲು ನಮ್ಮನ್ನು ಭೂಲೋಕಕ್ಕೆ ಕಳಿಸಿದೇನಪ್ಪ.
1: ತಾಳಮ್ಮ ತಾಳು, ಸಂಕಟವ ಬಂದಾಗ ವೆಂಕಟರಮಣ ಎಂಬಂತೆ 84 ಲಕ್ಷ ಜೀವರಾಶಿಗಳನ್ನು ಸೇವೆ ಮಾಡುವ ಪುಣ್ಯವಂತನವನು ಎಂದಾಗ ಬಾರದು ಬಪ್ಪದು, ಬಪ್ಪದು ತಪ್ಪದೆಂಬ ಆರವಣೆ ಅಂತೇವೆ. ನಾವು ಸದಾ ಸುಖಿಗಳಾಗಿರಬೇಕಕ್ಕ, ಸದಾ ಸುಖಿಗಳು ಆಗಿರಬೇಕು.
0: ಅಯ್ಯೋ ತಂಗಿ, ಸಂಕಟ ಸವಾ

0: ಪತಿ ಪಾರ್ವತಿ.
1: ಯಾಕೆ ಪತಿದೇವ?
0: ನೋಡು, ನೀನು ಈಗಿಂದೀಗಲೇ ಆ ಬ್ರಹ್ಮನನ್ನು ಮಾಯಾಕೋಸವನ್ನಾಗಿ ಮಾಡಿ ತೆಗೆದುಕೊಂಡು ಬರುವಂತಳಾಗು ದೇವಿ.
1: ಆಗಲಿ ಪತಿದೇವ. ಪತಿದೇವ, ತಮ್ಮ ಅಪ್ಪಣೆಯ ಮೇರೆಗೆ ನಾನು ಬ್ರಹ್ಮನನ್ನು ಮಾಯಾಕೋಸನ್ನಾಗಿ ಮಾಡಿಕೊಂಡು ಬಂದಿರ್ತೇನೆ, ತೆಗೆದುಕೊಳ್ಳು ಪತಿದೇವ.
0: ಕೊಡುವಂತಳಾಗು ದೇವಿ. ದೇವಿ, ನೀನಿನ್ನು ನಿನ್ನ ಸ್ಥಾನಕ್ಕೆ ಹೋಗಿ ಬರುವಂತಳಾಗು.
1: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
0: ಬಾರಪ್ಪ ಬಾ. ನೀನು ಮೊದಲಿಗೆ ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನು ನೀನು. ಈಗ ಈ ಭೂಲೋಕದಲ್ಲಿ ಅತಿವ್ರತೆ ಪತಿವ್ರತೆಯರ ಹೊಟ್ಟೆಯಿಂದ ಬ್ರಹ್ಮಣ್ಣನಾಗಿ ಅವತಾರ ಧಾರಣೆಯನ್ನು ಮಾಡು. ಮುಂದೆ ನಿನ್ನ ಹೊಟ್ಟೆಯಿಂದ ಸಿದ್ಧವೀರೇಶನಾಗಿ ಬಂದು ಆ ಕೋಣೇಶ್ವರನ ಸಂಹಾರ ಮಾಡುತ್ತೇನೆ. ಹೋಗಿ ಬಾರಪ್ಪ. ಹರವೋ.

0: ತಥಾಸ್ತು.
1: ಅಕ್ಕ ಅಕ್ಕ, ಇಂತ ಕಾಡ ಕಾಂತರದಲ್ಲಿ ನನ್ನನ್ನು ಒಬ್ಬಳನ್ನು ಮಾಡಿಬಿಟ್ಟನಕ್ಕ, ಒಬ್ಬಳನ್ನು ಮಾಡಿಬಿಟ್ಟನು. ಅಕ್ಕ ಅಕ್ಕ, ಇದು ನೋಡಿ ಅಕ್ಕ, ಇದು ನೋಡಿ, ಗಂಡು ಮಗನನ್ನು ಹಡದಲ್ಲವೇ, ಎಂತ ಪುಣ್ಯವಂತಿ.
2: ಏನು ಗಂಡು ಮಗು?
1: ಹೌದಕ್ಕ, ಗಂಡು ಮಗು ಚಂದ್ರನಂತೆ ಹೊಳೆಯುತ್ತಾನೆ.
2: ಏನಿದ್ದರೆ ಏನು ಮಾಡುವುದಮ್ಮ, ಏನಿದ್ದರೆ ಏನು ಮಾಡುವುದು, ಅದು ನಮ್ಮ ಮುಡನೆ ಇದ್ದರೆ ನಮಗೆ ಕುಂದು ಬರ್ತದೆ ಅಮ್ಮ, ಕುಂದು ಬರ್ತದೆ.
1: ಕಂದ ಕಂದ, ನೀನು ಅವತಾರ ಪುರುಷನಪ್ಪ, ಅವತಾರ ಪುರುಷನು. ಹ ಅಕ್ಕ ಅಕ್ಕ, ಅದು ನೋಡಿ ಅಕ್ಕ, ಅದು ನೋಡಿ, ತಂದೆ ಅವರು ಬಂದೇ ಬಿಟ್ರು ನೋಡಕ್ಕ, ತಂದೆ ಅವರು ಬಂದೇ ಬಿಟ್ರು.
3: ಏನ್ರಮ್ಮ ಈ ಕೂಸನ್ನು ಎಲ್ಲಿಂದ ತಂದರಿ?
2: ಏನು ಹೇಳಲಿ ತಂದೆ, ಏನು ಹೇಳಲಿ,
3: ಏನು ಹೇಳಲಿ, ನನ್ನ ಅರಣ್ಯಕ್ಕೆ ಬಂದ ಇಂಥ ಪಾಪ ಕೀರ್ತಿಯನ್ನು ಮಾಡಿದ್ರೆ ಇದು ನ್ಯಾಯವೇ, ಅದು ಧರ್ಮವೇ, ಪತಿ ಇವರತ್ತರ ನಿಯಮವೇ?
2: ಇಲ್ಲ ತಂದೆ ಇಲ್ಲ, ನಾವು ಪಾಪ ಕೀರ್ತವನ್ನು ಮಾಡವರಲ್ಲ, ಇದು ಒಂದು ವಿಚಿತ್ರ ಘಟನೆ ನಡೆದು ಹೋಯ್ದು ಮಾತು ತಂದೆ.
3: ಅಂದ್ರೆ ಇದರಲ್ಲಿ
1: ಏನು ಅನ್ಯಾಯವಿಲ್ಲವಪ್ಪ. ಒಂದು ದಿನ ನಾವು ತಿರುಗಾಡಲು ಹೋದ ಸಮಯದಲ್ಲಿ ಮಳೆ ಗಾಳಿ ಗುಡುಗು ಸಿಡ್ಲು ಭಯಂಕರವಾಗಿ ಬಂದುಬಿಡ್ತು. ಆಗ ಅಕ್ಕ ದಿಕ್ಕ ತೊಳಲಾಡುತ್ತಾ ಗಂಡು ಆಲದ ಮರವನ್ನು ಮುಟ್ಟಿದ್ರು, ಅದಕ್ಕೆ ನಮಗೆ ಶಿಕ್ಷೆ ನೋಡಪ್ಪ ಶಿಕ್ಷೆ.
3: ಹಾಗಾದ್ರೆ ಇದು ಯಾರು ಅಲ್ಲ, ಆ ಜಗದ ಒಡೆಯನಾದ ಪರಮಾತ್ಮನ ನೀಲೆ.
2: ಅಪ್ಪ, ಈ ಮಗುವನ್ನು ನಾವು ಹೊತ್ತುಕೊಂಡು ತಿರುಗಾಡಿದ್ರೆ ನಮಗೆ ಕುಂದು ಬರುವುದಪ್ಪ, ಕುಂದು ಬರುವುದು.
3: ನೋಡು ಮಗಳೇ, ನಿನಗೆ ಕುಂದು ಬರುವಂತಿದ್ದರೆ ನಾ ಒಂದು ಉಪಾಯ ಹೇಳುತ್ತೇನೆ ಕೇಳು ಮಗಳೇ.
1: ಅದಾ ಉಪಾಯ, ಬೇಗನೆ ಹೇಳುವಪ್ಪ.
3: ಈಗಿಂದ ಈಗಲೇ ಟಿಪ್ಪಲೇಶ್ವರದ ಕೆರೆಗೆ ಹೋಗೋಣ, ಅಲ್ಲಿ ಸಾಕಷ್ಟು ತಾರಲ್ ಎಲೆಗಳು ಸಿಗುತ್ತವೆ, ಅವುಗಳನ್ನು ತಂದು ನೀಲವಾಗಿ ತೆಪ್ಪವನ್ನು ಕಟ್ಟಿ ಅದರಲ್ಲಿ ನಿಮ್ಮ ಮಗುವನ್ನು ಹಾಕಿ ಕೆರೆಯಲ್ಲಿ ಬಿಟ್ಟು ಬಿಡ್ರಿ ಅಮ್ಮ.
1: ಹೌದೇ ಅಕ್ಕ, ಇದೇ ಒಳ್ಳೆಯ ಉಪಾಯ.
2: ಹೌದೇ ಇದೇ ಒಳ್ಳೆಯ ಉಪಾಯ, ಹಾಗಾದ್ರೆ ನಡೆಯರಪ್ಪ, ಹೋಗಿ ಬರೋಣ.
3: ಹಾಗಾದ್ರೆ ನಡೆಯರಮ್ಮ, ಹೋಗಿ ಬರೋಣ.
4: ನಾರಾಯಣ ನಾರಾಯಣ ನಾರಾಯಣ, ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತವಾಯಿತು. ಭೂಲೋಕದಲ್ಲಿ ಮಹಾದೇವರ ದೇವರ ಸೇವೆಯನ್ನು ಅನಂತ ಕಾಲದಿಂದ ಮಾಡುತ್ತಾ ಬಂದಿದ್ದೇನೆ. ದಿನಾಲೂ ಈ ಭೂಲೋಕಕ್ಕೆ ಬಂದು ಪತ್ರ ಪುಷ್ಪಾದಿಗಳ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ಆದರೆ ಈಗ ನಾನು ಹಾಲು ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರವನ್ನು ತಿರುಗಾಡಿ ಬಂದಂತವಾಯಿತು. ಆದರೆ ಇಂದೇಕೋ ನನ್ನ ಮನ ಆ ಜಂಬು ದೀಪದ ಗಡ್ಡೆಯಲ್ಲಿರುವಂತ ಕಮಲದ ಹೂವನ್ನು ಕೊಯ್ದುಕೊಂಡು ಹೋಗಬೇಕಂತ ನನ್ನ ಮನಸ್ಸಾಗಿದೆ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆ. ಈ ವನದಲ್ಲಿರುವ ಒಳ್ಳೆಯ ಹೂವನ್ನು ತಿರುಗಾಡಿ ಕೊಯ್ದುಕೊಂಡು ಹೋಗುತ್ತೇನೆ. ಓಹೋ, ಇವು ಇದ್ದರೆ ಬೇರೆ ಇವೆ. ಇವು ಇದ್ದರೆ ಕೆಂಪು ವರ್ಣದವಿದೆಯಲ್ಲ, ಇದು ಇದ್ದರೆ ಬಂಗಾರು ವರ್ಣದವಿದೆಯಲ್ಲ. ಓಹೋ, ಆ ಪರಮಾತ್ಮನ ಲೀಲೆ ವಿಚಿತ್ರವಾಗಿದೆ. ಇದೇ ಹೂವನ್ನು ಕೊಯ್ದುಕೊಂಡು ಹೋಗಿ ಆ ನನ್ನ ಗುರುನಾದ ಪರಮೇಶ್ವರನ ಸೇವೆಗಾಗಿ ಮೀಸಲಾಗಿ ಇಡುವೆ. ಓಹೋ, ಒಳ್ಳೆಯ ಕಮಲ, ಮೃದುವಾದ ಕಮಲ, ಬಂಗಾರದ ಕಮಲ. ನಾರಾಯಣ ನಾರಾಯಣ ನಾರಾಯಣ.
5: ನಾರದನು ನಾರದನು ನನ್ನ ಪೂಜೆಗೆ ಬರುವ ಸಮಯವಾಯಿತು, ನಾನೀಗ ನಾರದನ ಸೇವೆಯನ್ನು ಕೈಕೊಳ್ಳುತ್ತೇನೆ.
4: ನಾರಾಯಣ ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು, ನಿನ್ನ ಪೂಜೆಯನ್ನು ನೆರವೇರಿಸುವಂತನಾಗು.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ಹರ ಹರ ಹರ ಹರ ಹರ ಹರ. ಗುರುದೇವ,
5: ಮತ್ತೇನು ನಾರದ?
4: ಈ ಪೂಜೆಯಲ್ಲಿ ಏನಾದರೂ ತಪ್ಪು ತಡೆಗಳಾದರೂ ನನ್ನನ್ನು ಕ್ಷಮಿಸಬೇಕು ಗುರುದೇವ.
5: ನಾರದ, ನಿನ್ನ ಪೂಜೆಯು ಬಲು ಪ್ರತಿಷ್ಠೆವಾದದ್ದು, ನೀನು ದಿನಾಲು ಇದೇ ತೆರನಾಗಿ ಪೂಜೆಯನ್ನು ಸಾಂಗವಾಗಿ ಮಾಡುತ್ತಾ ಹೋಗುವಂತನಾಗು.
4: ಆಗಲಿ ಪ್ರಭು.
5: ನಿನಗೆ ಯಾವ ಕುಂದು ಕೊರತೆಗಳು ಬಾರದಂತೆ ನಾನು ಅನುಗ್ರಹಿಸುತ್ತೇನೆ ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
5: ನಾರದನು ನಾರದನು ಬ್ರಹ್ಮನನ್ನು ನುಂಗಿದ ಕಮಲವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವನು. ನಾಳೆ ನಾಳೆ ಆ ಹೂ ಒಂದು ಕೂಸನ್ನು ಉಗುಳುತ್ತದೆ, ಇದೊಂದು ಮಜುಕುರವಾಗುತ್ತದೆ, ನೋಡೋಣ.
4: ನಾರಾಯಣ ನಾರಾಯಣ ನಾರಾಯಣ, ಏನಿದು ವಿಚಿತ್ರ! ದೇವಾಲಯದಲ್ಲಿ ಸಣ್ಣ ಮಗುವ ದಣಿ ಅಳುವುದು ಕೇಳಿ ಬರುತ್ತಿದೆಯಲ್ಲ, ಏನಿದು ವಿಚಿತ್ರ! ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು.
4: ನಾರಾಯಣ ನಾರಾಯಣ, ಏನು ಪ್ರಭು ಇದು? ತಮ್ಮ ದೇವಾಲಯದಲ್ಲಿ ಸಣ್ಣ ಮಗುವಿನ ದಣಿಯಲು ಅಳುವುದು ಕೇಳೇ ಬರ್ತಿದೆಯಲ್ಲ, ಏನದು ವಿಚಿತ್ರ?
5: ನಾರದರೆ, ನಿನ್ನೆ ನೀವು ನನ್ನ ಪೂಜೆಗೆ ಬಂದಾಗ ಎಲ್ಲಿಂದ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ? ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ತೆಗೆದು ನನ್ನ ಎಡತೊಡೆಯ ಮೇಲೆ ಇಡುವಂತನಾಗು.
4: ನಾರಾಯಣ ನಾರಾಯಣ, ಗುರುದೇವ, ತಮ್ಮ ಮಸ್ತಕದ ಮೇಲೆ ಇಟ್ಟಿರುವುದು ಹುಳವಲ್ಲ, ಚಂದ್ರನಂತ ಹೊಳೆಯುವುದು ಕಮಲದ ಪುಷ್ಪವು. ಮುಂದೇನಾಯಿತು ನನಗೆ ಗೊತ್ತಿಲ್ಲ ಪ್ರಭು, ನನಗೆ ಗೊತ್ತಿಲ್ಲ.
5: ಅದೇಗೆ ಗೊತ್ತಿಲ್ಲ? ನೋಡು, ನಿನ್ನೆ ನೀನು ನನ್ನ ಪೂಜೆಗೆ ಬಂದಾಗ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ. ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ. ಅದನ್ನು ತೆಗೆದು ನನ್ನ ಎಡತಡೆ ಮೇಲೆ ಇಡುವಂತನಾಗು ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ನಾನು ಇಳಿಸಿ ಕುಡಿಸ್ತಾ ಇದ್ದೇನೆ ಪ್ರಭು. ನಾರಾಯಣ ನಾರಾಯಣ, ಬಾರಪ್ಪ ಬಾ. ಎಲ್ಲಿಂದ ಬಂದಿರುವೆ? ನನ್ನನ್ನು ಹುತ್ತಲಂತೆ ಮಾಡಿಬಿಟ್ಟಿದೆಯಲ್ಲ, ಅಳುವುದನ್ನು ನಿಲ್ಲಿಸು. ತಿಳಿಯತೇ ಗುರುದೇವ?
5: ಮತ್ತೇನು ನಾರದ?
4: ಇಳಿಸಿ ತಮ್ಮ ಬಗಲಲ್ಲಿ ಕೂಡಿಸಿದ್ದಾಯಿತು.
5: ಆಯ್ತು ನಾರದ. ನಾರದ ನೋಡು, ನೀನು ಈಗಿಂದ ಈಗಲೇ ಕೈಲಾಸದಲ್ಲಿರುವ ಪಾರ್ವತಿಯ ಮಂದಿರಕ್ಕೆ ಹೋಗಿ ಪರಮಾತ್ಮರು ನಿಮಗೆ ಮುತ್ತಿನ ಆರುತಿಯನ್ನು ತುಂಬಿಕೊಂಡು ಭರ್ಜರಿ ಪೀತಾಂಬರವನ್ನು ಉಟ್ಟುಕೊಂಡು ರಟ್ಟಿಗೆ ತೋಳದಿಂಬಿಗೆ ಶೇಷಾಭರಣವನ್ನು ಹಾಕಿಕೊಂಡು ಮುಂಗೈಗೆ ಬಂಗಾರದ ಬಳೆ, ಕೈ ಬೆರಳುಗಳಿಗೆ ಬಂಗಾರದ ಉಂಗುರ, ಕಾಲಲ್ಲಿ ಪಾಯಜಾಣು, ಕಾಲು ಬೆರಳುಗಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟುಕೊಂಡು ಬಂಗಾರದ ಕಿರೀಟವನ್ನು ಧರಿಸಿಕೊಂಡು ಮುಗುಳು ನಗೆ ನಗುತ್ತಾ ಮುತ್ತಿನ ಆರತಿಯನ್ನು ಮಾಡಿ ಹೋಗು ಎಂದಿದ್ದಾರೆಂದು ಹೇಳು ನಾರದ.
4: ನಾರಾಯಣ ನಾರಾಯಣ, ಆಗಲಿ ಪ್ರಭು.

0: ನಾರಾಯಣ ನಾರಾಯಣ. ಜಗನ್ಮಾತೆಯವರಿಗೆ ನಮೋ ನಮಃ.
1: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಮತ್ತೇನು ಸುದ್ದಿಯನ್ನು ತಂದಿರುತ್ತಿ?
0: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
1: ನಾರದ, ಅದು ನನಗೆ ಮೊದಲೇ ಗೊತ್ತು. ನೀನು ಬಂದರೆ ಹಾಗೆ ಬರುವನಲ್ಲ, ಏನಾದರೂ ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿರುತ್ತಿ. ಇರಲಿ ನಾರದ, ಅದಾವ ಸಮಾಚಾರ ಬೇಗನೆ ಹೇಳುವಂತವನಾಗು.
0: ಅಮ್ಮ, ಪರಮಾತ್ಮರು ತಮಗೆ ಒಂದು ಮಾತನ್ನು ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ಅದಾವ ಮಾತು ಬೇಗನೆ ಹೇಳು ನಾರದ.
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ತಮಗೆ ಆರತಿಯನ್ನು ಮಾಡಲು ಹೇಳಿದ್ದಾರೆ ತಾಯಿ.
1: ಓಹೋ, ಪರಮಾತ್ಮರು ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಾ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನದೇನೋ ಸತ್ವ ಪರೀಕ್ಷೆ ಇದ್ದಂತೆ ಕಾಣುತ್ತದೆ. ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ, ಆದರೆ ಪರಮಾತ್ಮರು ನನಗೆ ಯಾವ ಯಾವ ವೇಷದಿಂದ ಬಾ ಅಂದಿದ್ದಾರೆ?
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ಭರ್ಜರ ಪಿತಾಂಬರನ್ನುಟ್ಟು, ಜರದ ಕುಬ್ಬಸವನ್ನು ತೊಟ್ಟು, ರಟ್ಟಿಗೆ ಶೇಷಾಭರಣ ತೋಳ್ಬಿಂದಿಗೆ ನಿಟ್ಟು, ಮುಂಗೈಗೆ ಬಂಗಾರದ ಬಳೆ, ಕೈಬರಳಿಗೆ ಉಂಗುರ, ಕಾಲಲ್ಲಿ ಪಾಯಿಜಾಣ, ಕಾಲಬರಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟು, ಕಿರೀಟವನ್ನು ಧರಿಸಿಕೊಂಡು, ಮುಗುಳುನಗೆ ನಗುತ್ತಾ, ಆರತಿಯನ್ನು ಮಾಡಿ ಹೋಗಬೇಕಂತ ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ. ಸ್ವಲ್ಪ
0: ಅಲ್ಲ, ವಿಚಿತ್ರವಿದೆ ಈ ದೇವಲೋಕದಲ್ಲಿ. ಆ ಪರಮಾತ್ಮನು ಏನು ಮಾಡುತ್ತಾನೆ ಎಂಬುದು ಈ ನನ್ನ ತಾಯಿಯಾದ ಪಾರ್ವತಿ ಕೂಡ ತಿಳಿದಿಲ್ಲ. ಮತ್ತು ಈ ನನ್ನ ತಾಯಿ ಏನು ಮಾಡುತ್ತಾಳೆ ಎಂಬುದು ಆ ಜಗದೊಡೆಯನಾದ ಪರಮೇಶ್ವರನ್ ಕೂಡ ತಿಳಿದಿಲ್ಲ. ಮತ್ತು ಇವರಿಬ್ಬರು ಏನು ಮಾಡುತ್ತಾರೆ ಎಂಬುದು ತ್ರಿಲೋಕ ಸಂಚಾರಿಯಾದ ನಾರದನಿಗೂ ಕೂಡ ತಿಳಿದಿಲ್ಲ. ವಿಚಿತ್ರವಿದೆ ಇವರ ನಡತೆ. ನಾರಾಯಣ ನಾರಾಯಣ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಂದಿರುತ್ತೇನೆ. ನಡೆ, ಕೈಲಾಸ ಮಂದಿರಕ್ಕೆ ಹೋಗೋಣ.
0: ನಡೆರಮ್ಮ, ಬೇಗ ಬೇಗನೆ ಹೋಗೋಣ.

0: ಸತಿ ಹೀಗೇಕೆ ದಿಗ್ಭ್ರಮೆಯಾಗಿ ನಿಂತಿರುವೆ?
1: ಪತಿದೇವ, ತಮ್ಮ ಸಿಂಹಾಸನದ ಮೇಲೆ ನನ್ನ ಕಣ್ಣಿಗೆ ಎರಡು ಕೂಸುಗಳು ಮಾತ್ರ ಕಾಣುತ್ತವೆ ಸ್ವಾಮಿ. ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು ಪತಿದೇವ? ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು?
0: ಪಾರ್ವತಿ, ಇದು ನೀನು ಮಾಡಿದ ತಪ್ಪಿಗಾಗಿಯೇ ಈ ಶಿಕ್ಷೆ.
1: ಪತಿದೇವ, ಅಂತ ತಪ್ಪನ್ನು ನಾನೇನು ಮಾಡಿರುವೆನು ಪತಿದೇವ? ಅಂತ ತಪ್ಪನ್ನು ನಾನೇನು ಮಾಡಿರುವೆ?
0: ನಿನಗೆ ನೆನಪಿನಲ್ಲಿಲ್ಲವೇ? ಹಿಂದಕ್ಕೆ ನೀನು ನನ್ನಿಂದ ವಚನವನ್ನು ತೆಗೆದುಕೊಂಡು ಆ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರಲಿಕ್ಕೆ ಹೇಳಲಿಲ್ಲವೇ? ನಿನಗೂ ಈಗ ಅದೇ ಶಿಕ್ಷೆ ನೋಡು. ನಿನ್ನ ಪತಿ ಯಾರೆಂದು ಕಂಡು ಹಿಡಿದು ಆರತಿಯನ್ನು ಮಾಡು ದೇವಿ, ಆರತಿಯನ್ನು ಮಾಡು.
1: ಪತಿದೇವ, ಅದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ.
0: ಹಾಗಾದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುವೆಯ?
1: ಪತಿದೇವ, ನನ್ನಿಂದ ಸರ್ವತಾ ತಪ್ಪಾಯಿತು ಸ್ವಾಮಿ, ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಪತಿದೇವ.
0: ಧನ್ಯ ಸಾಧ್ವಿ ಯಾರ

0: ಸಾಧನ. ಈಗಲಾದರೂ ನನ್ನ ನಿಜ ರೂಪವನ್ನು ನೋಡಿ ಆರತಿಯನ್ನು ಮಾಡುದೇವಿ.
1: ಆಗಲಿ ಪತಿದೇವಾ,

0: ಕಂದನಿಗೆ ನಾಮಕರಣವನ್ನು ಮಾಡುದೇವಿ.
1: ಪತಿದೇವ, ಇವನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮನು. ಇವನಿಗೆ ಪೂರ್ವದ ಹೆಸರನ್ನು ಮರೆಯಲಾಗದೆ ಈಗಾದರೂ ಈ ಭೂಲೋಕದಲ್ಲಿ ಬರಮಣ್ಣ ಬರಮಣ್ಣ ಎಂದು ಕರೆದು ಬಿಡೋಣ.
0: ಹಾಗೆ ನಾಮಕರಣ ಮಾಡುದೇವಿ.
1: ಬರ್ಮಣ್ಣ ಬರ್ಮಣ್ಣ ಕುರ್ರ ಬರ್ಮಣ್ಣ ಬರ್ಮಣ್ಣ ಕುರ್ರ.
2: ನಾರಾಯಣ
1: ಕಂದನಿಗೆ ನಾಮಕರಣ ಮಾಡಿದಂತಾಯ್ತು.
0: ಆಯ್ತು ದೇವಿ.
2: ನಾರಾಯಣ ನಾರಾಯಣ.
0: ದೇವಿ, ಈ ಕಂದನನ್ನು ನಾರದರಿಗೆ ಕೊಟ್ಟು ಬಿಡು.
1: ಆಗಲಿ ಪತಿದೇವ.
2: ಕೊಡಿತಾಯವ್ರಿ.
1: ತೆಗೆದುಕೊಳ್ಳಿ ನಾರದ.
2: ನಾರಾಯಣ ನಾರಾಯಣ ನಾರಾಯಣ.
0: ನಾರದರೇ,
2: ಮತ್ತೇನು ಪ್ರಭು?
0: ಈ ಕಂದನಿಗೆ ಯಾವ ಕುಂದುಕೊರತೆಗಳು ಬಾರದಂತೆ ನೋಡಿಕೊಳ್ಳಬೇಕು.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಈ ಕಂದನಿಗೆ ಯಾವ ಕುಂದ ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತಾ ಇದ್ದೇನೆ ಪ್ರಭು. ನನಗೂ ಈ ಕಂದನಿಗೂ ಆಶೀರ್ವಾದ ಮಾಡಿ ಪ್ರಭು.
1: ಹೋಗಿ ಬಾ ನಾರದ, ನಿನಗೆ ಮಂಗಲವಾಗಲಿ.
2: ನಾರಾಯಣ ನಾರಾಯಣ ನಾರಾಯಣ.
0: ದೇವಿ, ನಾವಾದರೂ ನಮ್ಮ ಸ್ಥಾನಕ್ಕೆ ಹೋಗುವಣ ನಡೆ.
1: ಆಗಲಿ ಪತಿದೇವ.
2: ನಾರಾಯಣ ನಾರಾಯಣ ನಾರಾಯಣ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು. ನಾರದ, ಮತ್ತಾವ ಸಮಾಚಾರವನ್ನು ತೆಗೆದುಕೊಂಡು ಬಂದಿರುವೆ?
2: ಗುರುದೇವ, ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿದ್ದೇನು.
0: ಅದಾವ ಸಮಾಚಾರ ಹೇಳು ನಾರದ.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದರೆ
0: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳು.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ.
0: ನಾರದ, ನೀನು ಕಾಶಿ ಕ್ಷೇತ್ರ ಮಾಡುತ್ತಾ ಹೋದರೆ ನನ್ನ ಪೂಜೆಗೆ ಯಾರನ್ನು ನೇಮಿಸಿ ಹೋಗುವಿ?
2: ಗುರುದೇವ, ಈ ಕೈಲಾಸದಲ್ಲಿ 36 ಕೋಟಿ ದೇವಾದಿ ದೇವತೆಗಳಲ್ಲಿ ತಾವು ಯಾರನ್ನು ಬಟ್ಟ ಮಾಡಿ ತೋರಿಸುವಿರಿ, ಅವರನ್ನು ತಂದು ತಮ್ಮ ಸೇವೆಯನ್ನು ಮಾಡಲಿಟ್ಟು ಹೋಗುತ್ತೇನೆ ಪ್ರಭು.
0: ನಾರದರೇ, ಅವರಿವರೆನ್ನುವುದೇ ಬೇಡ. ನಿನ್ನ ಮನೆಯಲ್ಲಿ ಸಾಕಿ ಸಲುಹಿದ ಬರಮಣ್ಣನಿಲ್ಲವೇ? ಅವನನ್ನು ನನ್ನ ಪೂಜೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇನ್ನೂ ಅವನಿಗೆ ಮದುವೆ ಇಲ್ಲ, ಅವನು ತಮ್ಮ ಸೇವೆಯನ್ನು ಮಾಡಲು ಯೋಗ್ಯನೇ ಪ್ರಭು.
0: ನಾರದರೇ, ನಿಮ್ಮ ಮನೆಯಲ್ಲಿ ಸಾಕಿ ಸಲುಹಿದ ನಿಮ್ಮ ತಂಗಿ ಸೂರಮ್ಮನಿಲ್ಲವೇ? ಆ ಸೂರಮ್ಮಳನ್ನು ಬರಮಣ್ಣನಿಗೆ ಕೊಟ್ಟು ಲಗ್ನ ಮಾಡಿಬಿಡಿ.
2: ಗುರುದೇವ,
0: ಆಗ ಆ ಬರಮಣ್ಣನನ್ನು ನನ್ನ ಸೇವೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇದು ತಮ್ಮ ಆಜ್ಞೆ.
0: ಹೌದು ನಾರದರೇ, ಇದು ನನ್ನ ಆಜ್ಞೆ.
2: ಗುರುದೇವ, ತಾತ್ಕಾಲದಲ್ಲಿ ಎಲ್ಲ ಸಿದ್ಧತೆ ಹೇಗೆ ಪ್ರಭು?
0: ನೋಡು ನಾರದರೇ, ಅದಕ್ಕೆಲ್ಲ ನನ್ನ ಅನುಗ್ರಹ ಇದ್ದೇ ಇರುತ್ತದೆ. ಬೇಗನೆ ಇವತ್ತೇ ಕೈಲಾಸದಲ್ಲಿ 11 ಗಂಟೆಗೆ ಲಗ್ನದ ಏರ್ಪಾಡಾಗಬೇಕು.
2: ಆಗಲಿ ಪ್ರಭು, ಬೇಗನೆ ಏರ್ಪಾಡು ಮಾಡ್ತಾ ಇದ್ದೇನೆ. ಇಂದು ನಮ್ಮ ದೇವಲೋಕದಲ್ಲಿ ನನ್ನ ತಂಗಿಯಾದ ಸೂರಮ್ಮ, ಸಾಕ ಮಗನಾದ ಬರಮಣ್ಣ ಇವರ ಲಗ್ನ ಸಮಾರಂಭವೂ ಇದೆ. ತಾವು ಮಂತ್ರವನ್ನು ಉಚ್ಚರಿಸಿ ಅಕ್ಷತಾರೋಹಣವನ್ನು ಮಾಡಬೇಕು. ಇಂದು 11 ಗಂಟೆಗೆ ನೆರವೇರ್ತಾ ಇದೆ, ತಾವು ಮಂತ್ರವನ್ನು ಉಚ್ಚರಿಸಿರಿ.
3: ಹಾಗಾದ್ರೆ ಎಲ್ಲರಿಗೆ ಅಕ್ಷತಾ ಕೊಡೋಣ.
2: ಕೊಡಿ ಎಲ್ಲರಿಗೆ.

0: ಏನು? ಸಾಕ ಮಗನಾದ ಭರಮಣ್ಣ, ತಂಗಿ ಆದ ಸೂರಮ್ಮ, ಪ್ರಭುವಿನ ಪಾದಕ್ಕೆ ನಮಸ್ಕರಿಸಿರಪ್ಪ.
1: ಆಗಲಿ ಗುರುದೇವ. ಗುರುದೇವ ನಮಸ್ಕರಿಸುತ್ತೇನೆ.
2: ಮಂಗಲವಾಗಲಿ ಭರಮಣ್ಣ, ಮೇಲೆ ಕೇಳುವಂತನಾಗು.
0: ನಾರಾಯಣ ನಾರಾಯಣ ನಾರಾಯಣ. ಭರಮಣ್ಣ ಭರಮಣ್ಣ.
1: ಯಾಕೆ ಗುರುದೇವ ನನ್ನನ್ನು ಕರೆದ ಕಾರಣವೇನು?
0: ಕಾರಣವಿದ್ದಾಗ ಕರೆಯಬೇಕಾಗಿದೆಪ್ಪ.
1: ಹಾಗಾದ್ರೆ ಏನ ಕಾರಣವಿರೋದು ತಿಳಿಸಿಕೊಡಿ ಗುರುದೇವ.
0: ನೋಡು ಭರಮಣ್ಣ, ಈಗ ನಾನು ಕಾಶಿಗೆ ಹೋಗಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದ ಕಾರಣ ನೀನು ನಾನು ಮರಳಿ ಬರುವವರಿಗೆ ನನ್ನ ಪ್ರಭುವಿನ ಸೇವೆಯನ್ನು ಮಾಡಬೇಕಪ್ಪ.
1: ಆಗಲಿ ಗುರುದೇವ.
0: ಆಗಲಿ ಎಂದರೂ ಅದು ಬಹಳ ಕಷ್ಟಕರವಾದದ್ದು, ಅದನ್ನು ನೀನು ತಪ್ಪಿಸಲಾರದೆ ಮಾಡಬೇಕು, ತಿಳಿತೇನಪ್ಪ.
1: ಆಗಲಿ. ಆ ಪರಮೇಶ್ವರನ ಕರ್ಪ ಕಟಾಕ್ಷ ಬಂದಿದ್ರೆ ಸಾಕು, ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ, ಪ್ರಾಣ ಕೊಟ್ಟಾದ್ರೂ ಸೇವೆ ಮಾಡುವೆ. ತಮಗ ಯಾವ ಕಳಂಕು ತರಲಾರೆ ಗುರುದೇವ.
0: ನೋಡು ಭರಮಣ್ಣ, ಸೇವೆ ಮಾಡಬೇಕಾದ್ರೆ ಎಲ್ಲಿಗೆ ಹೋಗಬೇಕು, ಏನು ತರಬೇಕು, ಹೇಗೆ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡುವ ಚಿತ್ತದಲ್ಲಿ ಇಟ್ಟುಕೋ ಭರಮಣ್ಣ.
1: ಆಗಲಿ. ತಾವು ಹೇಳಿದ್ದನ್ನು ಚಿತ್ತದಲ್ಲಿ ಇಟ್ಟುಕೊಂಡು ಭಕ್ತಿ ಪೂರ್ವಕವಾಗಿ ಸೇವೆ ಸಲ್ಲಿಸುವೇ ಆ ಗುರುದೇವನಿಗೆ. ಬೇಗನೆ ಏನು ಹೇಳ್ತೀರಿ ಹೇಳಿರಿ.
0: ಶಹಬ್ಬಾಜ್, ಇದ್ದರೆ ನಿನ್ನಂತವ್ರು ಇರಬೇಕು ಜಗತ್ತಿನಲ್ಲಿ, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ ಗುಣ ಇರಬೇಕು. ನೋಡು ಭರಮಣ್ಣ, ಸೇವೆಯ ಮಾಡುವ ಬಗೆ ಹೀಗಿವೆ. ಪ್ರಾತಃ ಕಾಲದಲ್ಲಿ ಎದ್ದು ಜಾಮ ಜಳಕವನ್ನು ಮಾಡಿ ಮಡಿ ಒಟ್ಟು ಮಡಿ ಹೊತ್ತುಕೊಂಡು ಹೋಗಿ ಸೀತಾಳ ಬಿಂದಿಗೆ ಹೂವಿನ ಕರಡವನ್ನು ತೆಗೆದುಕೊಂಡು ಹೋಗಿ ಹಣಿಗೆ ವಿಭೂತಿಯನ್ನು ಧರಿಸಿ ನಾನಾ ತರದ ಪತ್ರ ಪುಷ್ಪಾದಿಗಳನ್ನು ತಂದು ಗುರುವಿಗೆ ನೀರ ಮಜ್ಜಲ, ಎಣ್ಣೆ ಮಜ್ಜಲ, ತುಪ್ಪದ ಮಜ್ಜಲವನ್ನು ಮಾಡಿ ಅಗರ ಚಂದನ, ಗಂಧ ಕಸ್ತೂರಿ ಇವೆಲ್ಲವನ್ನು ಗುರುವಿಗೆ ಅರ್ಪಿಸಿ ನೀನು ತಂದ ಪತ್ರ ಪುಷ್ಪಾದಿಗಳನ್ನು ಏರಿಸಿ ಗುಗ್ಗಳ ಹಾಕಿ ಘಂಟಾನಾದವನ್ನು ಮಾಡಿದ್ದಾದರೆ ನಿನಗೆ ಯಾವ ಕುಂದಗಳವು ಬಾರವು ಭರಮಣ್ಣ, ನಿನಗೆ ಯಾವ ಕುಂದಗಳವು ಬಾರವು.
1: ಆಗಲಿ. ತಾವು ಹೇಳಿದಂತೆ ಶಿರಸ ವಹಿಸಿ ಮಾಡುತ್ತೇನೆ. ಆದರೆ ತಾವು ಕಾಶಿ ಯಾತ್ರೆಗೆ ಯಾವ ಸಂಕೋಚವಿಲ್ಲದೆ ಹೋಗಿ ಬನ್ನಿ ಗುರುದೇವ.
0: ಹೋಗಿ ಬರ್ತಾ ಇದ್ದೇನೆ ಮಗು ಭರಮಣ್ಣ, ನನ್ನ ಪ್ರಭುವಿನ ಸೇವೆಯನ್ನು ಬಲು ಎತ್ತರದಿಂದ ಮಾಡಬೇಕು.
1: ಆಗಲಿ ಗುರುದೇವ.
0: ನಾರಾಯಣ ನಾರಾಯಣ.
1: ಶಿವಶಿವ, ಈಗ ನನಗೆ ಎಂತ ಸಂಕಟವನ್ನು ತಂದು ಒಡ್ಡಿದಪ್ಪ. ಹೋ ಗುರುದೇವ, ನಿನ್ನ ದಯಾ ಒಂದು ಇದ್ರೆ ಸಾಕು, ಈ ಮೂರು ಲೋಕದಲ್ಲಿ ತಿರುಗಾಡಿ ಹೋ ಪತ್ರಿ ಶೋಧ ಮಾಡಿಕೊಂಡು ಬಂದು ನಿನ್ನ ಸೇವೆ ಮಾಡುತ್ತೇನೆ ಗುರುದೇವ, ಮಾಡುತ್ತೇನೆ.

0: ಅಂತೂ ಸುತ್ತಾಳ ಸಮುದ್ರಕ್ಕೆ ಬಂದಂತೆ ವಾಯ್ತು. ಆದರೆ ಇಲ್ಲಿ ಎಲ್ಲ ಹೂ ಬಳ್ಳಿಗಳಿಗೆ ಬರೇ ದುಂಬಿಗಳೇ ಮುಸ್ಕಿರುವಲ್ಲ. ಇವು ಮುಟ್ಟಾದ ಹೂವ, ಇವು ಶಿವಪೂಜೆಗೆ ಸಲ್ಲಲಾರವು. ಈಗ ಹೇಗೆ ಮಾಡಬೇಕು? ಈ ಭೂಲೋಕದಲ್ಲಿ ಹೂಗಳೇ ಉತ್ತಮ ಇಲ್ಲಂದಾಗ ಹೇಗೆ ಮಾಡಬೇಕು? ಪರಮೇಶ್ವರ, ನನ್ನ ಕೈಯಿಂದ ಪೂಜೆ ಮಾಡುವ ಸಮಯ ಕೂಡಿ ಬಂದಿಲ್ಲವೇನಪ್ಪ? ಇದೇನು ಎಂತ ಕಾಂತರದಲ್ಲಿ ಹೆಣ್ಣು ಮಕ್ಕಳು ನಗುದನಿ ಕೇಳಿ ಬರ್ತದೆಯಲ್ಲ ನೋಡುನು, ಎಲ್ಲಿ ಇರುವುದು ಹುಡುಕ್ಯಾಡೆ ನೋಡುನು. ಹೋಹೋ, ಇವರು ನಾಗಲೋಕದ ದೇವಗಣ್ಯರು, ಇದು ಗಣ್ಯರ ಮಡು ಇರುತ್ತದೆ. ಈಗ ತಮ್ಮ ಮಡಿಗಳನ್ನು ಕಳೆದಿಟ್ಟು ಜಳಕವನ್ನು ಮಾಡುತ್ತಿದ್ದಾರೆ. ಈಗ ಇವ್ರನ್ನ ಮಾತನಾಡಿಸಿದರೆ ಸರಿಯಲ್ಲ. ಈಗೊಂದು ನಾನು ಚೀಜ ಮಾಡಿ ಬಿಟ್ಟರವಾಯ್ತು. ಇವರ ಮಡಿಗಳನ್ನು ಕಳುವು ಮಾಡಿಕೊಂಡು ಹೋಗಿ ಮರದಡಿಯಲ್ಲೇ ಕುಳಿತರಾಯ್ತು. ಇವರು ಮುಂದೆ ಜಳಕವನ್ನು ಮಾಡಿ ಎದ್ದು ಬಂದು ನೋಡುತ್ತಾರೆ. ತಮ್ಮ ಮಡಿಗಳನ್ನು ಇಲ್ಲದನ್ನು ನೋಡಿ ನನಗ ಅಂಗಲಾಚಿ ಬೇಡುತ್ತಾರೆ. ಇವರಿಂದವೇ ನಮ್ಮ ಕೆಲಸವಾಗುದು. ನಾನು ಬೇಡಿದ್ದನ್ನು ಕೊಟ್ಟರೆ ಇವರ ಶಲ್ಯಗಳನ್ನು ಕೊಟ್ಟರವಾಯ್ತು, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ನಮ್ಮ ಸೀರೆಗಳೇ ಇಲ್ಲವಲ್ಲ.
2: ಹೇಳೋ, ನಮ್ಮ ಸೀರೆಯನ್ನು ಕದ್ದಿದವನು ಯಾರು ನೀನು? ಮನುಷ್ಯನು ಅಥವಾ ರಾಕ್ಷಸೋ? ಯಾವ ನಿರ್ವಹಣೆ ಮುಂದೆ ಬಂದು ಮಾತನಾಡು.
1: ನರಮಾನವನಾಗಿದ್ದರೆ ಸುಟ್ಟು ಭಸ್ಮ ಮಾಡುತ್ತೇವೆ. ಕಾಸ ಪರಮಾತ್ಮನ ಮಗನಾಗಿದ್ದರೆ ಬೇಡಿದ್ದನ್ನೂ ಕೊಡ್ತೇವೆ.
0: ಓಹೋ, ಶಿವನ ಮಗನ ಆಗಿದ್ದರೆ ಬೇಡಿದ್ದನ್ನು ಕೊಡ್ತೇವೆ ಅಂದ್ರಲ್ಲ, ಈಗ ಒಳ್ಳೆ ಸಮಯ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ಅವರಿಂದ ವಚನ ತೆಗೆದುಕೊಂಡು ಅವರ ಸೀರೆಗಳನ್ನು ಕ್ವಾಟ್ರವಾಯಿತು. ಇದೇ ಒಳ್ಳೆ ಸಮಯ. ಓ ತಾಯಿಗಳರ, ನಾನು ದೇವಲೋಕದಿಂದ ಬಂದಿರುವೇನಮ್ಮ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ವಚನ ಕೊಟ್ರೆ ನಿಮ್ಮ ಸೀರೆಗಳನ್ನು ಕೊಡುತ್ತೀನಿ, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ದೇವಲೋಕದಿಂದ ಬಂದಿದ್ದಾನೆ ಅಂತ ನೋಡಿ.
2: ಸರಿ, ದೇವಲೋಕದಿಂದ ಬಂದಿದ್ದೆ ನಿಜವಾದ್ರೆ ನೀನು ಬೇಡಿದ್ದನ್ನು ಕೊಡುತ್ತೇವೆ. ತೆಗೆದುಕೋ ವಚನ. ಆಯ್ತೆ.
0: ಆಗಲಿ ತಾಯಿ, ತೆಗೆದುಕೊಳ್ಳಿರಿ ನಿಮ್ಮ ಸೀರೆಗಳನ್ನು. ನೀವು ಉಟ್ಟುಕೊಂಡ ಮೇಲೆ ನಾನು ಕಣ್ಣು ತೆರೆಯುತ್ತೇನೆ.
1: ಆಗಲಿ, ನಾವು ಉಟ್ಟುಕೊಂಡ ಮೇಲೆ ನಿನ್ನ ಕಣ್ಣನ್ನು ತರಿಸ್ತೇವೆ. ಆಯ್ತೇನಪ್ಪ?
0: ಆಗಲಿ ತಾಯಿ.
2: ಆಗಲಿ, ಅವನು ಏನು ಬೇಡುತ್ತಾನೆ ಎಲ್ಲರೂ ಕೂಡಿ ವಿಚಾರ ಮಾಡುವಣ.
0: ನೋಡಮ್ಮ, ನಾನು ಹೇಗೆ ಹುಟ್ಟಿದನು, ಯಾರ ಗರ್ಭದಿಂದ ಹುಟ್ಟಿದನು ಅನ್ನೋದು ನನಗೆ ಒಂದು ಗೊತ್ತಿಲ್ಲ ತಾಯಿ. ನಾನು ಕೂಸವಿದ್ದಾಗ ಯಾರೋ ಪುಣ್ಯವಂತರು ತಾಡಲೆಯಲ್ಲಿಯ ತೆಪ್ಪವನ್ನು ಕಟ್ಟಿ ಯಾವುದೋ ನದಿಯಲ್ಲೇ ಬಿಟ್ರಂತೆ. ಆದ ಡೊಣ್ಣೆ ತೇಲುತ್ತ ಹಾಲ ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರ ತೇಲುತ್ತ ಜಂಬು ದೀಪದ ಗಡ್ಡಿಗೆ ಬಂದು ತಲುಪಿತಂತೆ. ಆಗ ಕಮಲದ ಹೂವನ್ನು ನನ್ನನ್ನು ನೋಡಿ ಬಾಗಿ ನುಂಗಿಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಾರುಷಿ ಶಿವಪೂಜೆ ಹೂವಿಯಾಗಿ ಬಂದನಂತೆ. ಆಗ ಎಲ್ಲ ಕಡೆಗೆ ನೋಡಿದ್ರು ಒಳಗೆ ನನ್ನನ್ನುಂಗಿದ ಕಮಲವು ಬಲು ಸುಂದರವಾಗಿ ಕಂಡ ಒಡನೆ ಅದನ್ನು ಕೊಯ್ದುಕೊಂಡು ಹೋಗಿ ಶಿವನ ಸರದ ಮೇಲೆ ಏರಿಸದಂತೆ. ಆಗ ಮರುದಿನ ಸೂರ್ಯದೇ ಕಾಲಕ್ಕೆ ಆ ಕಮಲದ ಹೂವನ್ನು ನನ್ನನ್ನು ಹೊರಗೆ ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ಗಾಬರಿಯಾಗಿ ಶಿವನ ಆಜ್ಞೆಯಂತೆ ನಾರದರು ನನ್ನನ್ನು ಲಾಲನೆ ಪಾಲನೆ ಮಾಡಿ ತಮ್ಮ ತಂಗಿಯಾದ ಸೂರಮ್ಮನನ್ನು ಕೊಟ್ಟು ನನಗೆ ಲಗ್ನ ಮಾಡಿದರು. ಈಗ ನನ್ನ ಗುರುಸೇವಿಗಂತೂ ನೇಮಿಸಿ ನಾರದರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ನಾನು ಹೂಪತ್ರಿಯಾಗಿ ಬಂದಿರುವೆ ತಾಯಿ, ಇಷ್ಟು ನನಗೆ ಗೊತ್ತು.
2: ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲವೇ, ಎಲ್ಲವ ಶಿವನ ತಂತ್ರ, ಯಾರಿಗೇ ತಿಳಿಯದು. ಇರ್ಲಿ, ನಮ್ಮಿಂದ ವಚನ ತೆಗೆದುಕೊಂಡ ರಹಸ್ಯವೇನಪ್ಪ? ಬೇಗನೆ ಹೇಳುವಂತವರಾಗಿರಿ.
0: ನೋಡು ತಾಯಿ, ನಾನು ಎಲ್ಲಿ ನೋಡಿದಲ್ಲಿ ಹೂಗಳು ಬರೇ ಭಿನ್ನವಾಗಿವೆ. ಅದಕ್ಕೆ ನನ್ನ ಗುರುವಿಗೆ ಒಳ್ಳೆ ಹೂವಿನ ಬೀಜನು ಬೇಕು ತಾಯಿ.
1: ಅವು ಯಾವ ಪ್ರಕಾರದ ಬೀಜವಪ್ಪ?
0: ನೋಡು ತಾಯಿ, ಸಂಜಿಲ ಹಾಕಿದ ಬೀಜ ಮುಂಜೇನೆ ಅನ್ನೋದ್ರೊಳಗೆ ಗಿಡವಾಗಿ ಹೂ ಬಿಡಬೇಕು, ಅಂತ ಬೀಜನು ಕೊಡಿ ತಾಯಿ.
2: ನೋಡಪ್ಪ, ನಮಗೆ ಯಾವ ಬೀಜ ಮಾತ್ರ ಗೊತ್ತಿಲ್ಲ. ನಮ್ಮನ್ನು ಸಾಕಿ ಸಲಿವಿದ ತಂದಿ ಪಾತಾಳ ಲೋಕದಲ್ಲಿ ಇರುವನು. ಅವನಲ್ಲಿಗೆ ಹೋಗಿ ಯಾವ ಬೀಜವನ್ನು ಕೇಳಿ ಇಸಿದಕೊಂಡು ಬರ್ತೇವೆ. ನೀನು ಇಲ್ಲೇ ಕುಳಿತುಕೊಳ್ಳಪ್ಪ.
0: ಆಗಲಿ ತಾಯಿ.
1: ಅಕ್ಕ ಬೇಗನೆ ಹೋಗಿ ಇಸಿದಕೊಂಡ ಬರೋಣ.
2: ಆಗಲಿ ತಂಗಿ, ಬೇಗನೆ ಹೋಗಿ ಬೇಗನೆ ಬರೋಣ. ನಾಗರಾಜರಿಗೆ
3: ಎಲ್ಲೋ ಬಾಲಿಕರೇ, ನಿಮಗೆ ಕಲ್ಯಾಣವಾಗಲಿ, ಮೇಲೆ ಕೆಳುವಂತವರಾಗರಿ. ಅಲ್ಲ, ಭೂಲೋಕಕ್ಕೆ ಹೋಗಿ ಜಳಕ ಮಾಡಿ ಬರುತ್ತೇವಂತ ಹೋದವರು ಮರಳಿ ಈ ಬರೇಕೆ ಬಂದರಮ್ಮ? ಮತ್ತು ನಿಮ್ಮ ಮುಖದ ಕಲೆ ಏಕೆ ಆವರಿಸಿದಮ್ಮ?
2: ಏನು ಹೇಳಲಿ ತಂದೆ, ಏನು ಹೇಳಲಿ. ನಾವು ಐವರು ಕೂಡಿ ಮಡಿಗಳನ್ನು ಕಳೆದಿಟ್ಟು ಸ್ನಾನ ಮಾಡಿ ಎದ್ದು ನೋಡಿದ್ರೊಳಗೆ ಮಡಿಗಳ ಬಿದ್ದಿದ್ದಿಲ್ಲ. ಯಾವನೇ ಕತ್ತಿ ಮರದಲ್ಲಿ ಕುಳಿತಿದ್ದ.
3: ಏನು ಭೂಲೋಕದಲ್ಲಿ ಯಾಕೆ ಕತ್ತಿತ್ತ ನರಮಾನವನು?
1: ಎದ್ದಿದ್ದಿಲ್ಲ. ಆಗ ನಾವು ಶಿಟ್ಟಿಗೇರಿ, ಎಲ್ಲ ಯಾರು ನೀನು, ಮನುಷ್ಯನಾಥವ ರಾಕ್ಷಸನ ಎಂದು ಕೇಳಿದಾಗ, ಇಲ್ಲ ತಾಯಿ, ನಾನು ಮಹಾದೇವರ ಮಗನಿದ್ದೇನೆಂದು ಹೇಳಿದ್ದ.
3: ಸರಿ ಆಯ್ತು, ಈಗ ಬಂದ ಕಾರಣ ಏನಮ್ಮ?
2: ಕಾರಣ ಇದೆ ತಂದೆ, ಸಂಜಿಲಿ ಹಾಕಿದ ಬೀಜ ಮುಂಜಾನೆ ಎನ್ನುವುದರೊಳಗೆ ಗಿಡವಾಗಿ ಹೂಡಬೇಕಂತೆ. ಅಂತ ಬೀಜನ್ನು ಕೊಡಿ ಎಂದು ನಮ್ಮಿಂದ ವಚನ ಸಿದ್ಧಕೊಂಡಿದ್ದಾನೆ ಪ್ರಭು. ತಾವೇ ನಮ್ಮನ್ನು ಕಾಪಾಡಬೇಕು.
3: ಆಗಲಿ ಅಮ್ಮ, ಅವನ ಹೆಸರೇನಂತೆ?
2: ಅವನ ಹೆಸರು ಪರಮಾನನಂತೆ.
3: ಅವರ ತಂದೆ ತಾಯಿ ಹೆಸರೇನಂತೆ?
2: ಗೊತ್ತಿಲ್ಲಂತೆ.
1: ಅವನ ಕೋಶವಿದ್ದಾಗ ಯಾವ ಪುಣ್ಯವಂತರು ಸ್ಥಾಡಲಿಲಿಯ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ರಂತಿ. ಆಗ ಅವನು ಎಲ್ಲಡಿಗೆ ತೇಲುತ್ತಾ ಜಂಬು ದೀಪದ ಗಡ್ಡಿಗೆ ಹೋಗಿ ತಲುಪಿದಂತೆ. ಆಗ ಕಮಲವನ್ನು ಕಂದನನ್ನೋಗಿ ನೋಡಿ ಬಾಗಿ ನುಂಗಿ ಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಹರ್ಷಿ ಶಿವಪೂಜೆ ಹೋಗಿಯಾಗಿ ಬಂದನಂತೆ. ಆಗ ಕಂದನ ನುಂಗಿದ ಕಮಲವನ್ನು ಕೊಯ್ದುಕೊಂಡು

0: ಅಲ್ಲೇ?
1: ಹೌದು ತಂದೆ.
0: ನಿಮ್ಮ ಮಗವನ್ನು ನಿಮ್ಮ ಒಡನಿದ್ದರೆ ನಿಮ್ಮ ಉಪವಾದಕ್ಕೆ ಅಂಜಿ ನಿಮ್ಮ ತಂದೆಯಾದ ತಿಪ್ಪಲೇಶ್ವರ ಅರಸನಿಂದ ತಾರಲಿ ಇಲ್ಲಿ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ಟಿದ್ದಿರವೆ.
1: ಹೌದು ತಂದೆ.
0: ಅದೇ ಆಗಿನ ಕೂಸು ಈ ಮನೆಯ ನಿಮ್ಮ ಮಗ ಬರಮನ್ನ ನೋಡಮ್ಮ.
2: ಏನು ಇವನೇ ನನ್ನ ಮಗ ಬರಮನ್ನ?
0: ಇವನೇ ನೋಡಮ್ಮ.
2: ಆಗಲಿ ತಂದೆ,
0: ತೆಗೆದುಕೊಳ್ಳಮ್ಮ ಈ ಬೀಜವನ್ನು.
3: ತಂದೆ, ಈ ಬೀಜಗಳನ್ನು ಯಾವ ಪ್ರಕಾರ ಹಾಕಬೇಕು
0: ನೋಡಮ್ಮ? ಸಂಜಿಲೆ ಹಾಕಿ ನೀರು ಉಣಿಸಿದರೆ ಮುಂಜಾನೆ ಸೂರು ಉದಿ ಆಗುವ ಕಾಲಕ್ಕೆ ಗಿಡವಾಗಿ ಹೂ ಕೊಡ್ತೇವೆ ನೋಡಮ್ಮ.
2: ಆಗಲಿ ತಂದೆ, ಸದಾವ ಕಾಲದಲ್ಲಿ ನನ್ನ ಮಗನಾದ ಬರಮಣ್ಣನ ಮೇಲೆ ತಮ್ಮ ಆಶೀರ್ವಾದವಿರಲಿ.
3: ಇನ್ನು ನನ್ನ ಗುರು ಸೇವೆ ಮಾಡಲು ಹೊತ್ತಾಗುತ್ತದೆ, ಅದಕ್ಕೆ ಅಪ್ಪಣೆ ಕೊಡಿ ತಾಯಿ, ಹೋಗಿ ಬರುತ್ತೇನೆ.
2: ಏಳು ಕಂದ, ಹೋಗಿ ಬಾ, ನಿನಗೆ ಆ ಗುರುನಾಥ ಕಲ್ಯಾಣ ಮಾಡಲಿ.
4: ನಾರಾಯಣ ನಾರಾಯಣ ನಾರಾಯಣ. ಈಗ ನಾನು ಕೈಲಾಸ ಬಿಟ್ಟು ಕಾಶಿಗೆ ಹೋಗಿ 12 ವರ್ಷ ಕಳೆದವು. ಪರಮಣ್ಣನ ಸೇವೆಯಲ್ಲಿ ಪರಮಾತ್ಮನು ತಲ್ಲಿನನಾಗಿ ಕುಳಿತಿರುವನು. ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ, ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ. ಹೇಗಾದ್ರೂ ಒಂದು ಉಪಾಯ ಮಾಡಿ ಆ ಶಿವನ ತಲೆ ಕೆಡಿಸಿ ಈ ಪರಮಣ್ಣನ ಹೊರಗೆ ಹಾಕ್ಸಿದ್ರೆ ನನಗೆ ಸ್ಥಾನ. ಇಲ್ಲವಾದರೆ ಇಲ್ಲ. ಎಲೋ ಬರಮ, ನಿನ್ನ ಸೇವೆಯನ್ನು ನಿಷ್ಫಲ ಮಾಡಿ ಶಿವನು ನಿನ್ನನ್ನು ಸೇರದಂತೆ ಮಾಡಿ ನಿನ್ನನ್ನು ಮನೆಗೆ ಕಳಿಸಿದ್ರೆ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲವಾದರೆ ನಾನು ನಿನ್ನ ಕೈಯಲ್ಲಿ ಗೊಂಬೆ ಆಗಬೇಕಾಗುತ್ತದೆ, ಗೊಂಬೆ. ಎಲೋ ದ್ವಾರಪಾಲಕನೆ.
2: ಯಾಕೆ ಗುರುದೇವ?
4: ಈಗ ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೇನೆ. ಕಾರಣ ಶಿವನಿಗೆ ಒಂದು 3 ಮಾತುಗಳನ್ನು ಹೇಳಬೇಕಾಗಿದೆ. ನೀವು ಒಳಗಡೆ ಹೋಗಿ, ನಾರದರು ಈಗ ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ, ನಿಮಗೆ ಒಂದು 3 ಮಾತುಗಳನ್ನು ಹೇಳಬೇಕಾಗಿದೆ ಅಂತ ಹೇಳಿ ನೀವು ಒಳಗಡೆ ಹೋಗಿ ಅಪ್ಪಣೆಯನ್ನು ತೆಗೆದುಕೊಂಡು ಬಂದುಬಿಡಿ.
2: ಆಗಲೇ ನಾರದರೆ. ಕೈಲಾಸ ಸಿಂಹಾಸನಾದೀಶ್ವರಿಗೆ ನಮೋ ನಮಃ.
5: ಎಲ್ಲೋ ದ್ವಾರಪಾಲಕಣೆ, ನನ್ನ ಅಪ್ಪಣೆ ಇಲ್ಲದೆ ಒಳಗೇಕೆ ಬಂದೆಯೋ?
2: ಗುರುದೇವ, ನಾರದರು ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ. ಅವರು ತಮಗೆ 3 ಮಾತು ಹೇಳಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಒಳಗೆ ಕಳಿಸಿಕೊಡುತ್ತೇನೆ ಗುರುದೇವ.
5: ದ್ವಾರಪಾಲಕಣೆ, ಏನು ನಾರದರು ಬಂದಿರುವರೆ?
2: ಹೌದು ಗುರುದೇವ.
5: ಹಾಗಿದ್ದರೆ ಅವರನ್ನು ಒಳಗೆ ಬಿಡುವಂತನಾಗು.
2: ಆಗಲಿ ಗುರುದೇವ.
4: ನಾರಾಯಣ ನಾರಾಯಣ. ಏನಪ್ಪಾ ದ್ವಾರಪಾಲಕಣೆ, ಅಪ್ಪಣೆ ಸಿಕ್ಕಿತು, ಏನ ಮುಖಕ್ಕೆ ಮಂಗಳಾರತಿವಾಯಿತು.
2: ನಾರದ್ರೆ, ನೀವಿನ್ನು ಒಳಗೆ ಹೋಗಬಹುದು.
4: ಹಾಗಾದ್ರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾರಾಯಣ ನಾರಾಯಣ. ಜಗದ್ ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದರೆ, ಮೇಲಕ್ಕೆ ಏಳುವಂತರಾಗಿರಿ. ನಾರದರೆ, ತಮ್ಮ ಕಾಶಿ ಪ್ರವಾಸವು ಹೇಗಾಯಿತು?
4: ಗುರುದೇವ, ತಮ್ಮ ಆಶೀರ್ವಾದದಿಂದ ನನ್ನ ಪ್ರವಾಸವು ಸರಿಯಾಯಿತು. ಆದರೆ
5: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳುವಂತನಾಗು.
4: ಗುರುದೇವ, ಆದರೆ ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ ಜನ.
5: ಏನು, ಕೈಲಾಸದಿಂದ ಭೂಲೋಕದವರಿಗೆ, ಭೂಲೋಕದಿಂದ ಕೈಲಾಸದವರಿಗೆ, ಅದೇನೆಂದು ಅಪಹಾಸ್ಯ ಮಾಡಿ ನಗುತ್ತಿರುವರು ಹೇಳು ನಾರದ.
4: ಇನ್ನು ಏನಾಗಬೇಕಾಗಿದೆ ಗುರುದೇವ? ಎಲ್ಲ ಜನ ಅನ್ನುತ್ತಾರೆ ಏನು, ಎಂತ ಶಿವನಿವನು, ಹುಟ್ಟ ಬಂಜಿಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಇದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ?
5: ಸಾಕು ಮಾಡು ನಾರದ ಈ ನಿನ್ನ ತುಚ್ಛ ಮಾತುಗಳನ್ನು. ಏನು, ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ, ಇವನೆಂತ ಶಿವನು, ಇವನೆಂತ ಶಿವನು, ಹುಟ್ಟು ಬಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರೆ.
4: ಹೌದು ಪ್ರಭು, ಎಲ್ಲ ಜನ ಅನ್ನುತ್ತಾರೆ ಏನು, ಎಂತ ಶಿವನಿವನು, ಹುಟ್ಟ ಬಂಜೆಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ? ಛೇ ಛೇ ಛೇ,
5: ಸಾಕು ನಾರದ, ಸಾಕು ಈ ನಿನ್ನ ಮಾತುಗಳು. ಎಲ್ಲ ಬರಮಣ್ಣ,
2: ಯಾಕೆ ಗುರುದೇವ?
5: ನೋಡು, ಇಂದಿನಿಂದ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ.
2: ಯಾಕೆ ಗುರುದೇವ?
6: ಗುರುದೇವ, ನನ್ನ ಮೇಲೆ ತಮ್ಮ ಕೋಪ, ತಮ್ಮ ಪಾದಿಗೆ ಬಿದ್ದು ಬೇಡ್ಕೊಳ್ಳುತ್ತೇನೆ ಗುರುದೇವ.
5: ಬರಮಣ್ಣ,
6: ಗುರುದೇವ, ನನ್ನನ್ನು ತಮ್ಮ ಸೇವೆಯನ್ನು ಬಿಡಿಸಿ ಹೊರಗೆ ಹಾಕಬೇಡಿ ಗುರುದೇವ, ಹೊರಗೆ ಹಾಕಬೇಡಿ.
5: ಬರಮಣ್ಣ, ಕೈಲಾಸದಿಂದ ಭೂಲೋಕದವರೆಗೆ, ಭೂಲೋಕದಿಂದ ಕೈಲಾಸದವರೆಗೆ, ಹುಟ್ಟು ಪಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನು ಆಡುತ್ತಿದ್ದಾರಂತೆ. ಅದಕ್ಕಾಗಿ ನಿನ್ನ ಸೇವೆ

0: ಬೇಕಾಗಿಲ್ಲ. ಇಂದಿನಿಂದ ನೀ ನನ್ನ ಶಿಷ್ಯನಲ್ಲ, ನಾ ನಿನ್ನ ಗುರು ಅಲ್ಲ. ನಾನಿನ್ನೂ ಬರುತ್ತೇನೆ.
1: ನಾರಾಯಣ ನಾರಾಯಣ, ಎಂಥ ಹುಚ್ಚನಪ್ಪ ನೀನು, ಎಂಥ ಹುಚ್ಚನು ಅಲ್ಲವೆಂದವರ ಮನೆಯ ಕಡೆ 6 ತಿಂಗಳ ಸುಳಿಯ ಕೂಡುದು ಎಂಬ ವಾಕ್ಯವಿದೆಯೋ? ಎಷ್ಟು ತಿಳಿದು ತಿಳಿದು ಇನ್ನು ಅವರ ಮುಂದೆ ಅಳುತ್ತಾ ಕುಳಿತರೆ ಆಗುವುದೇನು? ಹೋಗು ಹೋಗು, ಸುಮ್ಮನೆ ನಿನ್ನ ಮನೆಯ ಕಡೆ ಹೋಗು.
2: ಹೋಗುತ್ತೇನೆ ನಾರದ, ಹೋಗುತ್ತೇನೆ. ಹೋಗು, ಮುಂದೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಇಲ್ಲಿಯ ತನಕ ನೀನು ನನ್ನನ್ನು ಸಾಕಿ ಸಲಿವಿದ ತಂದೆ ಎಂದು ನಿನ್ನ ನಂಬಿದೆ. ಆದರೆ ನನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಟುಕೊಂಡು ನೆಮೆಸಿ ಆನಂದ ಪಡುವುತ್ತಿದ್ದೆ. ಮೇಲಾಗಿ ನನ್ನ ಸತಿಯಳ ಅಣ್ಣ ಸೋದರ ಭಾವನೆ ಎಂದು ತಿಳಿದುಕೊಂಡು ಇದ್ದೆ. ಇವತ್ತು ನನ್ನ ಹೃದಯಕ್ಕ ಇಟ್ಟು ಬೆಂಕಿ ನಿನಗಾದರೂ ಒಂದಿನ ಕಟ್ಟಿ ಇಟ್ಟಿದ ಬತ್ತಿ ಎಂದು ತಿಳಿನಾರದ. ನೀನು ಮಾತ್ರ ಮರಿಬೇಡ, ನನ್ನ ರಕ್ತ ಸಂಬಂಧದವರಿ, ನಿನ್ನನ್ನು ಇಡಿ ಕೂಡಿದ ಜನರಲ್ಲಿ ಅಪಹಾಸ್ಯ ಮಾಡಿ ನಗುವಂತ ಭೂಪ ಹುಟ್ಟಿ ಬರುತ್ತಾನೆ. ನೀನು ಮಾತ್ರ ಮರಿಬೇಡ ನಾರದ, ನೆನಪಿನಲ್ಲಿ ಇಟ್ಟುಕೊ. ಬರುತ್ತೇನೆ ನಾರದ, ಬರುತ್ತೇನೆ.
1: ಹೋಗಲಿ ಹೋಗು, ದೇವರ ದೇವ ನಾನಿರುವಾಗ ನೀಯಲಿದ ಬಂದು ಪರಮದೇವ, ತ್ರೀಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು, ನನಗೆ ಸವಾಲು ಹಾಕುವ್ಯಾ ನೀನು. ಹೋಗು ಭರಮಣ್ಣ, ನಿನ್ನ ಪೂಜೆಯನ್ನು ಬಿಡಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಕೂಡ ಇದ್ದಿದ್ದಿಲ್ಲ. ಇನ್ನ ನನ್ನ ಮನಸ್ಸಿಗೆ ಆನಂದ, ದಿವ್ಯಾನಂದ, ಸದಾನಂದ, ಪರಮಾನಂದ.
3: ಪರಮೇಶ್ವರ, ನನ್ನ ಪತಿದೇವರು ಕೈಲಾಸನಾಥನ ಪೂಜೆಗೆ ಹೋಗಿದ್ದಾರೆ ಸ್ವಾಮಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ. ಆಹಾ, ಇವತ್ತೇಕೋ ನನ್ನ ಹೊಟ್ಟೆಯಲ್ಲಿ ಸಂಕಟ, ಎಡಗನ್ನು ಹಾರ್ಲಿಕ್ಕೆ ಹತ್ತಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ.
2: ಶಿವ ಶಿವ ಶಂಕರ.
3: ಸ್ವಾಮಿ, ತಮ್ಮ ಕಣ್ಣಲ್ಲಿ ನೀರು, ಮುಖವೆಷ್ಟು ಕಳೆಗುಂದಿದೆ. ಸ್ವಾಮಿ, ಯಾರಾದರೂ ಬೈದರು ಅಥವಾ ಬಡಿದರು?
2: ಏನು ಹೇಳಲಿ ದೇವಿ, ಏನು ಹೇಳಲಿ?
3: ಏನು ಹೇಳಲಿ,
2: ವಸ್ತಿಯೇ ನಮ್ಮ ದೈವೇ ವಿಚಿತ್ರವಾಗಿದೆ ದೇವಿ.
3: ನಮ್ಮ ದೈವದಲ್ಲಿ ಅಂತ ವಿಚಿತ್ರ ಮಾತು ಏನಾಗಿದೆ ಸ್ವಾಮಿ?
2: ನಿಮ್ಮ ಅಣ್ಣ ನಾರಾಯಣ ಗೌಡನೇ ಇದಕ್ಕ ಮೂಲ ಕಾರಣ
3: ಸ್ವಾಮಿ. ನನ್ನ ಅಣ್ಣ ನಾರಾಯಣ ಗೌಡ ತಮ್ಮ ಅಂತರಾತ್ಮಕ್ಕೆ ಪೆಟ್ಟು ಹತ್ತುವ ಮಾತು ಏನಾಡಿದ ಸ್ವಾಮಿ, ಏನಾಡಿದ
2: ನೋಡುದ್ದಿ. ನೀನು ತಿಳಿದುಕೊಂಡಟ್ಟು ನಿಮ್ಮ ಅಣ್ಣ ಒಳ್ಳೆಯವನಿರುವುದಿಲ್ಲ ಗೊತ್ತಾ? ನಾವು ಹೊಟ್ಟ ಪಂಜಿಯ ಕಡೆ ಮುಟ್ಟಿ ಪೂಜಿಸಿಕೊಳ್ಳುದು ಹೇಗೆವೆ? ಪರಮಾತ್ಮನ ಅಂತ ಕರುಣನ ಕೆಡಿಸಿ ನನ್ನನ್ನು ಹೊರಗೆ ಹಾಕಿಸಿ ಬಿಟ್ಟ ನಿಮ್ಮ ಅಣ್ಣ ನಾರಾಯಣ ಗೌಡ.
3: ಸ್ವಾಮಿ ಸ್ವಾಮಿ, ನಾನು ಸಹಿಸಲಾರೆ ಸ್ವಾಮಿ.
2: ದೇವಿ,
3: ಪಂಜಿಯ ಮಾತು ನನ್ನ ಅಂತರಾಳದಲ್ಲಿ ಮೂಡಿದೆ ಸ್ವಾಮಿ, ನಾನು ಇದನ್ನು ಸಹಿಸಲಾರೆ ಸ್ವಾಮಿ.
2: ದೇವಿ,
3: ನಾನು ಈಗಾಗಲೇ ಕೈಲಾಸ ಮಂದಿರಕ್ಕೆ ಹೋಗಿ ಸಂತಾನ ಭಾಗ್ಯವನ್ನು ಪಡೆದುಕೊಂಡು ಬರುತ್ತೇನೆ. ನನಗೆ ಆಶೀರ್ವಾದ ಮಾಡಿ.

0: ಹೆಚ್ಚೇನು ನಿನ್ನ ಭಕ್ತಿಗೆ? ನಿನ್ನ ಇಚ್ಛೆ ಏನಿದೆ ಕೇಳುವಂತಳಾಗಮ್ಮ.
1: ನನ್ನಪ್ಪ, ನನಗೆ ಸಂಜೆಲೆ ಹೊಟ್ಟಲೆ, ಮುಂಜಾನೆ ಸಾಯಲಿ, ಬಂಜಿ ಎಂಬ ನಿಂದೆ ಹೋದರೆ ಸಾಕು ತಂದೆ. ನನಗೊಂದು ಪುತ್ರ ರತ್ನವನ್ನು ದಯಪಾಲಿಸು ನನ್ನಪ್ಪ.
0: ಓ ಅಮ್ಮ, ಮರಣ ಹೊಂದುವ ಮಗನು ಬೇಡವಮ್ಮ ನಿನ್ನ ಉದರದಿಂದ. ಓ ಅಮ್ಮ, ಒಳ್ಳೆಯ ಕೀರ್ತಿವಂತ ಮಗನು ಜನಿಸುತ್ತಾನಮ್ಮ ನಿನ್ನ ಉದರದಿಂದ. ತಾಯಿ, ಈ ಫಲವನ್ನು ಸೇವಿಸಮ್ಮ.
1: ಆಗಲಿ ನನ್ನಪ್ಪ.

0: ಪತಿದೇವ ನಮಸ್ಕರಿಸುತ್ತೇನೆ.
1: ದೇವಿ ಮಂಗಲವಾಗಲಿ ಹೇಳು. ದೇವಿ ಹೋದ ಕೆಲಸ ಏನಾಯ್ತು? ದೇವಿ
0: ಪತಿದೇವ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿದ ಸ್ವಾಮಿ.
1: ದೇವಿ ಅಂತೂ ನಿನಗ ಗುರುಕೃಪೆ ಆಯ್ತು.
0: ಸ್ವಾಮಿ ಆ ಪರಮಾತ್ಮ ನಮ್ಮಿಬ್ಬರ ಮೇಲೆ ಅಂತಃಕರಣ ತೋರಿದ. ಈಗ ಸ್ವೀಕಾರ ಮಾಡಲಿಕ್ಕೆ ಖಾರಿ ಕಪ್ಪಲಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಸ್ವೀಕಾರ ಮಾಡಿದರೆ ನಮಗೊಬ್ಬ ಸುಪುತ್ರನು ಜನಿಸುತ್ತಾನಂತ ಆಶೀರ್ವಾದ ಮಾಡಿದ್ದಾನೆ ಸ್ವಾಮಿ.
1: ನೋಡು ದೇವಿ, ಈಗ ಆ ಖಾರಿಕ ಫಲಗಳನ್ನು ಸೇವಿಸಿ ಹೋಗು.
0: ಪತಿದೇವ ತಮ್ಮ ಪಾದ ಸೇವೆ ಯಾದ ಕೂಡಲಿ ಇಬ್ಬರು ಕೂಡ ಸ್ವೀಕಾರ ಮಾಡೋಣ.
1: ಆಗಲಿ ದೇವಿ.

0: ನಾನು 5 ತಿಂಗಳ ಗರ್ಭವತಿ ಸ್ವಾಮಿ.
1: ಏನು ದೇವಿ, ಈಗ ನೀನು 5 ತಿಂಗಳ ಗರ್ಭವತಿ? ಈಗ ನನ್ನ ಮನಸ್ಸಿಗೆ ಆನಂದವೇ ಆನಂದ ನೋಡು ದೇವಿ.
0: ಸ್ವಾಮಿ, ನಾನೀಗ 5 ತಿಂಗಳ ಗರ್ಭವತಿ.

0: ನನ್ನಲ್ಲಿ ಮೂಡಿದೆ. ಆದ ಕಾರಣ ನಗರಿ ಪಟ್ಟಣದಲ್ಲಿ ಇದ್ದ ನನ್ನ ಅಣ್ಣ ನಾರಾಯಣಗೌಡನಿಗೆ ನಿನ್ನ ತಂಗಿಯಾದ ಸೂರಮ್ಮ ಈಗ 5 ತಿಂಗಳ ಗರ್ಭಿಣಿ ಅಂತ ಹೇಳಿ ಬಯಕೆ ಬುತ್ತಿಯನ್ನು ತರಿಸಬೇಕಂತ ಮಾಡಿದ್ದೇನೆ ಸ್ವಾಮಿ. ತಾವು ಹೇಳಿ ಕಳಿಸಂದ್ರೆ ಕಳಿಸುತ್ತೇನೆ, ಇಲ್ಲವಾದರೆ ಇಲ್ಲ ಸ್ವಾಮಿ.
1: ನೋಡುದ್ದೆ, ನಮ್ಮ ಜನ್ಮದಲ್ಲಿ ಹುಟ್ಟ ಭಂಜಿ ಎಂಬುವ ಅಪವಾದವು ದೊಡ್ಡದಾಗಿತ್ತು, ಅದು ಈಗ ಗುರು ಕರ್ಪೆ ಎಂದು ನಶಿಸಿ ಹೋಯಿತು. ಈಗ ನೀನು ಯಾರಿಗಾಗಿ ಹೇಳಿ ಕಳಿಸ್ತೇ ಕಳಿಸು, ನಾನು ಮಾತ್ರ ಗುರುಸೇವೆಗೆ ಹೋಗುತ್ತೇನೆ. ನನ್ನ ಚಿಂತೆಯನ್ನು ಬಿಡು, ಶಾಂತಳಾಗಿ ಇರು, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಗುರುಸೇವೆಗೆ ಹೋದರೆ ನನ್ನ ಗತಿ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಕಂದನ ಗತಿ ಹೇಗೆ ಸ್ವಾಮಿ?
1: ನೋಡುದ್ದೇವಿ, ನಾನು ಗುರುಸೇವೆಗೆ ಹೊರಟಾಗ ಏನು ತಂದ್ರಿಗಳನ್ನು ಕೊಡಬೇಡ, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಹೋಗಿ ಬನ್ನಿರಿ ಸ್ವಾಮಿ.
1: ದೇವಿ,
0: ಸ್ವಾಮಿ,
1: ಸ್ವಾಮಿ,
0: ಸ್ವಾಮಿ, ಸ್ವಾಮಿ.

0: ಅಡಿಗೆಯನ್ನು ಮಾಡಿ ಬೇಗನೆ ಊಟ ಮಾಡ್ಬೋ ತಾಯಿ. ನೋಡು ದೂತೆ, ನಾನೀಗ 5 ತಿಂಗಳ ಗರ್ಭವತಿ ಆದ ಕಾರಣ ನೀನೀಗ ನಗರಿ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ನನ್ನ ಅಣ್ಣನಾದ ನಾರಾಯಣಗೌಡನಿಗೆ ನಿನ್ನ ತಂಗಿ ಸೂರಮ್ಮ 5 ತಿಂಗಳ ಗರ್ಭಿಣ ಅಂತ ಹೇಳಿ ಬಯಕೆಯ ಬೂತಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಬೇಕು. ನೋಡುದು
1: ಆಗಲಿ ಅಮ್ಮ, ಬೇಗನೆ ಹೋಗಿ ಬೇಗನೆ ಬರ್ತೇನೆ.
2: ನಮಸ್ಕಾರ ನಾರಾಯಣಗೌಡ್ರ.
3: ಮತ್ತೇನು ದೂತಿ, ಮತ್ತೇನು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೆಮ್ಮ?
1: ನೋಡಿ ಗೌಡ್ರೆ, ತಾಯಿ ಸೂರಮ್ಮ 5 ತಿಂಗಳ ಗರ್ಭಿಣಿ, ಆದ ಕಾರಣ ಬಯಕೆಯ ಕಾಲಕ್ಕೆ ಎತ್ತಿದ್ದೇವೆ. ಅದಕ್ಕೆ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು. ನೋಡಿ ಗೌಡ್ರೆ.
3: ಏನು ದೂತಿ, ನನ್ನ ತಂಗಿ ಈಗ 5 ತಿಂಗಳ ಗರ್ಭಿಣಿ?
1: ಹೌದು ಗೌಡ್ರೆ.
3: ಹಾಗಾದ್ರೆ ನಾನು ನಾಳೆ ಸೋಮವಾರ ದಿನ ಬರುತ್ತಾರೆ ಅಂತ ತಂಗಿಗೆ ಹೇಳು.
1: ಆಗ್ಲಿ ಗೌಡ್ರ.
3: ಮತ್ತು ಇಲ್ಲಿ ಎಲ್ಲರೂ ಕ್ಷೇಮವಾಗಿ ಇದ್ದಾರಂತ ಹೇಳಮ್ಮ.
1: ಆಗ್ಲಿ ಗೌಡ್ರೆ, ನಾನು ಹೋಗಿ ಬರುತ್ತೇನೆ.
3: ಹೋಗಿ ಬರುವಂತೊಳಾಗು. ಎಲೋ ಸೂರಮ್ಮ, ನಿನಗೆ ಈಗ ನಾನು ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ಓಹೋ, ಎಲೋ ಸೂರಮ್ಮ, ಕೈಲಾಸದಲ್ಲಿ ಪರಮಾತ್ಮನ ಸೇವೆಯ ಮಾಡುವ ಭರಮಣನ ಹೊರಗೆ ಹಾಕಿಸಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವ ನೀನು ನನಗಾಗಿ. ಸೂರಮ್ಮ, ನಿನಗೆ ಈಗ ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ನನಗೆ ಒಳ್ಳೆಯ ಸಮಯ ಸಾಧಿಸಿತು. ಅದು ಹೇಗೆಂದರೆ, ನಾನು ಕಳಿಸುವ ಬಂಕೆಯ ಬುತ್ತಿಯಲ್ಲಿ ವಿಷವನ್ನು ಬೆರೆಸಿ ಕಳಿಸಬೇಕು. ಅದನ್ನು ನೀನು ಉಂಡಾಗ ನಿನ್ನ ಗರ್ಭದಲ್ಲಿ ಕೂಸು ಸತ್ತು ಗರ್ಭಪಾತವಾಗುವುದು. ಇದೇ ಒಳ್ಳೆಯ ಮಾರ್ಗ. ಸೂರಮ್ಮ, ನಿನಗೆ ಬಂಜೆ ಎಂದು ನಿಂದೆ ಮಾಡಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವೆ ನೀನು ನನಗಾಗಿ.
1: ಓಹೋ, ಇವತ್ತು ಸೋಮವಾರ, ನನ್ನ ಅಣ್ಣ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿದವನು ಇನ್ನೂ ಏಕೆ ಬರಲಿಲ್ಲ? ಸ್ವಲ್ಪ ನನಗೆ ತೂಕಡಿಕೆ ಬರಲಿಕ್ಕೆ ಹತ್ತಿದೆ. ಸ್ವಲ್ಪ ಹೊತ್ತು ಮಲಗಿ, ಆಮೇಲೆ ಎದ್ದು ವಿಚಾರ ಮಾಡುತ್ತೇನೆ.
0: ಅಮ್ಮ ಅಮ್ಮ, ಯಾರಪ್ಪ ನೀನು? ಅಮ್ಮ, ನೀನೇನು ಅಂಜುಬೇಡ, ನೀನೇನು ಗಾಬರಿ ಆಗಬೇಡ. ನಿನ್ನ ಗರ್ಭದಲ್ಲಿರುವ ನಿನ್ನ ಕಂದನಮ್ಮ.
1: ಕಂದ, ಇನ್ನೂ ನನ್ನ ಹೊಟ್ಟೆಯೊಳಗೆ ಇರುವೆ, ಈಗಾಗಲೇ ಮಾತನಾಡುವೇನಪ್ಪ?
0: ಹೌದಮ್ಮ, ಮಾತನಾಡಬೇಕಾಗಿದೆ.
1: ಕಂದ, ಏನು ಹೇಳಬೇಕೆಂದ್ರೆ ಹೇಳು.
0: ಅಮ್ಮ, ನಿನ್ನ ತವರ ಮನೆಯಿಂದ ಬರುವ ಬಯಕೆಯ ಬುತ್ತಿಯನ್ನು ಹಾದಿ ಕಾಯಿತಾ ಕುಳಿತಿರುವೆ ಅಲ್ವೇ?
1: ಹೌದು ಕಂದ.
0: ಅಮ್ಮ, ನಿನ್ನ ಅಣ್ಣ ಸೋಮಣ್ಣವನಲ್ಲ, ಅದರಲ್ಲಿ ವಿಷ ಬೆರೆಸಿ ಕಳಿಸಿದ್ದಾನೆ. ಅದು ಹಾದಿಯಲ್ಲಿ ಬರ್ಲಕ್ಕೆ ಹತ್ತಿದೆ. ಅದನ್ನು ವಿಚಾರ ಮಾಡಲಾರ್ದೆ ಉಣ್ಣಬೇಡಮ್ಮ. ಇದೇ ನಿನ್ನ ಮಗನ ಅವಿರಾಶ್ಯ.
1: ಕಂದ, ನನ್ನ ಅಣ್ಣ ಅಂತ ಕೆಟ್ಟ ಕೆಲಸವನ್ನು ಮಾಡವನಲ್ಲ ಕಂದ.
0: ನೋಡು ನೋಡು, ಏನು ಹೇಳಿದ್ರು ಅಣ್ಣನನ್ನು ಮೇಲಿಗಟ್ಟುಕೊಳ್ಳುತ್ತಿದೆ ಈ ಹೆಣ್ಣ ಕರಳು. ನನ್ನ ಅಮ್ಮಗೆ ಇನ್ನೊಮ್ಮೆ ತಿಳು ಹಾಗೆ ಹೇಳುತ್ತೇನೆ. ಅಮ್ಮ ಅಮ್ಮ.
1: ಯಾಕಪ್ಪ ಕಂದ?
0: ಅಮ್ಮ, ನಿನ್ನ ಮಗನನ್ನು ನಂಬುವುದಾದ್ರೆ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕೂ ಏನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ದೂತೆ ದೂತೆ,
0: ಏನಾಯ್ತಮ್ಮ ಇಷ್ಟಕ್ಕೂ ಗಾಬರಿ ಆಗಿರುವಿ?
1: ದೂತೆ, ನನ್ನ ಹೊಟ್ಟೆಯೊಳಗಿನ ಕಂದ ನನ್ನ ಕೂಡ ಮಾತನಾಡಿದೆ.
0: ಅಯ್ಯ ಬಿಳಮ್ಮ ಬಿಡು, ಇದು ಹಗಲು, ನೀನು ಚಚ್ಚಿನ ಬಸರು, ನಾರ್ಯಾರ ಕನಸು ನಾಳೆ ಬಲ ಎಂಬಂತೆ ಅದನ್ನ ಮನಸ್ಸು ಕಚ್ಚಬತ್ತೆ. ಬಿಡ ನಮ್ಮವ್ವ, ಯಾರಿದ್ದೀರಮ್ಮ ಮನೆಯಲ್ಲಿ?
1: ನಿಮಗೆ ಬೇಕಾದವರು ಇದ್ದು ಒಳಗೆ ಬನ್ನಿರಮ್ಮ.
0: ಅಮ್ಮ, ನೀನು ಒಳಗೆ ಹೋಗಿ ಊಟವನ್ನು ಮಾಡು, ಆಮೇಲೆ ನಾವು ಉಡಿ ತುಂಬು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಅಮ್ಮ ಅಮ್ಮ, ನಾನು ಹೇಳಿದ ಪ್ರಕಾರ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕವೇನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ನೋಡಿರಮ್ಮ, ನೀವು ಮಾಡುವ ಕಾರ್ಯವನ್ನು ಮಾಡಿ ಮುಗಿಸಿರಿ, ಆಮೇಲೆ ನಾನು ಊಟ ಮಾಡ್ತೇನೆ.
0: ಆಗ್ಲಮ್ಮ,

0: ಅಮ್ಮ ಅವರೇ, ನೀವಾದರೂ ನಿಮ್ಮ ಪತಿರಾಯರ ಹೆಸರನ್ನು ಹೇಳ್ರಮ್ಮ.
1: ಆಗಲೇಮ್ಮ. ಹೊಲಕ್ಕೆ ಒಡ್ಡು ಚಂದ, ಒಡ್ಡಿಗೆ ಗಿಡುವ ಚಂದ, ಗಿಡದಲ್ಲಿ ಪಕ್ಷಿ ಚಂದ, ಪಕ್ಷಿಗೆ ರೆಕ್ಕೆ ಚಂದ, ಆಕಾಶಕ್ಕೆ ಚುಕ್ಕಿ ಚಂದ, ಚುಕ್ಕಿಯಲ್ಲಿ ಚಂದಿರನೇ ಚಂದ, ಹಣಿಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಮೂಗಿಗೆ ಮೂಗುತಿಯ ಚಂದ, ನನಗೆ ನನ್ನ ಪತಿದೇವರೇ ಚಂದ, ನನ್ನ ಪತಿದೇವರ ಹೆಸರು ಬರಮದೇವರು. ನಡ್ರಮ್ಮ, ಎಲ್ಲರೂ ಊಟ ಮಾಡ ನಡೆಯಿರಿ.
2: ಆಗಲಮ್ಮ.
3: ಅಮ್ಮ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದುತ್ತದೆ, ಕಣ್ಣಿಗೆ ಕತ್ತಲ,

0: ಸಂಕಟವಾಗಲಿಕ್ಕೆ ಹತ್ತಿದೆ ದೂತೆ. ನೀನು ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ನಾರಾಯಣ ಗೌಡನಿಗೆ ನಿನ್ನ ತಂಗಿ ಪ್ರಸೂತಿ ವೇದನೆಯಲ್ಲಿ ಇರುವಳು ಅಂತ ಹೇಳಿ ಸೂಲಗಿತ್ತಿ ಸುಬ್ಬಕ್ಕನನ್ನು ನಡ ಹಿಡಿಯುವ ನಾಗಮ್ಮನನ್ನು ಕರೆದುಕೊಂಡು ಬಾರಮ್ಮ.
1: ಆಗ್ಲಮ್ಮ, ನಾನಾದ್ರೂ ನಗರಿ ಪಟ್ಟಣಕ್ಕೆ ಹೋಗಿ ಈ ಸುದ್ದಿ ಆದ್ರೂ ತಿಳಿಸಿ ಬರುತ್ತೇನೆ. ತಾವು ಶಾಂತಳಾಗಿ ಇರಮ್ಮ,
0: ಬೇಗನೆ ಹೋಗಿ ಬೇಗನೆ ಬಂದು ಬಿಡುವಮ್ಮ.
1: ಆಗ್ಲಮ್ಮ. ನಮಸ್ಕಾರ ರೀ ನಾರಾಯಣ ಗೌಡ್ರ.
2: ಮತ್ತೇನು ದೂತಿ, ಮತ್ತೇನಾದ್ರೂ ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಿ?
1: ಹೌದು ಗೌಡ್ರೆ, ಸಮಾಚಾರ ಆದ್ರೂ ತೆಗೆದುಕೊಂಡು ಬಂದಿರ್ತೇನೆ.
2: ಅದಾವ ಸಮಾಚಾರ ಬೇಗನೆ ಹೇಳಮ್ಮ.
1: ನೋಡಿ ಗೌಡ್ರೆ, ತಾಯಿ ಸೂರಮ್ಮ ಹೊತ್ತು ಹತ್ತಿನ ಬ್ಯಾಳಿ ಕತ್ತಿಲೆ ಕಡದಂತೆ. ಆದ ಕಾರಣ ಮತ್ತು ಸೂಲಿಗೆತ್ತಿ ಸುಬ್ಬಕ್ಕನ ಮತ್ತು ನಡ ಹಿಡಿ ನಾಗಮ್ಮನ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು. ನೋಡಿ ಗೌಡ್ರೆ.
2: ಏನು ದೂತಿ, ನನ್ನ ತಂಗಿ ಈಗ ಪ್ರಸೂತಿ ವೇದನೆ ಇರುವಳೆ?
1: ಹೌದು ಗೌಡ್ರೆ.
2: ಇರಲಿ, ನೀನು ಊಟವನ್ನು ಮುಗಿಸಿಕೊಂಡು ಹೋಗಮ್ಮ, ನಾನು ಸೂಲಿಗಿತ್ತಿ ಸುಬ್ಬಕ್ಕ ನಡಹಿಡಿ ನಾಗಮ್ಮ ಇವರನ್ನಾದ್ರೂ ಕಳಿಸಿಕೊಡ್ತಾ ಇದ್ದೀನಿ.
1: ಆಗ್ಲಿ ಗೌಡ್ರ, ನಾನು ಹೋಗಿ ಬರುತ್ತೇನೆ.
2: ಹೋಗಿ ಬರುವಂತವಳಾಗು. ಎಲೋ ಸೂರಮ್ಮ, ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ. ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಕೂಸು ನಾರದನಿಗೆ ಮೃತ್ಯು ಎಂದು ಹೇಳುತ್ತಿದೆ ಈ ನನ್ನ ನೀಲರಮಣವತ್ತಿಗೆ. ಇನ್ನೊಂದು, ನಿನಗೆ ಹೆಣ್ಣು ಹುಟ್ಟಿದರೆ ನನ್ನ ಗಂಡಿಗೆ ಮೂಲ, ನಿನಗೆ ಗಂಡು ಹುಟ್ಟಿದರೆ ನನ್ನ ಹೆಣ್ಣಿಗೆ ಮೂಲಾಗುವುದು ಖಂಡಿತ. ಎಲೋ ಸುಬ್ಬಕ್ಕ ನಾಗಮ್ಮ, ಈಗಾಗಲೇ ನೀವು ಚಂದನಗಿರಿಗೆ ಹೋಗಬೇಕು.
1: ನಾವೇನ್ ಮಾಡ್ಬೇಕ್ರಿ?
2: ಚಂದನಗಿರಿಯಲ್ಲಿ ಸೂರಮ್ಮ ಹಡಿಯಲು ಕುಳಿತಿದ್ದಾಳೆ, ನೀವು ಆಕೆಯ ಸಂರಕ್ಷಣೆ ಮಾಡಲಿಕ್ಕೆ ಹೋಗಬೇಕು.
1: ಆಳ್ರಿ ಗೌಡ್ರ,
2: ನೀವು ಹೋಗುವ ಮುಂದೆ ಉಕ್ಕಿನ ಉಗ್ರಗಳನ್ನು ಒಯ್ಯಬೇಕು.
1: ಯಾಕ್ರಿ ಗೌಡ್ರ, ಅದನ್ನು ನಾವೇನ್ ಮಾಡ್ಬೇಕ್ರಿ?
2: ಆಗ ಕಾಲು ಬಂದರೆ ಉಕ್ಕಿನ ಉಗರಿನಿಂದ ಕತ್ತರಿಸಿ ಹಾಕಬೇಕು, ರುಂಡ ಬಂದರೆ ರುಂಡವನ್ನು ಕತ್ತರಿಸಿ ಹಾಕಬೇಕು. ಯಾರಿಗೂ ತಿಳಿಯಬಾರದು, ಆ ಸೂರಮಣಿ ಕೂಡ ಸುದ್ದಿ ಹತ್ತಬಾರದು. ಎಚ್ಚರ.
1: ಆಗ್ಲಿ ಗೌಡ್ರ, ನಾವಾದ್ರೂ ಹೋಗಿ ಬರುತ್ತೇವೆ.
2: ಬೇಗನೆ ಹೋಗಿ ಬರುವಂತವರಾಗಿರಿ.
1: ಆಗ್ಲಿ ಗೌಡ್ರ, ನಾವು ಹೋಗಿ ಬರುತ್ತೇವೆ.
2: ನಿಮ್ಮ ಕೆಲಸ ಸರಿಯಾಗಿ ಸಾಗಲಿ.
1: ಆಗ್ಲಿಪ್ಪ.
2: ಯಾರೋ ಸೂರಮ್ಮ, ಇನ್ನು ನೋಡು ಈ ನಿನ್ನ ಅಣ್ಣ ನಾರಾಯಣ ಗೌಡನ ಪ್ರಭಾವ ನೋಡು, ನೋಡುವುದರಲ್ಲಿ ಮೇಲವಾಗಿ ಯಮಲೋಕಕ್ಕೆ ಕಳಿಸಿ ಬಿಡ್ತಾ ಇದ್ದೇನೆ.
0: ಅಮ್ಮ, ಈ ಬ್ಯಾಳೆಯನ್ನು ಹೇಗೆ ತಾಳಲಮ್ಮ?
1: ತಾಳಮ್ಮ ತಾಳು.
0: ಈ ಬೇಳೆಯನ್ನು ಹೇಗೆ ತಾಳಲಿ? ಹೊಟ್ಟೆಯಲ್ಲಿ ಸಂಕಟ, ಎದುಗೆ ಬಂದು ಗುಚ್ಚಿದಂತೆ ಆಗುತ್ತದೆ ಈ ಬೇಳೆಯನ್ನು ತಾಳಲಾರೆ.
1: ತಾಳಮ್ಮ ತಾಳು. ತಂಗಿ,
3: ಏನತ್ತಕ್ಕ?
1: ನೀನು ಡುಬ್ಬವನ್ನು ಹಿಡಿದುಕೊಂಡು ನಿಲ್ಲು.
3: ಆಗಲಿ ಅಕ್ಕ,
1: ನಾನು ಸೂಲಗಿತ್ತಿ ಕೆಲಸ ಆದರೂ ಮಾಡುತ್ತೇನೆ.
3: ಆಗಲಿ ಅಕ್ಕ.
4: ಈ ಮದಾಂಧರು ಸೂರಮ್ಮ ದೇವಿಯ ಗರ್ಭದಿಂದ ಬರುವ ಮಗುವಿನ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ. ಇವರಿಗೆ ನನ್ನಿಂದ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಹರ ಓಂ ತತ್ಸತ್ ಪರ ಬ್ರಹ್ಮಣೇ ಅಣ್ಣ ಮಹಾ. ಹರ ಓಂ ತತ್ಸತ್ ಪರ ಬ್ರಹ್ಮಣೇ ಅಣ್ಣ ಮಹಾ. ಓಂ ತತ್ಸತ್ ಪರ ಬ್ರಹ್ಮಣೇ ಅಣ್ಣ
0: ಮಹಾನಾಯ.
3: ನಾನು ಸ್ವಂತ ಮುರಿದೊಳಗ ಕಸ ಕಸ ಸುತ್ತ ಕಸ ನಾಯಂಗ್ ಮಾಡಿ ಯವ್ವ. ಈಗ
1: ಏ ತಂದಿ, ನದಿ ನಾರಾಯಣ ಗೌಡದ ಮನೆ ತಕ್ಕನ ಹೋಗುದ್ ನದಿ.
3: ನಡಿಯಕ್ಕ ಹೋಗುಣು.
1: ಏ ನಾಜಣ್ಣ, ಮನ್ಯಾಗ ಅದಿವೇನಿಲ್ಲ.
2: ಯಾರವರು ನನ್ನ ಮಣ್ಣಿ ಮುಂದೆ ಬಂದು ಬಗಳುವರು?
1: ಯಪ್ಪ ಬಾದ, ನಿನಗ್ ಪುಣ್ಯ ಆದಲಿ.
2: ಎಲೋ ನಾಗಮ್ಮ ಸುಬ್ಬಕ್ಕ, ಏನಿದು ವಿಚಿತ್ರ, ಹೀಗಾಗಿ ಬರಲು ಕಾರಣವೇನು?
1: ಏನ್ ಹೇಳಿಯಪ್ಪ, ಏನ್ ಹೇಳಿದೆ?
2: ಎಲೋ ಹೆಬ್ಬಾವಗಳೇ, ಕತ್ತಿ ಹಾಗೆ ಏಕೆ ಬಬ್ಬಿ ಕೊಟ್ಟಿವಿರಿ? ಹೋದ ಕೆಲಸವೇನಾಯ್ತು? ಸರಿಯಾಗಿ ಬಗಳಿರಿ.
1: ಹೋದ ಕೆಲಸಕ್ಕ ನಿನ್ನ ಮುತ್ತ ಬೆಂಚಿ ಹಚ್ಚಿ ಬೆಂಚಿ
2: ತೂ ಹೇಸಿಗಳನ್ನು ತಂದು ಅಡಿಗೆ ಮನೆಯಲ್ಲಿ ಕೂಡಿಸಿದ್ರಂತೆ. ಸೋಟಿ ಕೋಸನ್ನು ಕೊಲ್ಲುವುದು ಅದು ಹೇಗೆ ಆಗಲಿಲ್ಲ?
1: ಎಲ್ಲಿ ತೋಚಿ ಕೂತದ ಈಗ? ಹೌದ, ತಾಯಿ ಗದಬಿಲ್ಲ ಅಂದ ಬದದ ಅಗದ ಬಂಬ್ ಆಗಿ ತಗದ ಬಂಬ್. ನನ್ನ ಹಲ್ಲಿಗೆ ಬದಿತ್ತು, ನನ್ನ ಯಾವ್ದು ಹಲ್ಲು ಹದದು. ಅಕ್ಕಿ ತಂತು ಕೊದಿತ್ತು, ಅಕ್ಕಿ ತಂತು ಮುದಿತ್ತ.
2: ಥೂ, ಆಳು ಮಾಡಿದ್ದು ಹಾಳು, ಮಗನು ಮಾಡಿದ್ದು ಮಧ್ಯಮ, ತಾನು ಮಾಡಿದ ಉತ್ತಮ ಎಂಬ ಮಾತಾ ಸುಳ್ಳ ಆಗಲಾರದು. ಬೇಡ ಬೇಡ, ಇದಕ್ಕೆ ನಾನೇ ಅಣಿಯಾಗಿ ನಿಲ್ಲಬೇಕು.
1: ಯಪ್ಪ, ನೀ ಅನಿಯಾಗಿ ಯಾಕೆ ನಿಲ್ಲೋ ಲೆಕ್ಕ, ಮರ್ಯಾಗಿ ಯಾಕೆ ನಿಲ್ಲೋ ಲೆಕ್ಕ? ಮೊದಲು ನಮ್ಮ ಆನೆ ಕದಿ ಮಾಡೋ ಹರದಪ್ಪ.
2: ಅಂದರೆ ಈ ಪೀಡೆ ಕಳೆದು ಹೋಗುವುದು. ಹಾಗಾದ್ರೆ ನಿಲ್ಲಿ, ಒಳಗಡೆ ಹೋಗಿ ನೀಲಿ ಹೊತ್ತಿಗಿದೆ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದನ್ನು ನಿಮಗೆ ಮುಟ್ಟಿಸಿದರೆ ಸರಿಯಾಗುವುದು. ಎಲೋ ನಾಗಮ್ಮ, ಸುಬ್ಬಕ್ಕ, ಸರಿಯಾಗಿ ನಿಲ್ಲಿರಿ. ಎಲೋ ಸುಬ್ಬಕ್ಕ, ಈಗ ನಿನಗೆ ಹೇಗಾಯ್ತಮ್ಮ?
1: ಗೌಡ ನೆಟ್ಟಗಾತ್ ನೋಡ್ರಿ ಗೌಡ.
2: ನಾಗಮ್ಮ ನಿನಗೆ ಹೇಗಾಯ್ತಮ್ಮ?
3: ನನಗೂ ನೆಟ್ಟಗಾಯ್ತು ನೋಡ್ರಿ ಗೌಡ.
2: ಎಲೋ ಸೂರಮ್ಮ, ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ, ಮತ್ತು ಸುಬ್ಬಕ್ಕನ ಕೈಗೆ ಹಾಕಿಕೊಳ್ಳಲು ಕೊಟ್ಟ ಉಕ್ಕಿನ ಉಗರಿನಿಂದ ಕೆಲಸವಾಗಲಿಲ್ಲ. ಇನ್ನು ಮೇಲವಾಗಿ ಚಂದನಗಿರಿಗೆ ಹೋಗಬೇಕು. ಚಂದನಗಿರಿಯಲ್ಲಿ ಸೂರಮ್ಮ ತನ್ನ ಕಂದನೊಡನೆ ಕುಳಿತಿರುತ್ತಾಳೆ.

0: ಆಗ್ತತಿ.
1: ಏನ್ ಚಲೋ ಐತಮ್ಮ, ಡೇಟ್ ಬರಮ ದೇವ್ರನ್ನ ಓದತ್ ನೋಡುವ.
2: ನೋಡ್ರಮ್ಮ, ನನ್ನ ಮಗನಿಗೆ ಜೋಗಳವನ್ನು ಹಾಡಿ ನಾಮಕರಣವನ್ನು ಮಾಡ್ರಿ.
1: ಆಗ್ಲಮ್ಮ.
3: ಓ ಅಮ್ಮ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ ಏನಮ್ಮ?
1: ಹೌದಪ್ಪ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ. ಸೂರಮ್ಮ ದೇವಿ ಆಳ ಮನುಷ್ಯರಂದ್ರು ನಾವೇ.
3: ಓ ಅಮ್ಮ, ಆ ತಾಯಿ ಇದ್ರೆ ಸ್ವಲ್ಪ ಹೊರಗಡೆ ಕಳಿಸಿ ಕೊಡ್ರಮ್ಮ.
1: ಆಗ್ಲಯ್ಯ, ಅವರಾದ್ರೂ ಕಳಿಸಿ ಕೊಡುತ್ತೇವೆ. ಅಮ್ಮ, ಬಾಗಿಲಲ್ಲಿ ಜಂಗಮರಮ್ಮ ನಿಂತಿರುವರು.
2: ಬನ್ನಿ ಸ್ವಾಮಿ, ನನ್ನಪ್ಪ ಬಡವರ ಮನೆಗೆ ಭಾಗ್ಯ ದೇವತೆ ತಾನಾಗೆ ಬಂದಂತಾಯಿತು.
3: ಆಗಲಿ ಅಮ್ಮ.
2: ನನ್ನಪ್ಪ, ಇವತ್ತು ನನ್ನ ಮಗನ ನಾಮಕರಣವಿರುತ್ತದೆ. ನನ್ನ ಮಗನಿಗೆ ನಾಮಕರಣವಾದ ಕೂಡಲೇ ಊಟವನ್ನು ಮುಗಿಸಿಕೊಂಡು ದಕ್ಷಿಣವನ್ನು ತೆಗೆದುಕೊಂಡು ಹೋಗಿರಿ.
3: ಆಗಲಿ ತಾಯಿ, ಹಾಗೆ ಮಾಡುವೆನು.

0: ಎಂತ ಧೀರ ಮಗಳು ಜನಿಸಿದ್ದಾನಮ್ಮ ನಿನ್ನ ಉದರದಿಂದ. ಅಂಗಾಲಲ್ಲಿ ಪದ್ಮ, ಅಂಗೈಯಲ್ಲಿ ಪದ್ಮ, ನೆತ್ತಿಗೆ ಸತ್ತಿಗೆ ಸಾವಿರ ಸುಳಿ, ಬೆಳ್ಳಿಯ ಹೊಕ್ಕಳು. ಇವನ ಹೆಸರು ಸಿದ್ಧ ಬೀರೇಶ ಎಂದು ನಾಮಕರಣ ಮಾಡಿ ತಾಯಿ.
1: ಆಗಲಿ ನನ್ನಪ್ಪ, ನನ್ನ ಮಗನಿಗೆ ಸಿದ್ಧ ಬೀರೇಶ ಎಂದು ನಾಮಕರಣ ಮಾಡುತ್ತೇನೆ. ದೂತೆ, ನನ್ನ ಮಗನಿಗೆ ಸಿದ್ಧ ಬೀರೇಶ, ಸಿದ್ಧ ಬೀರೇಶ ಎಂದು ನಾಮಕರಣ ಮಾಡಿಬಿಡಮ್ಮ.
2: ಆಗಲಿ ಅಮ್ಮ.
1: ಸಿದ್ಧ ಬೀರೇಶ, ಸಿದ್ಧ ಬೀರೇಶ ಕುಡ್ರ

0: ಕೇಳಿರಿ ಕೇಳಿರಿ, ಒಂದು ಹಕ್ಕಿಪಣ ಕಟ್ಟಿನ್ರಿ, ಆಯ್ತಾ ರಮಾಸ ದಿನ ಹುಟ್ಟಿದ ಕೂಸ, ಅದರಿಂದ ಬಾಳ ದುಃಖ ಆಗುದೈತ್ರಿ ಗೌಡ್ರ, ಬಾಳ
1: ನೋಡ್ರಿ ಮಗ ಎಲ್ಲ ಗೋಳ್ ನಾನು ಮಳ್ಳತ್ತಿಳ್ದೇನ್ಲೆ ಮಗನ
2: ಏನ್ ಪಾ ಬುಡ್ಬುಡಿಕೆ ಮಾತು ಕೇಳ್ಕೊತ ನಿಂತಿಲ್ಲ ಅವಳೆ.
3: ಏ ಬುಡ್ಬುಡಿಕೆ ಬಂದನಪ್ಪ ಮಲಯಾಳ ದೇಶದ ಬುಡ್ಬುಡಿಕೆ ಅಂತೇಳಿ, ಅವ ಹಕ್ಕಿ ಪಣ ಕಟ್ಟ್ಯಾನತ್ತ, ಮತ್ತೇನೋ ಕೂಸಿಂದ ಒಂದು ದುಃಖದ ಸಮಾಚಾರಿ ಬಂದತ್ತ, ಅದನ್ನ ಸಕನ ಹೇಳಕ್ ಬಂದಾನತ್ತ, ಎಲ್ಲರೂ ಕೂಡಿ ವಿಚಾರ ಮಾಡಬೇಕಾಗೈತಿ ಸದ್ಯಕ್ಕೆ.
2: ಸುಮ್ಮನಿಂದ್ರಂಗ್ರೇನಿದ್ದಲ್ಲ ಹೇಳ್ಬಿಡ್ಲಿ ಬಿಚ್ಚಿ
3: ಹೇಳಪ್ಪ ಬುಡ್ಬುಡಿಕೆ.
0: ಅಚ್ಚ ಕನ್ನಡದಾಗ ಬಿಚ್ಚಿ ಹೇಳ್ತೀನಿ ತಿಳುಕೋ ಗೌಡ, ಹಿಂಗ ಕೇಳಿದ್ರೆ ತಿಳಿಸಿ ಹೇಳ್ತೀನಿ ಗೌಡ. ಹಕ್ಕಿ ಪಣ ಬಹಳ ಸುಮಾರಾಗೈತಪ್ಪ ಗೌಡ, ಹೇಳಲಾಕ ನನಗೊಂದು ಇಟ್ಟ ಅನುಮಾನ ನೋಡ ಗೌಡ.
3: ಏ ಬುಡ್ಬುಡ್ಕ್ಯಾನ ಮಾತ ಬುಡ್ತಾನ ಸುಳ್ಳತ್ತ, ಹಿರಿಯರು ಹೇಳಿದ ಶಾಸ್ತ್ರತಿದ, ಇವು ಏನ್ ಹೇಳ್ತಾನೋ ಏನಿಲ್ಲೋ ಎಲ್ಲ ಗೊಳ್ಳತಿ, ಪಕ್ಕ ವಿಚಾರ ಮಾಡಿದಾಗ ಹೇಳ್ತಾನ.
2: ಬುಡ್ಬುಡ್ಕ್ಯಾನ ಮಾತ ಸ್ವಲ್ಪ ಸಂಶಯ ಬರ್ಲಾಯ್ತಾವ, ಅವ ಹಕ್ಕಿ ಪನ ಕಟ್ಟಿದ ಮಾತ ಎಂದು ಹುಷಿ ಆಗುದಿಲ್ಲ, ಅವನು ಏನಿದ್ದಿದೆಲ್ಲ ಸರಿಯಾಗಿ ಬಿಚ್ಚಿ ಕೇಳಿಬಿಡುನು.
4: ನಮ್ಮ ತಾಯಿ ಸ್ವಲ್ಪ ಭವಿಷ್ಯ ಹೇಳ್ಪ ನೋಡುನು.
0: ಓಹೋ, ನಾನು ಬೇಡಿದ್ದನ್ನು ಕೊಡ್ತೇನೆ ಅಂದ್ರೆ ವಚನ ಕೊಡ್ತಾಯಿ ಹೇಳ್ತಾ ಇದ್ದೀನಿ.
4: ತೆಗೆದುಕೊಳ್ಳಪ್ಪ ವಚನವನ್ನು.
0: ಓಹೋ, ನಾನು ಬೇಡಿದ್ದನ್ನು ಕೊಡಲು ಸಿದ್ಧಳಾಗಿ ನಿಂತಿದ್ದಲ್ಲಮ್ಮ ತಾಯಿ. ನೋಡಮ್ಮ ತಾಯಿ, ಊರ ಮಂದಿ ಬಂದು ನಿಮಗೆ ಬಹಿಷ್ಕಾರ ಹಾಕುತ್ತಾರೆ. ಏನಂದರೆ ನೀನು ನಿನ್ನ ಕಂದನನ್ನು ಚಂಡ ಹಿಡಿದ ಊರ ಹೊರಗೆ ತಳ್ಳಿಬಿಡುತ್ತಾರೆ. ಇಷ್ಟೆಲ್ಲ ಸಂಕಟ ಮಾಡುವುದಕ್ಕಿಂತ ಸುಮ್ಮನೆ ನಿನ್ನ ಮಗನನ್ನು ನನಗೆ ದಾನವನ್ನಾಗಿ
4: ನೀಡಿಬಿಡುತ್ತಾರೆ. ದೇವರಲ್ಲಿ ನಿಂತ ತಂದ ಮಗನನ್ನು ದಾನ ಕೊಡ್ತೀರೇನಮ್ಮ? ಬುಡುಬುಡಿಕೆಗಳನ್ನು ದಾನವಾಗಿ ಬೇಡುತ್ತಾಳಪ್ಪ. ಇಲ್ಲ ದೂತೆ, ನಾನೇನು ನನ್ನ ಮಗನನ್ನು ದಾನವಾಗಿ ಕೊಡಲಾರೇನಮ್ಮ. ಅವನಿಗೆ ಬೇಕಾದರೆ ಮುತ್ತು ಮಾಣಿಕ್ಯವನ್ನು ನೀಡಿ ಕಳಿಸಿಬಿಡಮ್ಮ. ವಚನವನ್ನು ತೆಗೆದುಕೊಂಡು ನಮ್ಮನ್ನು ಮೋಸ ಮಾಡಿ ಬಿಟ್ಟಳಮ್ಮ. ನನ್ನ ಮಗನನ್ನು ದಾನವಾಗಿ ಬೇಡುವುದು ನನಗೆ ಗೊತ್ತಿದ್ದರೆ ನಾನು ವಚನ ಕೊಡುತ್ತಿದ್ದಿಲ್ಲವಮ್ಮ. ಮೋಸದಿಂದ ಬುಡುಬುಡಿಕೆ ನನ್ನ ಮಗನನ್ನು ದಾನವಾಗಿ ನಾನು ನನ್ನ ಮಗನನ್ನು ದಾನವಾಗಿ ಹೇಗೆ ಕೊಡಲಿ? 9 ತಿಂಗಳ ಹೊತ್ತು ಹೆತ್ತು ಈಗ ನನ್ನ ಮಗನನ್ನು ನನ್ನ ಕೈಯಿಂದ ದಾನವಾಗಿ ಹೇಗೆ ಕೊಡಲಿ ದೂತಿ? ನನ್ನ ಮಗನನ್ನು ದಾನವಾಗಿ ಬೇಡುತ್ತಾನೆಂದು ನನಗೆ ತಿಳಿದಿಲ್ಲ, ನಾನು ಏನು ಮಾಡಲಿ ದೂತೆ?
0: ಓ ತಾಯಿ, ಕೊಡುತ್ತೇನೆಂದ್ರೆ ಕೊಡಿ, ಇಲ್ಲವಾದರೆ ಬಿಡಿ. ಅಪಮಾನವಾಗುವ ಕಾಲದಲ್ಲಿ ನನ್ನನ್ನು ನೆನೆಸುವಿರಿ ತಾಯಿ.
4: ದೂತೆ, ನಾನು ವಚನ ಕೊಟ್ಟ ಪ್ರಕಾರ ನಾನು ದಾನವು ಕೊಡಲೇಬೇಕಮ್ಮ. ನನ್ನ ಮಗನನ್ನು ದಾನ ಕೊಡುವುದಾಯಿತಮ್ಮ. ತೆಗೆದುಕೊಳ್ಳಪ್ಪ ಬುಡುಬುಡಿಕೆ ಈ ನನ್ನ ಮಗನ.
0: ಓ ತಾಯಿ, ಈಗ ಬೇಡ, ನಾನು ದೈತರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ. ನೀನು ತೊಟ್ಟಿಲ ಶೃಂಗಾರ ಮಾಡಿ ಅವರ ಕೈಯಲ್ಲಿ ಕೊಡುತ್ತಾಯಿ, ನಾನು ಬರುತ್ತಾ ಇದ್ದೇನೆ.
4: ದೂತೆ ಅಮ್ಮ, ನಾನು ಹೇಗೆ ಮಾಡಲಮ್ಮ? ಸೂರಮ್ಮ ದೇವಿಯ ಮನೆ ಇದೆಯಪ್ಪ, ತಾವು ಯಾರಪ್ಪ?
2: ನಾವು ದೈತರ ತಾಯಿ.
4: ನಿಮ್ಮನ್ನು ಯಾರು ಕಳಿಸಿರುವರಪ್ಪ? ನನ್ನ ಮಗನನ್ನು ಒಯ್ಯಲಿಕ್ಕೆ ಬಂದಿರೇನಪ್ಪ?
3: ಒಯ್ಯಲಕ್ಕೆ ಬಂದಿವ್ ತಾಯಿ.
4: ದೂತೆ,
2: ಏನಾಯ್ತಮ್ಮ?
4: ನನ್ನ ಮಗ ಸಿದ್ಧ ವೀರೇಶ ನಮ್ಮನ್ನು ಬಿಟ್ಟು ಪರದೇಶಿಯಾಗಿ ಹೋಗುವನಮ್ಮ. ಅವನಿಗೆ ಹಾದಿಯಲ್ಲಿ ಹಸಿವೆ ಆದ್ರೆ ಉಣಿಸುತ್ತಾರೆ. ತೊಟ್ಟಿಲ ಸಿಂಗಾರವನ್ನು ಮಾಡಿಕೊಂಡು ಹಾಲು ಬಾಣನ್ನು ಸಿದ್ಧಪಡಿಸಿಕೊಂಡು ಬಾರಮ್ಮ.
2: ಆಗಲಮ್ಮ, ಹಾಲು ಬಾಣವಾದರೂ ಸಿದ್ಧಪಡಿಸಿಕೊಂಡು ಬರುತ್ತೇನೆ.
4: ಕಂದ, ತಾಯಿಯನ್ನು ಬಿಟ್ಟು ಹೋಗುವೇನಪ್ಪ. ನೋಡಿರಪ್ಪ, ನನ್ನ ಮಗನನ್ನು ನೀವೇ ಎತ್ತುಕೊಂಡು ಹೋಗಿಬಿಡಿ.
3: ಎಂತ ಸತ್ಯ ಪುರುಷದಾನು, ಅವನು ತೊಟ್ಲು ಬಂತು ಯಾವಾಗಲೂ ಇದು ಒಟ್ಟು ಕೈ ಬಿಟ್ಟು ಕಡೆಕಾಗಬಲ್ದು, ಭೂಮಿ ಬಿಟ್ಟು ಮ್ಯಾಲ ಬರಬಲ್ದು. ಎಂತ ಸತ್ಯ ಪುರುಷಿಮ, ನಮಗಂತೂ ತೊಟ್ಲು ನಿಗುವಲ್ದು, ಅವ್ರ ತಾಯಿ ಬರುತ್ತಾಳೆ ಸದ್ಯಕ್ಕೆ ಅವಸರ ಮಾಡಿ ನಿಗುವನು.
2: ಹೌದು, ಅವ್ರ ತಾಯಿಗೆ ನಮಸ್ಕಾರ ಮಾಡಿಬಿಡೋಣ.
3: ತಾಯಿ, ನಮಗಂತೂ ತೊಟ್ಟಿನ ನೆಗುಲಿಲ್ಲ, ನೀನ ಕೈ ಮುತ್ತ ಹೊರಿಸಬೇಕು.
4: ನನ್ನ ಮಗಳನ್ನು ಇನ್ನು ಒಯ್ದಿಲ್ಲ ವೇಣಪ್ಪ, ನನ್ನ ಮಗಳನ್ನು ಇನ್ನು ಏಕೆ ಒಯ್ದಿಲ್ಲವಪ್ಪ?
2: ತಾಯಿ ಏನು ಮಾಡಿದ್ರು ನೆಗುಲಿಲ್ಲಮ್ಮ?
4: ವೀರೇಶ, ತಾಯಿಯ ಕೈಯಿಂದ ಮಳೆಯನ್ನು ಬಿಟ್ಟು ಹೋಗಬೇಕೆನ್ನು ವೇಣಪ್ಪ. ಕಂದ, ಇನ್ನೊಮ್ಮೆ ನಿನ್ನ ತಾಯಿಯ ಮಲೆ ಹಾಲನ್ನು ಕುಡಿದು ಮನೆ ಬಿಟ್ಟು ಹೋಗಿ ಬಿಡಪ್ಪ ಕಂದ.
5: Thank you.

0: ತಾಯಿಯನ್ನು ಒಬ್ಬಳನ್ನಾಗಿ ಮಾಡಿ ನೀನು ಒಬ್ಬನೇ ಹೋಗಿ ಬಿಡುವೇನಪ್ಪ ಕಂದ. ಬುಡುಬುಡಿಕ್ಯ, ನಿನ್ನನ್ನು ದಾನವಾಗಿ ಬೇಡುವುದು ಗೊತ್ತಿದ್ದರೆ ವಚನ ಕೊಡುತ್ತಿದ್ದಿಲ್ಲ ಕಂದ. ತಾಯಿ ಇರುವಾಗಲೇ ಪರದೇಶಿ ಆಗುವುದು ಬಂತೇನು ಕಂದ? ಕಂದ,
1: ತಾಯಿ ಹೊರಿಸಿ ಕಳಿಸಿ ಬಿಡಮ್ಮ ಬೇಗನೆ.
0: ಕಂದ, ಹೋಗಿ ಬಾರಪ್ಪ ಕಂದ. ಕಂದ, ಹೋಗಿ ಬಾರಪ್ಪ, ಹೋಗಿ ಬಾ ಸಿದ್ಧ ಬೀರೇಶ. ಬೀರೇಶ, ನನ್ನ ಬಿಟ್ಟು ಹೋಗಿಬಿಡಪ್ಪ. ನಿನಗೆ ಸೋಲ ಸತ್ತಿಗೆ ನೆರಳಾಗಲಿ, ಒಡ್ಡಿ ಒಳಗಾಗಲಿ, ನೆಲ್ಲಕ್ಕಿ ಬಾಣಾಗಲಿ, ಪಲ್ಲಕ್ಕಿ ಪದಿಯಾಗಲಿ, ಜಗತ್ತಿನಲ್ಲಿ ಸಿದ್ಧ ಬೀರೇಶ ಎಂಬ ನಾಮ ಯಾವಾಗಲೂ ಉಳಿಯಲಿ. ಸಿದ್ಧ ವೀರೇಶನಿಗೆ
2: ಜೈವಾಗಲಿ.
0: ಸಿದ್ಧ ವೀರೇಶನಿಗೆ
2: ಜೈವಾಗಲಿ.
0: ಸಿದ್ಧ ವೀರೇಶನಿಗೆ
2: ಜೈವಾಗಲಿ.
0: ವೀರೇಶ,
3: ಏ ಈ ಕುಸಿನ ರುದ್ರ ಭೂಮಿಗೆ ಒಯ್ಯನು. ಹೋದ ಅಲ್ಲಿ ಕಡದ ಕೆಸಿಂದ ನಾರಾಯಣಗೌಡ ಹೋದ ನೆತ್ರ ಕೊಡುವನು.
1: ಆಗಲಿ ನಡಿಯಪ್ಪ, ಹೋಗುಣ. ಏ ಇಲ್ಲೇ ಇಳಿಸೋ ಕಾರ್ ರುದ್ರ ಭೂಮಿ ಬತ್ತು.
3: ಏ ಇಳಿಸಿದಂಗ ಆತು, ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತ್ ನೋಡು.
1: ಹೌದಲು, ಏ ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತಿ, ಅದನ್ನ ಮೊದಲು ಸ್ಯಾಂಪಲ್ ತಿಂದು ನೋಡ್ತನ.
3: ಏ ಇಬ್ರು ಕೂಡೆ ತಿನ್ನೋಣ ಇಟ್ಟಿಟ.
1: ಏ ಬ್ಯಾಡ, ಅದ್ರಾಗ ಇಸಾಗಿಸ ಹಾಕಿದ್ರಂದ್ರ ಇಬ್ರು ಕೂಡೆ ಸತ್ ಹೋಗದಾಕತ್ತೆ. ನಾವು ಅಪ್ಪಣ ಸ್ಯಾಂಪಲ್ ತಿಂದು ನೋಡ್ತನ.
3: ಹ್ಮ್, ತಿಂದು ನೋಡು. ನೀರ ಈಸದ ಕುಡಿ, ಕಾಡ್ ರುದ್ರ ಭೂಮಿ ಐತಿದ.
1: ಏ ನೀರ್ ನನಗಾಸು.
3: ಏ ನನಗಾಸು.
1: ಹಾ, ಏನ ಕುಸಿನ ಕಡಿದ ಯಾರು?
3: ನೀನ ಕಡಿಪ.
1: ನಾನ ಕಡಿಲಿ?
3: ಹ್ಮ್,
1: ಇಟ್ಟೋತನ ಅವಂದ ಅಣ್ಣ ತಿಂದಿ, ಅವ್ನ ಹ್ಯಾಂಗ ಕಡಿದು?
3: ಏ ಅದಕ್ಕ ನನಗ ನೇಗುದಲು. ಅಣ್ಣ ತಿಂದವ್ರ ಮ್ಯಾಲ ಅನ್ಯಾಯ ಬೇಡ ಬೇಡ ತಿರಾರ ನೇಮತಿ. ಮತ್ತ ನಾರಾಯಣಗೌಡ್ರ ಮನ್ಯಾಗ ಮೂರು ಬಂಡಿ ಅಣ್ಣ ಆರ್ ಕೂಡ ನೀರ್ ಕುಡಿದ್ರ ಸಾಲ್ತಿದ್ದಿಲ್ಲ. ಪರ್ಯಾಣ ಕಿತ್ತಡಿ ಇನ್ನ ತಿಂದ ಉಳದತ್ತಿ.
1: ಏ ಮತ್ ನಾರಾಯಣಗೌಡ್ ಸುದ್ದಿ ಏನ್ ಹೇಳುದು? ಇಲ್ಲೇ ಅದನ್ನ ಕುಸಿನ ಬಿಟ್ಟು ಹೋದ್ರ.
3: ಏ ನಮಗಾಗಿ ನೋಡು, ರಟ್ಕೊಂಡ ಹಣ್ಣಾಗಿ ನಿಂತತಿ.
1: ಹ,
3: ಅದನ್ನ ಒಂದ ಕಾಯಿ ಹರದ ರಕ್ತ ಬಟ್ಟಲ್ದಾಗ ಹಿಡ್ಕೊಂದ ಹೋದ ನಾರಾಯಣಗೌಡ್ ತೋರಿಸ್ಬಿಡುನು.
1: ಏ ಹೌದ್ಲೆ, ಇದ ಬರಾಬರಿ. ಈ ಕುಸಿನ ಇಲ್ಲ ಬಿಟ್ಟು ಹೋಗಣು. ಇಲ್ಲ ಹದ್ರ ಕಾಯಿರ ಏನ್ ಯಾಕೆ ಕರ್ಕೊಂತನು ಅನತ್. ಇಲ್ಲ ಕಂಚಿನ ಆಲದ ಮರಕ್ಕೆ ಕಟ್ಟಿ ಹೋಗ್ಬಿಡು. ನಡಿ ನಡಿ, ಏನ್ ಹೋಗಣು.
4: ಇಂದಣ್ಣು ಇಂದಣ್ಣು ಆರು ಸುಟ್ಟರೆ ಅರ್ಗಾಡ, ಮೂರು ಸುಟ್ಟರೆ ಸುಡಗಾಡ. ಕಾಂತಾರ ಒಣ ಕಾಡ ರುದ್ರ ಭೂಮಿಯಲ್ಲಿ ನನ್ನ ದೈತರು ಕೊಂದು ರಕ್ತವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲೇ ಹಾದಿ ಕಾಯುತ್ತಾ ನಿಲ್ಲಬೇಕು.
5: ನಮಸ್ಕಾರ.
4: ಏನು ದೈತರೆ, ಹೋದ ಕೆಲಸವೇನಾಯಿತು ಸರಿಯಾಗಿ ಹೇಳಿರಿ.
1: ಹೋದ ಕೆಲಸ ಸರಿಯಾಗಿ ಮಾಡ್ಕೊಂಡ್ ಬಂದಿ ನೋಡ್ರಿ.
4: ಏನು ದೈತರೆ, ನಿಮ್ಮ ಮಾತಿನಲ್ಲಿ ನಾನು ನಂಬಲಾರಿ.
1: ಮತ್ತೆ ಹಂಗ್ರೆ,
4: ಏನಾದ್ರೂ ಒಂದು ಕೂಣವನ್ನು ತೆಗೆದುಕೊಂಡು ಬಂದಿರೋ ಅಥವಾ ಹಾಗೆ ಬಂದಿರ್ವಿ?
1: ಕಡದ ರಕ್ತಗಳ ತಂದಿ ನೋಡ್ರಿ ಬಟ್ಟಲ್ದಾಗ.
4: ಶಹಬಾಷ್, ಇದ್ದರೆ ನಿಮ್ಮಂತವ್ರು ಇರಬೇಕು ಜಗತ್ತಿನಲ್ಲಿ ದೈತರು. ಎಲೋ ದೈತರೆ, ನೀವು ಏನಾದ್ರೂ ಆಸ್ತಿಯನ್ನು ಬೇಡುವುದಾದ್ರೆ ಬೇಡಿ ಬಿಡಿ. ನಿಮಗೆ ಬೇಡಿದ ಆಸ್ತಿಯನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಿರ್ತೇನೆ.
1: ನಮ್ಗೊಂದು ಹತ್ತು ಕೋರಿ ಹಚ್ಚಬೇಡಿ ನನಗೆ ಒಬ್ಬಗ.
4: ದೈತರೆ, ನಿಮಗೆಲ್ಲವನ್ನು ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ.
1: ಆಗಲ್ರಿ,
3: ಹೋಗಿ ಬರ್ತೀರಿ.
1: ಹೋಗಿ ಬರ್ತೀರಿ. ನಮಸ್ಕಾರ.
4: ಹೋಗಿ ಬರುವಂತವರಾಗಿರಿ. ಎಲೋ ಸೂರಮ್ಮ, ನಾನು ಹಾಕಿದ ಪಣವು ಕಡೆಗೊಂಡಿತು. ಆನಂದವೇ ಆನಂದ.
6: ತಂಗಿ, ನಾವೀಗ ಅಡವಿಗೆ ಬಂದೇವೆ. ಎಲ್ಲಿ ಅಳುವ ಕೂಸಿನದಲ್ಲಿ ಕೇಳಿಸಿ ಬರ್ತಾ ಇದೆಯಲ್ಲ, ಮುಂದಕ್ಕೆ ಹೋಗಿ ಸ್ವಲ್ಪ ವಿಚಾರಿಸೋಣ.
7: ಆಗಲಿ ಅಕ್ಕ, ಮುಂದಕ್ಕೆ ಹೋಗಿ ನೋಡೋಣ.
6: ತಂಗಿ, ಇದು ನೋಡು, ಗಂಡು ಮಗು. ತಂಗಿ, ಈ ಮಗು ನನಗೆ ಸಲ್ಲತಕ್ಕದ್ದು. ಈ ಮಗುವನ್ನು ನಾನೇ ಹೋಯ್ತೀನಿ.
7: ಇಲ್ಲವ ಅಕ್ಕ, ಮಗು ನನಗೂ ಬೇಕು.
6: ತಂಗಿ, ನಾವು ಅಕ್ಕ ತಂಗಿಯರು ಈ ಕೂಸಿನ ಸಲುವಾಗಿ ಜಗಳಾಡೋದು ಬೇಡ. ಎಲ್ಲರೂ ಅಯ್ಯ ಇದು ಸುತ್ತವನ್ನು ಹಾಕೋಣ. ಮಲಿ ಹಾಲು ಯಾರಿಗೆ ಬೀಳುತ್ತವೆ ಅವರೇ ಕಂದನನ್ನು ಓದ ಬಿಡುವನ.
7: ಅಕ್ಕ, ನನ್ನ ಮಲಿಗೆ ಆದ್ರೂ ಹಾಲು ಬೀಳಿಲ್ಲ.
6: ಹಾ ತಂಗಿ, ತಂಗಿ, ನನಗಾದ್ರೂ ಮಲಿ ಹಾಲು ಬಿದ್ದು. ತಂಗಿ, ಈ ಕೂಸನ್ನು ಇಬ್ಬರಿಗೆ ಸಲತಕ್ಕದ್ದು.
7: ಆಗಲಿ ತಂಗಿ, ಇಲ್ಲಿ ಹಸ್ತು ಮಾಣಗಳ ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
6: ತಂಗಿ, ಇಲ್ಲಿ ಹಸ್ತು ಮಾಣಗಳ ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
7: ಆಗಲಿ ಅಕ್ಕ, ಇಲ್ಲೇ ಆದ್ರೂ ವಸ್ತಿಯನ್ನು ಮಾಡೋಣ.
6: ಇಲ್ಲಿ ಬಾಗಿನಾಡ ಬಕನಾಥನ ಇರುವನು. ಇವನ ಹತ್ತಿರ ಸ್ವಲ್ಪ ಜಾಗವನ್ನು ಇಸಿದಕೊಂಡು ಇಲ್ಲೇ ವಸ್ತಿ ಮಾಡಿ ಬಿಡುವನ. ಬಕನಾಥ, ಬಕನಾಥ.
8: ಯಾರು ನೀವು?
6: ನಾವು ಚಂಚಲಿ ಮಾಯಕ್ಕಣ ಇರುತ್ತೇವೆ.
7: ನಾನು ಮಾಯಕ್ಕನ ತಂಗಿ ಯಂಕವಣ್ಣಾದ್ರೂ ಇರ್ತೇನೆ.
5: ಇದುವರೆಗೂ ಇಂಥ ಸುಂದರ ಸ್ತ್ರೀಯರನ್ನ ನಾನು ಕಂಡಿದ್ದೇ ಇಲ್ಲ. ಅಡ್ಡಿಲ್ಲ, ಸುಂದರ ತರುಣಿಯರು. ಹುಲಿಯ ಬಾಯಲ್ಲಿ ಇಲಿ ಬಂದು ಸಿಕ್ಕಂತಾಯಿತು. ಮೋಸದಿಂದ ಇವರನ್ನು ಅರಮನೆಯ ಒಳಗೆ ಕಳಿಸಬೇಕು. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಅರಮನೆ, ಇಲ್ಲಿ ಇಲ್ಲಿ ಹೋಗಿ, ಇಲ್ಲೇ ಹೋಗಿ.
7: ತಂಗಿ, ಇದರಲ್ಲಿ ಏನೋ ಸ್ವಲ್ಪ ಮೋಸವಿದ್ದಂತೆ ಕಾಣಿಸ್ತಾ ಇದೆ.
8: ಹೌದಕ್ಕ,
7: ಇಲ್ಲಿ ನಿಂತು ಸ್ವಲ್ಪ ವಿಚಾರ ಮಾಡೋಣ.
5: ಇನ್ನೆಲ್ಲಿ ವಿಚಾರ ಮಾಡ್ತೀರಿ? ವಿಚಾರ ಮಾಡ್ತಾರಂತೆ ವಿಚಾರನ. ಸುಂದರ ತರುಣಿಯರು, ಈ ನಿಮಿಷಾರ್ಧದಲ್ಲಿ ನಿಮ್ಮಿಬ್ಬರ ಶೀಲರನ್ನ ಮಾಡಿಬಿಡ್ತೀನಿ. ಯಾರು ಬರ್ತಾರೋ ಬರ್ಲಿ ನನ್ನ ಮೇಲೆ.
7: ಎಲೋ ಪಕ್ಕನಾಥ, ನಿನ್ನ ಮೀಸೆಯನ್ನು ಕಿತ್ತ ನಾನು ಹಚ್ಚಲಿಲ್ಲ. ನನ್ನ ಹೆಸರು ಚಂಚಲಿ ಮಾಯಕ್ಕನೆ ಅಲ್ಲ,
8: ನಾನು ಮಾಯಕ್ಕನ ತಂಗಿ ಎಂಕವನೇ ಅಲ್ಲ.
7: ಅಮ್ಮ, ನನ್ನೇಗೆ ಕೂಗಿ ಕರೆದಿಯಮ್ಮ? ಕಂದ ಬಾಗಿನಾಡ ಬಕನಾಥನು ನನ್ನ ಮೇಲೆ ಮೋಹ ಮಾಡಿದ್ದ, ಅದರ ಸಲುವಾಗಿ ನಿನ್ನನ್ನು ಕೂಗಿ ಕರೆದೇಬೇಕಂದ.
8: ಅಮ್ಮ, ಆ ಬಾಗಿನಾಡ ಬಕನಾಥನು ಎಲ್ಲಿರುವಣಮ್ಮ?
7: ಕಂದ, ಆ ಬಾಗಿನಾಡ ಬಕನಾಥನು ಇದೇ ಕವಿಯಲ್ಲಿ ಇರುವನು.
5: ಓಹೋ, ಈ ಸುಂದರ ತರುಣಿಯರ ರಕ್ಷಣೆಗೆ ನೀನು ಬಂದಿದ್ಯಾ ಚೋಟುದ್ದ ಹುಡುಗ?
7: ಎಲೋ ಬಾಗಿನಾಡ ಬಕನಾಥ, ನಿನ್ನ ಮರ್ದನ ಮಾಡುವನಗೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ಕೊದಳಿಗೆ ನಂದನವನವನ್ನು ಬಿಟ್ಟು ನನ್ನ ತಾಯಿಯನ್ನು ಕರೆದುಕೊಂಡು, ನಿನ್ನನ್ನು ಮರ್ದನ ಮಾಡುವುದಕ್ಕೋಸ್ಕರ ನನ್ನ ತಾಯಿಯನ್ನು ಕರೆದುಕೊಂಡು ಬಾಗಿನಾಡಿಗೆ ಬಂದಿದ್ದೇನೆ. ಈ ಭೂಮಿಯ ಮೇಲೆ ನಿನ್ನ ಪಾಪವು ತುಂಬಿ ತುಳುಕಲಿಕ್ಕೆ ಹತ್ತಿದೆ. ಹಿಂದಕ್ಕೆ ನೀನು ಎಷ್ಟೋ ಸಾಧ್ವಿ ಶಿರೋಮಣಿಯರ ಶೀಲವನ್ನು ಕೆಡಿಸಿದ ಪಾಪಿನಿ, ಈಗ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಪಾತಾಳಕ್ಕೆ ತುಳಿದು ನಾನು ಮುಂದಕ್ಕೆ ಹೋಗುತ್ತೇನೆ.
5: ಸಿದ್ಧ ವೀರೇಶ,
7: ಬಗಲಾದರ ಪ್ರಾಣವು ಹೋಗುವುದು. ಅವನಿಗೆ ಏನ ಶಾಪ ಕೊಟ್ಟು ಬಿಡುತ್ತಿ? ಕೊಟ್ಟು ಬಿಡಮ್ಮ.
9: ಆಗಲಿ ಕಂದ, ಎಲ್ಲ ಬಾಗಿನಾಡ ಬಕನಾಥ, ನಿನ್ನ ಗುಡಿಯಲ್ಲಿ ಕತ್ತೆ ಕುದುರೆ ಮೇಯಲಿ, ನಿನ್ನ ಗತ್ತಿಗೆ ಕಲ್ಲನ್ನು ನನ್ನ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಮೆರೆಯಲಿ, ಬಿಟ್ಟು ಬಿಡು ಪ್ರಾಣವನ್ನು.
7: ಎಲೋ ಬಾಗಿನಾಡ ಬಕನಾಥ, ನನ್ನ ತಾಯಿ ಹೇಳಿದ ಪ್ರಕಾರ ನಿನ್ನ ಗತ್ತಿಗೆ ಕಲ್ಲ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಬೀಳಬೇಕು. ನನ್ನ ತಾಯಿ ದಿನಾಲು ಅದರ ಮೇಲೆ ಸ್ನಾನ ಮಾಡಬೇಕು. ಬಿಟ್ಟು ಬಿಡು ನಿನ್ನ ಪ್ರಾಣವನ್ನು. ಬಾಗಿನಾಡವನ್ನು ಬಿಟ್ಟು ನಾವು ಚಿಂತಲಿ ಗ್ರಾಮಕ್ಕೆ ಬಂದಂತಾಯ್ತಮ್ಮ.
9: ಹೌದು ಕಂದ.
7: ಅಮ್ಮ, ನನಗೆ ಮುತ್ತಿನ ಚಂಡನ್ನು ತಂದು ಕೊಡಮ್ಮ.
9: ಏನು ಕಂದ, ನಿನಗೆ ಮುತ್ತಿನ ಚಂಡು ಬೇಕು?
7: ಹೌದಮ್ಮ, ನನಗೆ ಚಂಡನ್ನು ಆಡುವ ಆಸೆಯಾಗಿದೆ.

0: ಅಮ್ಮ ನನಗೆ ಈ ಚಂಡು ಆಡಿ ಆಡಿ ಬೇಜಾರವಾಗಿದೆ ಅಮ್ಮ.
1: ಕಂದ ಮತ್ತೇನು ಬೇಕು?
0: ಅಮ್ಮ ನನಗೆ ಬಾಣು ತಂದು ಕೊಡಮ್ಮ.
1: ಏನು ಕಂದ, ನಿನಗೆ ಬಾಣು ಬೇಕು?
0: ಹೌದಮ್ಮ.
1: ಕಂದ ಎಂತ ಬಾಣು ಬೇಕು?
0: ಅಮ್ಮ ನನಗೆ ಭೂಮಿ ತೂಕದ ಬಾಣು ಬೇಕಮ್ಮ.
1: ಏನು ಕಂದ, ಈ ಭೂಮಿ ತೂಕದ ಬಾಣವು ನಿನಗ ಬೇಕು?
0: ಹೌದಮ್ಮ.
1: ಆಗಲಿ ಕಂದ, ಎರಡೇ ಸಂತಿಗೆ ಹೋಗಿ ಭೂಮಿ ತೂಕದ ಬಾಣ ಆದರೂ ತೆಗೆದುಕೊಂಡು ಬರ್ತೇನೆ.
0: ಆಗಲಿ ಅಮ್ಮ.
1: ಕಂದ ಭೂಮಿ ತೂಕದ ಬಾಣ ಆದರೂ ತಂದಿರ್ತೇನೆ, ತೆಗೆದುಕೋ.
0: ಆಗಲಿ ಅಮ್ಮ.
1: ಕಂದ ಈ ಬಾಣವನ್ನು ಆಡುತ್ತಾ ಈ ದಾರಿಯಲ್ಲಿ ಹೋಗಬೇಡ, ಇದೇ ದಾರಿಯಲ್ಲಿ ಬಾಣವನ್ನು ಆಡಿ ಬೇಗನೆ ಮನೆಗೆ ಬಂದು ಬಿಡು.
0: ಆಗಲಿ ಅಮ್ಮ, ನೀನು ಹೇಳಿದ ದಾರಿಗೆ ಹೋಗಿ ಬಾಣನು ಆಡಿ ಬರ್ತೇನೆ.
1: ಆಗಲಿ ಕಂದ, ನಾನು ಇನ್ನು ಹೋಗಿ ಬರ್ತೇನೆ.
0: ಓಹೋ, ದಿನಾಲು ನನ್ನ ತಾಯಿ ಒಂದೇ ದಾರಿಗೆ ಹೋಗೆಂದು ಹೇಳುತ್ತಾಳೆ. ನಾನು ಇವತ್ತು ಅವಳ ಹೋಗಬೇಡಂದ ದಾರಿಗೆ ಬಾಣನು ಆಡುತ್ತಾ ಹೋಗುತ್ತೇನೆ. ಇದರಲ್ಲಿ ಏನು ಚಮತ್ಕಾರವಿದೆ ಏನೋ. ಆಗಲಿ, ನಾನು ಬಾಣನ್ನು ಆಡುತ್ತಾ ಹೋಗಿ ಬರ್ತೇನೆ.

0: ತುಂಬೋಣ. ಆಗಲಿ ಅಕ್ಕ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋ ತುಂಬಿಕೊಂಡು ನೋಡಿ.
1: ಆಗಲಿ ತಂಗಿ.
0: ಹೂವ ಅಕ್ಕ, ನಂದು ಹೊಡಿತ ಅಕ್ಕ.
1: ಏನ್ ಹೊಡಿತ ತಂಗಿ?
0: ಕೊಡ ಹೊಡಿತ್ ಮತ್ತೇನ್ ಹೊಡಿತತಿ?
1: ಅಯ್ಯ ತಂಗಿ, ಕೊಡ ಹೊಡಿತು. ಹೆಂಗ್ ಹೊಡಿತು?
0: ಯಾಕ
1: ಏನಾತ ತಂಗಿ?
0: ಅಲ್ಲೊಂದು ಹುಡುಗ ಐತಿ.
1: ಹುಡುಗ ಐತಿ? ರೆಡಿ ಬಾ, ಹಂಗಾದ್ರೆ ಮುಂದಕ್ಕೆ ಹೋಗಿ ವಿಚಾರಿಸೋಣ.
0: ಅದ ಬಾಣ್ ಬಿಟ್ಟು ನಾನು ಕೊಡ ಹೊಡಿತ್ ನೋಡುವ.
1: ತಂಗಿ ಬಾಣ್ ಬಿಟ್ಟು ಕೊಡ ಹೊಡ್ದ?
0: ಹೌದಕ್ಕ.
1: ಏ ತಮ್ಮ, ಯಾರು ನೀನು ಬಾಣ್ ಬಿಟ್ಟು ಕೊಡ ಹೊಡ್ದವ?
0: ಏ ನಾ ಇಲ್ಲಿ ನಿಮ್ ಕೊಡ ಹೊಡೆದಿನಿ, ನಿಮ್ ಕೊಡ ನಾ ಹೊಡೆದೇ ಇಲ್ಲ.
1: ಮತ್ ಯಾರು ಹೊಡೆದ್ರ ತಮ್ಮ? ನಿನ್ ಹಿಂಗ ಬಿಡಂಗಿಲ್ಲ, ನಿನ್ನ ಕಟ್ತು.
0: ನನ್ನೇನು ಕಟ್ತೀರಿ? ನಾನು ಬಾಣ್ ಬಡ್ದೈತೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು?
1: ಏ ತಮ್ಮ, ನಾವ್ ನೋಡ್ಯಾವ ಕಣ್ಮುಟ್ಟ.
0: ಈಗ ನಾಕ್ ನಿಮ್ ಕೊಡ ಹೊಡೆದಿಲ್ಲ.
1: ಹೊಡೆದಿಲ್ಲ ಅಂದ್ರೆ ನಾವ್ ಬಿಡಂಗಿಲ್ಲ.
0: ನಾ ನಿಮ್ ಬಿಂದಿಗೆ ಕೊಡಂಗಿಲ್ಲ.
1: ಕೊಡಂಗಿಲ್ಲ ಅಂದ್ರೆ ನಾವ್ ಕೇಳಂಗಿಲ್ಲ.
0: ಏನ್ ನಿಮ್ ಬಿಂದಿಗಿನ ಬೇಕಣ?
1: ಹೌದು.
0: ಯಾಕೆ ಕೊಡ್ಲಿಕ್ಕೆ ಏನ್ ಮಾಡ್ತೀರಿ?
1: ಕೊಡ್ಲಿಕ್ಕಂದ್ರೆ ಕಟ್ತೇವು.
0: ಏ ನಮ್ಮ ಅವನ ಮುಂದೆ ಹೇಳ್ತು, ನಾನು ಹಾದಿ ಬಿಡ್ಲಿಕ್ಕಂದ್ರ?
1: ನಿಮ್ಮ ಅವನ ಮುಂದಾದ್ರೆ ಹೇಳು, ನಿಮ್ಮ ಅಪ್ಪನ ಮುಂದಾದ್ರೆ ಹೇಳು.
0: ನಾ ಕೊಡಂಗಿಲ್ಲ ನೋಡ್ ಬಿಂದಿಗೆ.
1: ಕೊಡಂಗಿಲ್ಲ,
0: ನಾ ಕೊಡಂಗಿಲ್ಲ,
1: ನಾವ್ ಬಿಡಂಗಿಲ್ಲ.
2: ಟಾಕ ಪಟಾ ಪಟಾ ಪಟಾಪ ಗುಡ್ಗೊಟ್ಟಮ್ಮ ಬಿಂದಿ ಗಡಿ ತಲ್ಲ ಹುಡುಗಿ ನಿಂದು ಅಡಿ ತಲ್ಲ.
1: ನಾ ಕೊಡಂಗಿಲ್ಲ ಬಿಂದಿಗೆ, ನಾ ಬಿಡಂಗಿಲ್ಲ.
0: ಏನ್ ಮಾಡ್ತೀವಿ ಮಾರ, ನಾ ಕೊಡಂಗಿಲ್ಲ.
1: ತಂಗಿ
0: ಏನತ್ತಕ್ಕ?
1: ಇವ ನಮ್ ಮುಂದ್ ಕುಣದ ಕೆರಿಂದ ನಮ್ಮನ್ ಮರಳ ಮಾಡಿ ಓಡಿ ಹೋಗ. ಇವ ತಂಗಿ, ಇವನ್ ಹಿಂಗ ಬಿಡುದು ಬೇಡ.
0: ಬಿಡುದು ಬೇಡಕ್ಕ, ನಮ್ ಬಿಂದಿ ಕೊಡ್ತಾನ.
1: ಹಾ ಇವನ ಕಟ್ಟಿ ಬಿಡೋನು. ತಂದೆ ತಾಯಿ ಇದ್ರೆ ಎಟ್ಟ ನೋಡ್ತಿದ್ದೆ ಹುರ್ಮಿ.
0: ಏನು ನನಗ್ ತಾಯಿ ಇಲ್ಲ ಅಂತ ಹೇಳ್ತೀರ ನೀವು?
1: ಎಲ್ಲಿದ್ದಾಳ ನಿನ್ ತಾಯಿ?
0: ಏ ಹುಷಾರ್ಲೆ ಮಾತಾಡ್ರಿ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಮ್ಮ ಅವ್ವ ಮಾಯಾಕ ಮನ್ಯಾಗದ ತೋರಿಸ್ತೀನಿ ನೋಡ್ರಿ ನಿಮ್ಗ.
1: ಎಲ್ಲಿ ನಿಮ್ಮ ಅವ್ ಮಾಯಾಕ? ಕಾಡು ದುರ್ಭೂಮಿಯಾಗ ಯಾರು ಬಿಟ್ಟಿದ್ರೋ ಏನೋ ತಂದ ಜೋಪಾನ್ ಮಾಡ್ಯಾಳ. ಅದಕ್ ನಿನ್ ತಾಯಿ ಆಗ್ಯಾಳ ಏನು?
0: ನಮ್ಮ ಅವ್ವ ಅಲ್ಲ ಅಂತ ಹೇಳ್ತೀರಿ? ನಮ್ಮ ಅವ್ವನ ಮಲಿ ಯಾಕೆ ಹಾಲು ಹೆಂಗ್ ಬರ್ತಿದ್ದು? ನಾ ನಮ್ಮ ಅವ್ವನ ಮಲಿಯನ್ನ ಕುಡಿತೀನಿ.
1: ಭಕ್ತಿ
0: ಭಕ್ತಿ ನಿಮ್ದಿಲ್ಲನ ಭಕ್ತಿ?
1: ನಮ್ದಿಲ್ಲ
0: ನಡ್ರಿ. ನಿಮ್ ಬಾಳ ಬಾಳ ಮಾತಾಡ್ರಿ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ, ನಿಮ್ನ ಬಿಡುದೇ ಇಲ್ಲ. ಈಗ
1: ನಮ್ ಬಿಂದಿಗೆ ಕೊಡ್ತಕ್ಕ ನಿನ್ ಬಿಡಂಗಿಲ್ಲ ನಾವು.
0: ಏ ನಿಮ್ ಬಿಂದಿಗೆ ಕೊಡ್ತೀನಿ, ನನಗ ಹಾಗೆ ಹೀಗೆ ಎಷ್ಟ 108 ಮಾತಾಡ್ರಲ್ಲ.
1: ಏ ತಮ್ಮ ಹೋಗಿ ನಿಮ್ ತಾಯಿನ ಕೇಳ, ಸುಳ್ಳಿದ್ರ ನಮ್ನ ಏನ್ ಬೇಕಾದ್ ಮಾಡಕತ್ತ.
0: ಈ ಸದ್ಯ ನಿಮಗ ಬಿಂದಿಗೆ ಕೊಟ್ಟು ಕಳಿಸ್ತೀನಿ. ಈ ಮಾತು ಒಂದ ಸುಳ್ಳು ಆದ್ರ ನಿಮ್ ನೋಡ್ ಮಾತ
1: ಅಟ್ ಮಾಡ್ಬಿಡ್ತಮ್ಮ.
0: ಏ ತೆಗೆದುಕೊಂಡು ಹೋಗ್ರಿ ಬಿಂದಿಗೆ.
1: ತಂಗಿ
0: ಏನತ್ತಕ್ಕ?
1: ಏನ ಬಂಗಾರ ಬಿಂದಿಗೆ ಬತ್ತಲ ಮಣ್ಣಿನ ಬಿಂದಿಗೆ ಹೋಗಿ.
0: ಬಂಗಾರದೈತಿ?
1: ಹೌದಾ ತಂಗಿ?
0: ಹೌದಲ್ ನೋಡುವ ಮತ್ತ.
1: ಐ ತಂಗಿ ಬಂಗಾರದೈತಿ, ಇನ್ನ ನಾ ಹೋಗಿ ಬಿಡೋನು.
0: ಬಾರ್ವ ಹೋಗೋಣ ಹಂಗಾರ.
1: ನಡಿ ತಂಗಿ ಹಂಗಾದ್ರ.
3: ಅಮ್ಮ ಅಮ್ಮ, ನಿನ್ನ ತಾಯಿ ಇದ್ದರೆ ಎಷ್ಟು ಮೆರೆಯುತ್ತಿದ್ದಿ. ನಿನಗೆ ತಾಯಿ ತಂದೆ ಯಾರು ಇರುವುದಿಲ್ಲವೆಂದು ನನಗೆ ಸಿಕ್ಕ ಹಾಗೆ ಬೈದರಮ್ಮ. ಅಮ್ಮ
1: ಏನಾಯ್ತು
3: ಕಂದ? ತಾಯಿ ತಂದೆ ಸತ್ಯವಾಗಿ ಯಾರು ಹೇಳಮ್ಮ?
1: ಕಂದ ಹಾಗಾದ್ರೆ ಹೇಳುತ್ತೀನಿ ಕೇಳು. ಕಂದ, ನಿನ್ನ ತಾಯಿ ಚಂದನಗಿರಿಯಲ್ಲಿ ಸುರಮ್ಮ ದೇವಿ ಅಂತೂ ಇರುವಳು.
3: ಏನು, ನನ್ನ ತಾಯಿ ಚಂದನಗಿರಿಯಲ್ಲಿ ಇರುವಳೆ?
1: ಹೌದು ಕಂದ.
3: ಅಮ್ಮ ನಾನು ನಿನ್ನ ಕೈಗೆ ಹೇಗೆ ಸಿಕ್ಕಿನಮ್ಮ?
1: ಕಂದ, ನಾವು ಅಕ್ಕ ತಂಗಿ ಯಾರು ಬೆಕ್ಕ ಹುಡುಕುತ್ತಾ ಹೋದಾಗ ಕಾಡರುದ್ಧರ ಭೂಮಿಯಲ್ಲಿ ಆರ ಸುಟ್ಟರ ಅರೆಗಾಡ ಮೂರ ಸುಟ್ಟರ ಸುಡುಗಾಡ ಕಾಂತಾರ ಒಣ ಕಾಡರುದ್ಧರ ಭೂಮಿಯಲ್ಲಿ ಬಿಟ್ಟು ಹೋಗಿದ್ರು ಕಂದ. ಹಾಗೆ ನಾವು ಹೋಗಿ ನಿನ್ನನ್ನು ತಂದು ನಾವು ಜೋಪಾನ ಮಾಡಿದೆವು ಕಂದ.
3: ಅಮ್ಮ, ನನ್ನ ತಾಯಿ ನನ್ನನ್ನು ಆರ ಸುಟ್ಟರ ಗಾಡ ಮೂರ ಸುಟ್ಟರ ಸುಡುಗಾರ ಕಾಂತಾರ ವನದಲ್ಲಿ ಬಿಡಲು ಕಾರಣವೇನಮ್ಮ?
1: ಕಂದ, ಇದಕ್ಕೆ ನಿನ್ನ ಸೋದರ ಮಾವನಾದ ನಾರಾಯಣ ಗೌಡನೆ ಮೂಲ ಕಾರಣ.
3: ಅಮ್ಮ, ನನ್ನ ಸೋದರ ಮಾವನಾದ ನಾರಾಯಣ ಗೌಡನು ಹಿಂದಕ್ಕೆ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಅಗಲಿಸಿದ ಪಾಪಿಯವನು.
1: ಹೌದು ಕಂದ.
3: ಅಮ್ಮ, ಇವತ್ತು ನಾನು ಅವನನ್ನು ಮತ್ತು ಅವನ ಮಗಳ ಕಾಮಲಂತಿಯನ್ನು ಅಗಲಿಸಿ ಬಿಡುತ್ತೇನೆ. ಕಾಮಲಂತಿಯನ್ನು ಮಾಯದಿಂದ ಜದ್ದು ತಂದು ನಿನ್ನ ಪಾದಕ್ಕೆ ಸೊಸೆಯನ್ನಾಗಿ ಮಾಡುತ್ತೇನಮ್ಮ.
1: ಆಗಲಿ ಕಂದ.
3: ಅಮ್ಮ, ನಾನು ಹೋಗಿ ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಮ್ಮ.
1: ಹೋಗಿ ಬಾ ಕಂದ, ನಿನಗೆ ಮಂಗಲವಾಗಲಿ.
4: ಮಗಳೇ ಕಾಮಣಂತಿ,
5: ಯಾಕ್ರಿ ತಂದೆಯವ್ರಿ?
4: ಇಂದಿನಿಂದ 11 ಗಂಟೆಗೆ ಲಗ್ನ ನಿಶ್ಚಯನೂ ಆಗಿದೆ. ಆದ ಕಾರಣ ನೀನು 7 ಅಂತಸ್ತದ ಮಾಡಿದ ಮೇಲೆ ಇರಬೇಕು.
5: ಆಗಲಿ ತಂದೆಯವ್ರಿ.
4: ಅಲ್ಲಿ ಸುತ್ತ ಪಾರವಾಗಿ 7 ದೈತ್ಯರನ್ನು ಕಾವಲಾಗಿ ಇಡ್ತಾ ಇದ್ದೇನೆ. ನೀನು ಎಲ್ಲಿಗೆ ಹೋಗಕೂಡದು.
5: ಆಗಲಿ ತಂದೆಯವ್ರಿ.
3: ಓಹೋ, ಈ ಅರಮನೆಯ ಸುತ್ತಲೂ ಬಿಚ್ಚಗತ್ತಿ ಕಾವಲ ಇರುತ್ತದೆ. ಇದೇನು, ಅವಳನ್ನು ಹೇಗೆ ತರುವುದು? ಈಗ ನಾನು ಮಾಯದ ಬಳಗರನಾಗಿ ಅಲ್ಲಿಗೆ ಹೋಗಬೇಕು. ಕಾಮಲಂತಿ, ನಾನು ನಿನ್ನ ಸೋದರತ್ತೆಯ ಮಗ ಸಿದ್ಧ ವೀರೇಶನಿದ್ದೇನೆ. ನಾನೀಗ ಒಳಗೆ ಬರಬೇಕಾದರೆ ಮಾಯದ ಬಳಗಾರನಾಗಿ ಬಂದಿದ್ದೇನೆ. ಕಾಮಲಂತಿ, ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ. ಈಗ ನಿನ್ನನ್ನು ಮಾಯದಿಂದ ಗೆದ್ದುಕೊಂಡು ನನ್ನ
0: ತಾಯಿ ಹತ್ತಿರ ಒಯ್ದು ಬಿಡುತ್ತೇನೆ. ಬಾ ಕಾಮಲಂತಿ, ಹೋಗಿ ಬಿಡೋಣ.
6: ಆಗಲಿ ನಡಿ ಸ್ವಾಮಿ.
4: ದೂತೆ ದೂತೆ,
1: ಏನಾಯ್ತು ಗೌಡ್ರೆ?
4: ಕಾಮಣಂತಿ ಒಳಗಡೆ ಇರುವಳೆ.
1: ಗೌಡ್ರೆ, ಯಾರ ಮಾಯದಿಂದ ತೆಗೆದುಕೊಂಡು ಹೋಗಿಬಿಟ್ರು?
4: ಏನು ದೂತೆ, ನನ್ನ ಮಗಳನ್ನು ಯಾರು ತೆಗೆದುಕೊಂಡು ಹೋದರಂತ ಹೇಳುವಿಯಾ? ನಾನು ಏಳ ಸುತ್ತ ದೈತರನ್ನು ಕಾವಲಾಗಿಟ್ಟಿರುವೆ, ನೀನು ಸುಳ್ಳು ಮಗಳುವಿಯಾ? ಛೇ, ಈ ಮಾತನ್ನು ನಾನು ನಂಬಲಾರೆ. ಇನ್ನೊಮ್ಮೆ ಪ್ರತ್ಯಕ್ಷವಾಗಿ ನೋಡಿಕೊಂಡು ಬಾ. ಇರಲಿ, ಈ ಕೂಡಿದ ಸಭೆಯಲ್ಲಿ ಇಂದು ನಂದ ಅಪಮಾನವಾಯಿತು. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ.
0: ಅಮ್ಮ ಅಮ್ಮ,
1: ಏನಾಯ್ತು ಕಂದ?
0: ಅಮ್ಮ, ನಾನು ಕಾಮಲಂತಿಯನ್ನು ಗೆದ್ದು ತಂದಿದ್ದೇನಮ್ಮ.
1: ಆಗಲಿ ಕಂದ, ಎಂದು ನನ್ನ ಮನಸ್ಸಿಗೆ ಸಂತೋಷವಾಯ್ತು ನೋಡು ಕಂದ.
0: ಅಮ್ಮ, ನಮಗಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಮ್ಮ.
1: ಆಗಲಿ ಕಂದ. ಕಂದ, ನಿಮಗೆ ಮಂಗಳವಾಗಲಿ, ಮೇಲೆ ಕೇಳುವಂತವರಾಗಿರಿ.
0: ಅಮ್ಮ, ನಾನೀಗ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ.
1: ಕಂದ, ಕೋಣೇಶ್ವರ ದೈತನನ್ನು ಮರ್ದನ ಮಾಡಲಿಕ್ಕೆ ಯಾರ್ಯಾರು ಹೋಗಬೇಕು?
0: ಅಮ್ಮ, ನಾನು, ನೀನು, ಎಂಕವ್ವ, ಬಪ್ಪಣ್ಣ, ಹೀಗೆ ನಾಲ್ಕು ಜನ ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ. ಅಮ್ಮ, ಹಿಂದಕ್ಕೆ ನಾನು ಕೈಲಾಸದಲ್ಲಿ ಭೌಳಿ ಶಂಕರನಾಗಿದ್ದಾಗ ನನ್ನ ನಂದಿ ವಾಹನನನ್ನು ಕೋಣೇಶ್ವರ ದೈತನೊಡನೆ ಯುದ್ಧ ಮಾಡಲಿಕ್ಕೆ ಕಳಿಸಿದ್ದೆ. ಆಗ ಕೋಣೇಶ್ವರ ದೈತನು ನನ್ನ ನಂದಿಯ ಒಂದು ಕೊಂಬನ್ನು ಭಿನ್ನ ಮಾಡಿ ಕಳಿಸಿದನು. ಆಗ ನಂದಿ ವಾಹನ ನನ್ನ ಪಾದಗಳ ಮೇಲೆ ಬಂದು ಬಿದ್ದು, ಬೌಳಿ ಶಂಕರನೇ, ನೀನು ಭೂಮಿಯ ಮೇಲೆ ಅವತರಿಸದಿದ್ದರೆ ಕೋಣೇಶ್ವರ ದೈತನು ಯಾರಿಂದ ಸಾಯಲಾರನೆಂದು ನನಗೆ ಅಂಗಲಾಚಿ ಬೇಡಿಕೊಂಡನಮ್ಮ. ಬೌಳಿ ಶಂಕರನೇ, ಈ ಭೂಮಿಯ ಮೇಲೆ ದೈತರ ಕಾಟವು ಬಹಳವಾಗಿದೆ. ಸ್ವತಃ ನೀನೇ ಭೂಮಿಗೆ ಇಳಿದು ದೈತರನ್ನು ಸಂಹಾರ ಮಾಡಬೇಕೆಂದು ನನ್ನಲ್ಲಿ ಅಂಗಲಾಚಿ ಬೇಡಿಕೊಂಡನಮ್ಮ.
1: ಹೌದು ಕಂದ.
0: ಅವಾಗ ನಾನು ಏನು ಹೇಳಿದೆಂದರೆ, ಎಲೋ ನಂದಿ ವಾಹನನೇ, ನೀನು ಬಾರಾಮತಿ ಪಟ್ಟಣದಲ್ಲಿ ಅಮೃತದೇವಿ ಹೊಟ್ಟಿಲೆ ಮಾಳಂಗರಾಯನಾಗಿ ಹುಟ್ಟಿ ಬಾ. ನಾನು ಚಂದನಗಿರಿಯಲ್ಲಿ ಸೂರಮ್ಮದೇವಿ ಹೊಟ್ಟಿಲೆ ಬೀರದೇವರನಾಗಿ ಬರುತ್ತೇನೆ. ಬೀರದೇವರನಾಗಿ ಬಂದು ಕೋಣೇಶ್ವರ ದೈತನನ್ನು ಮರ್ದನ ಮಾಡುತ್ತೇನೆ. ಅಮ್ಮ, ನನ್ನ ಮಾಳಂಗರಾಯನಿಗೆ ನನಗೆ ಗೋಡಗೇರಿ ಗುಡ್ಡಿನಲ್ಲಿ ಭೇಟಿಯಾಗುತ್ತದೆಯಮ್ಮ.
1: ಹೌದು ಕಂದ.
0: ಅಮ್ಮ, ನಾವೀಗ ಅಷ್ಟರು ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗೋಣ ನಡೆಯಿರಮ್ಮ.
1: ಆಗಲಿ ಕಂದ.
7: ನಾನು ಕೋಣೇಶ್ವರ ದೈತನಿದ್ದೇನು. ಜಮಖಂಡಿ ನಾಡದಲ್ಲಿ ಜಂಬೂ ದೀಪದ ಗಡ್ಡೇಕದಲ್ಲಿ ನನ್ನ ವಸ್ತಿ. ಜಂಬೂ ಬೆಟ್ಟಕ ತೆಲಿ ಕೊಟ್ಟ ಮಣಗಿನ ಮಂಟೂರ ಕಣಿಮೆಯಾದ ನಾ ಕಾಲ ಚಾಚಿನ್ನೆ. ಅಂತ ದೈತ ನಾನು. ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊತ್ತು ನಿದ್ದಿ ಗರವತಿನಿ. ಮೂಗಿನ ಉಸಲ ಬಿಟ್ಟರ ಮೂರ ಹರದಾರಿ ಮಠ ದೂರ ಆಡತಿತ್ತು. ಅಂತ ಕ್ವಾಣಿ ಸೂರ್ ದೈತನ ಇದ್ದೇನು. ಯಾವ ಪಟನ ಬರುತ್ತಾನ ಬರಲಿ ಅಂತೇಳಿ ವೀರ ಸೂರ ಆಗಿ ಮೆರೆದಿಡಲಕ ಹತ್ತಿನಿ.
0: ಎಲೋ ಕ್ವಾಣಿ ಸೂರ ದೈತ, ನಾನು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ನಾನು ಕೊದಲಿಗೆ ನಂದನವನವನ್ನು ಬಿಟ್ಟು ನಾಗಠಾಣ ಗ್ರಾಮದಲ್ಲಿ ನಾಗರ ಮಿಡಿ ಏರಿ ನೋಡಿದಾಗ ನೀನು ಜಮಖಂಡಿ ನಾಡ ಜಂಬು ದೀಪದ ಗಡ್ಡಿಗೆ ತಲೆಯನ್ನು ಕೊಟ್ಟು ಮಂಟುರ ಕಡೆಯ ಮೇಲೆ ಕಾಲ ಒಗೆದು ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊಚ್ಚಿಕೊಂಡು ನಿದ್ದೆಯನ್ನು ಮಾಡುತ್ತಿದ್ದಿ. ಅದಕ್ಕಾಗಿ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ದೈತ, ಇನ್ನು ನಾನು ನಿನ್ನನ್ನು ಬಿಡುವುದಿಲ್ಲ.
7: ಸೂರ್ಯಚಂದ್ರ ಇರುವರೆಗೆ ನನ್ನ ಹೆಸರ ಏನು ಇಡುವತ್ತಿ ಇಡೋ, ಅಲ್ಲಿ ತನಕ ನಾನು ಪ್ರಾಣವನ್ನು ಬಿಡಬೋದಿಲ್ಲ.
0: ಎಲೋ ಕೋಣೇಶ್ವರ ದೈತ, ನಿನ್ನ ಮುಂಡಿ ಬಿದ್ದಲ್ಲಿ ಮುಂಡುಗುನೂರ ಗ್ರಾಮವಾಗ

0: ಮಾರ್ಠಾಣ ಸಿದ್ಧ ಮಹಾರಾಜಕ್ಕೆ, ಜೇಜಿ ಜಕ್ಕಪ್ಪ ಮಹಾರಾಜಕ್ಕೆ, ಜಗ್ಗಿನ ಬುಳ್ಳಪ್ಪ ಮಹಾರಾಜಕ್ಕೆ, ಮಾಯಕೋರ ಮಾಳಪ್ಪ ಮಹಾರಾಜಕ್ಕೆ, ಬಾಣೂರ್ ಕರ್ ಸಿದ್ಧ ಮಹಾರಾಜಕ್ಕೆ, ಮೊದಲಬಗೆ ಮಡ್ಡಿ ಸಿದ್ಧ ಮಹಾರಾಜಕ್ಕೆ ಜಯ ಜೈ ನಮ
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.